ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಜ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ಸೋಮವಾರ. ರಾಷ್ಟೀಯ ಪಂಚಾಂಗ ಶಾಲಿ ವಾಹನ ಶಕೆ 1948 ಜ್ಯೇಷ್ಠ ಮಾಸದ 18 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 8 ತಾರೀಕು. ಈಗ ಸಮಯ 5:59:10. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು, ಶುಭೋದಯ.

0: ആകാശവാണി ധാരവാഡ്.
1: ಬಾಂಧವರಿ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
0: ಈಗ ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನ.
2: ತರಗತಿ ಭರದಿಂದ ಸಾಗುತ್ತಿತ್ತು. ಉಪನ್ಯಾಸಕರು ಘನವಾದ ವಿಜ್ಞಾನದ ವಿಷಯವೊಂದನ್ನು ಮನಮುಟ್ಟುವಂತೆ ಹೇಳುತ್ತಿದ್ದರು. ಗಹನವಾದ ವಿಷಯ ಅರಿಯಲು ಕೆಲ ವಿದ್ಯಾರ್ಥಿಗಳು ಉಪನ್ಯಾಸಕರಿಗೆ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಪರಿಹಾರ ಪಡೆಯುತ್ತಿದ್ದರು. ಆ ಸಮಯದಲ್ಲಿ ವಿದ್ಯಾರ್ಥಿ ಓರ್ವರ ಪ್ರಶ್ನೆ ಕೇಳುವಾಗ ಉಪನ್ಯಾಸಕರು ತಮ್ಮ ಮುಂದಿದ್ದ ಮೇಜಿನ ಮೇಲೆ ಇರಿಸಿದ ಲೋಟದಲ್ಲಿಯ ನೀರನ್ನು ಗುಟುಕರಿಸುತ್ತಿದ್ದರು. ಆಗ ಉಪನ್ಯಾಸಕರಿಗೆ ಥಟ್ಟನೆ ಒಂದು ವಿಷಯ ಹೊಳೆಯಿತು. ವಿಷಯ ಬೋಧನೆಯ ಆಚೆ ಕೆಲ ಬದುಕು ಬದಲಿಸಬಲ್ಲ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರೆ ಅವರ ಭಾವಿ ಬದುಕು ಇನ್ನಷ್ಟು ಅರ್ಥಪೂರ್ಣವಾಗಬಲ್ಲದು ಎಂದು ಅರಿತ ಉಪನ್ಯಾಸಕರು ತಾವು ನೀರು ಕುಡಿಯಲು ಕೈಯಲ್ಲಿ ಹಿಡಿದುಕೊಂಡ ಲೋಟವನ್ನು ವಿದ್ಯಾರ್ಥಿಗಳ ಎದುರು ಹಿಡಿದು ಕೇಳಿದರು. ನಾನು ಈ ಲೋಟವನ್ನು ಎಷ್ಟು ಹೊತ್ತು ಹೀಗೆ ಹಿಡಿದು ನಿಲ್ಲಬಲ್ಲೆ ಎಂಬುದನ್ನು ಯಾರಾದರೂ ಹೇಳಬಲ್ಲಿರಾ ಎಂದು ಕೇಳಿದರು. ಇದ್ದಕ್ಕಿದ್ದಂತೆ ವಿಜ್ಞಾನದ ಬೋಧನೆಯ ಬದಲಾಗಿ ಈ ಪ್ರಶ್ನೆ ಕೇಳಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ದಿಗಿಲಾದರೂ ಒಬ್ಬ ವಿದ್ಯಾರ್ಥಿ, ನೀವು ಈ ಲೋಟವನ್ನು 10 ನಿಮಿಷ ಹೀಗೆ ಹಿಡಿದು ನಿಲ್ಲಬಲ್ಲಿರಿ. ಅದಕ್ಕೆ ಪ್ರತಿಯಾಗಿ ಇನ್ನೊಬ್ಬ ವಿದ್ಯಾರ್ಥಿ, ನೀವು ಈ ನೀರಿನ ಲೋಟವನ್ನು 1/2 ಗಂಟೆ ಹಿಡಿದಿಡಬಲ್ಲರಿ. ತರಗತಿಯಲ್ಲಿದ್ದ ಅನೇಕ ವಿದ್ಯಾರ್ಥಿಗಳು ತಮಗೆ ಸೋತಿದ್ದಂತೆ ಸಮಯ ನಿಗದಿ ಮಾಡತೊಡಗಿದರು. ಈ ಎಲ್ಲ ವಿದ್ಯಾರ್ಥಿಗಳ ಮಾತುಗಳನ್ನು ಆಲಿಸಿದ ಉಪನ್ಯಾಸಕರು, ನೀವೆಲ್ಲರೂ ನಿಮ್ಮ ಊಹೆಗೆ ತಕ್ಕಂತೆ ನನ್ನ ಶಕ್ತಿಯನ್ನು ಅಂದಾಜಿಸಿದ್ದೀರಿ, ಅದಕ್ಕೆ ಧನ್ಯವಾದಗಳು ಅನ್ನುತ್ತಲೇ ಅವರ ಮಾತನ್ನು ಮುಂದುವರಿಸಿದರು. ನಾನು ನೀರಡಿಸಿದ ಕಾರಣವಾಗಿ ಅಕಸ್ಮಾತ್ತಾಗಿ ನೀರಿನ ಲೋಟವನ್ನು ಕೈಯಲ್ಲಿ ಹಿಡಿದು ಗುಟುಕರಿಸುವಾಗ ನನಗೆ ತಟ್ಟನೆ ಯೋಚನೆಯೊಂದು ಹೊಳೆಯಿತು. ವಿಜ್ಞಾನದ ಗಹನವಾದ ವಿಷಯ ತಿಳಿಸಿದಾಗ ನಿಮ್ಮ ಬದುಕಿನ ವಿಜ್ಞಾನವನ್ನು ಊರ್ಜಿತಗೊಳಿಸಲು ಈ ಪ್ರಶ್ನೆ ಕೇಳಿದೆ. ಅದಕ್ಕೆ ನೀವು ನಿಮ್ಮ ತೆರನಾಗಿ ಉತ್ತರವಿತ್ತಿದ್ದೀರಿ. ಈಗ ನೀವೆಲ್ಲರೂ ಒಂದು ಕ್ಷಣ ಊಹಿಸಿ, ನಾನು ಕೈಯಲ್ಲಿ ಹಿಡಿದ ಈ ನೀರಿನ ಲೋಟವನ್ನು 1 ನಿಮಿಷ ಹಿಡಿದು ಇಡಬಲ್ಲೆ. ನಂತರ ಹಾಗೆ ಮುಂದುವರೆದರೆ 2-3 ನಿಮಿಷಗಳಾದ ನಂತರ ನಾನು ಕೈಯಲ್ಲಿ ಈ ಲೋಟ ನನಗೆ ಭಾರವೆಂದು ಅನಿಸುತ್ತದೆ. ಹಾಗೆಯೇ ಮುಂದುವರೆದರೆ ಇದೇ ಲೋಟ ಮತ್ತಷ್ಟು ಭಾರವಾಗುತ್ತದೆ. ಬಹಳ ಕಷ್ಟಪಟ್ಟು 1/2 ಗಂಟೆಯೋ 1 ಗಂಟೆಯೋ ಹೀಗೆಯೇ ನೀರಿನ ಲೋಟವನ್ನು ಹಿಡಿದುಕೊಂಡು ನಿಂತರೆ ನನ್ನ ಕೈಯಲ್ಲಿದ್ದ ಲೋಟವು ಭಾರ ಹೆಚ್ಚಾಗತೊಡಗಿ ನನ್ನ ಕೈ ಲೋಟದ ಭಾರದಿಂದ ನನ್ನನ್ನು ಕುಸಿದು ಬೀಳುವಂತೆ ಮಾಡುತ್ತದೆ. ಆಗ ನೀವೆಲ್ಲರೂ ನನ್ನನ್ನು ಆಸ್ಪತ್ರೆಗೆ ಸೇರಿಸಬೇಕಾಗುತ್ತದೆ. ನಾನು ಸಹಜವಾಗಿಯೇ ಒಂದು ಲೋಟ ನೀರನ್ನು ಎತ್ತಿ ಕುಡಿದು ಕೆಳಗೆ ಮತ್ತೆ ಮೇಜಿನ ಮೇಲೆ ಇಟ್ಟಾಗ ಏನೂ ಅನಿಸದ ನನಗೆ ಇದನ್ನೇ ಹಿಡಿದು ನಿಂತರೆ ನನಗೆ ಭಾರವಾಗುವುದು ಹೇಗೆ ಎಂದು ನಿಮಗೆ ಅನಿಸುವುದಿಲ್ಲವೇ? ಇದೇ ರೀತಿ ನಮ್ಮಲ್ಲಿ ಕಾಡುತ್ತಿರುವ ಚಿಂತೆಗಳೂ ಕೂಡ, ಒಂದು ಚಿಂತೆಯನ್ನು ಪದೇ ಪದೇ ನೀವು ಅದನ್ನು ಹಿಡಿದಿಟ್ಟುಕೊಂಡರೆ ಅದರ ಜೊತೆ ಸೇರುವ ಇನ್ನಿತರ ಚಿಂತೆಗಳು ನಿಮ್ಮ ಮನಸ್ಸನ್ನು ಭಾರಗೊಳಿಸುತ್ತಾ ಸಾಗುತ್ತದೆ. ಆ ಹಿಡಿದಿಟ್ಟ ಚಿಂತೆಗಳು ನಿಮ್ಮನ್ನು ಚಿಂತೋದಿಯಲ್ಲಿ ಮುಳುಗಿಸಿಬಿಡುವ ಸಾಧ್ಯತೆ ಇರುತ್ತದೆ. ನಿಮ್ಮಲ್ಲಿ ಅಂಡಲಿಯುವ ನಕಾರಾತ್ಮಕ ಚಿಂತನೆಗಳ ಭಾರ ಹೊತ್ತು ನಿಂತು ಬಿಟ್ಟರೆ ನೀವು ಮಾನಸಿಕವಾಗಿ ಕುಗ್ಗಿ ಕುಸಿದು ಹೋಗುತ್ತೀರಿ. ಅದಕ್ಕಾಗಿ ಋಣಾತ್ಮಕ ಚಿಂತನೆಗಳ ಭಾರ ಹೊತ್ತು ನಿಲ್ಲದಿರಿ. ಧನಾತ್ಮಕ ಚಿಂತನೆಗಳನ್ನು ಸಕ್ರಿಯಗೊಳಿಸಿಕೊಳ್ಳಿ. ಸಕ್ರಿಯಗೊಳಿಸಿಕೊಂಡ ಧನಾತ್ಮಕ ಚಿಂತನೆ ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ನಾನು ಕಲಿಸುತ್ತಿರುವ ವಿಜ್ಞಾನದ ವಿಷಯ ನಿಮಗೆ ಮುಂಬರುವ ದಿನಗಳಲ್ಲಿ ನಿಮಗೆ ಬದುಕಿಗೆ ಆಧಾರವಾಗಬಲ್ಲದು. ಆದರೆ ಈಗ ನಾನು ಹೇಳಿದ ವಿಷಯ ನಿಮ್ಮ ಬದುಕಿನ ರೀತಿಯನ್ನೇ ಬದಲಿಸಬಲ್ಲದು. ನಿಮ್ಮ ಧನಾತ್ಮಕ ಆಲೋಚನೆಗಳು ನಿಮ್ಮನ್ನು ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಲು ಸಹಕರಿಸುತ್ತವೆ.
0: ಇದುವರೆಗೆ ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನ ಕೇಳಿದಿರಿ.
3: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಆಕಾಶವಾಣಿ ಧಾರವಾಡ ಇದೀಗ ರೈತರಿಗೆ ಸಲಹೆಗಳು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ನಮಸ್ಕಾರ ರೈತ ಬಾಂಧವರೇ. ಭಾರತೀಯ ಉಷ್ಣವಲಯ ಹವಾಮಾನ ಸಂಸ್ಥೆ ಪುಣೆ ಮತ್ತು ಭಾರತ ಹವಾಮಾನ ಇಲಾಖೆ ನವದೆಹಲಿ ಇವರು 2026 ಜೂನ್ ತಿಂಗಳ ಮೊದಲನೇ ಪಾಕ್ಷಿಕಕ್ಕೆ ಒದಗಿಸಿದ ಹವಾಮಾನ ಮುನ್ಸೂಚನೆಯ ಪ್ರಕಾರ ನೈಋತ್ಯ ಮುಂಗಾರು ಚಲನೆಯ ಸಕ್ರಿಯ ಹಂತದ ಕಾರಣ ಜೂನ್ 2026 ಮೊದಲನೆಯ ಪಾಕ್ಷಿಕದಲ್ಲಿ ಮಳೆಯ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಇದಲ್ಲದೆ ಭಾರತದ ಹಾಗೂ ಪೆಸಿಫಿಕ್ ಸಾಗರದಲ್ಲಿ ರೂಪುಗೊಂಡ ಉಷ್ಣವಲಯದ ಚಂಡಮಾರುತಗಳು ಮತ್ತು ವಾಯುಭಾರ ಕುಸಿತದ ಪರಿಣಾಮದಿಂದಾಗಿ 2026 ಜೂನ್ ತಿಂಗಳ ಮೊದಲನೇ ಪಾಕ್ಷಿಕದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ಪ್ರದೇಶಗಳಲ್ಲಿ ಚದುರಿದಂತೆ ಹಗುರದಿಂದ ಮಧ್ಯಮ ಪ್ರಮಾಣದ ಮಳೆಯ ಸಾಧ್ಯತೆಗಳಿರಲಿವೆ. ವಾತಾವರಣದ ಗರಿಷ್ಠ ತಾಪಮಾನದ ಪ್ರಮಾಣವು 34.0°C 36.0°C ಹಾಗೂ ಕನಿಷ್ಠ ತಾಪಮಾನವು 22.0°C 24.0°C ವರೆಗೆ ಮತ್ತು ಬೆಳಗಿನ ಆರ್ದ್ರತೆಯ ಪ್ರಮಾಣವು 85%-90% ಹಾಗೂ ಮಧ್ಯಾಹ್ನದ ಆರ್ದ್ರತೆಯ 50%-60% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 12-15 ಕಿಲೋಮೀಟರ್ ವರೆಗೆ ಇರುವ ಮುನ್ಸೂಚನೆ ಇದ್ದು ಈ ಪಾಕ್ಷಿಕದ ಹೆಚ್ಚಿನ ದಿನಗಳಲ್ಲಿ ಗಾಳಿಯು ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನಿಂದ ಬೀಸಲಿದೆ. ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆಯಾಗಿದ್ದು ಬಿತ್ತನೆಗೆ ಭೂಮಿ ತಯಾರಿಸಿಕೊಳ್ಳಲು ನೆರವಾಗಿದೆ. ಆದರೆ ಮಳೆಯಾಶ್ರಿತ ಬೇಸಾಯದಲ್ಲಿ ಹದವಾದ ಮಳೆಯನ್ನ ನೋಡಿಕೊಂಡು ಬಿತ್ತನೆಯನ್ನ ಮಾಡುವುದು ಸೂಕ್ತ. ನೀರಿನ ಸೌಲಭ್ಯವಿದ್ದ ಕಡೆಗಳಲ್ಲಿ ಹೆಸರು, ಉದ್ದು, ಸೋಯಾ, ಅವರೆ, ಶೇಂಗಾ ಮತ್ತು ಹತ್ತಿ ಬಿತ್ತನೆಯನ್ನು ಕೈಗೊಳ್ಳಬಹುದು. ಸ್ಥಳೀಯ ಬೀಜಗಳಿದ್ದಲ್ಲಿ ಬಿತ್ತನೆಗೆ ಪೂರ್ವ ಮೊಳಕೆ ಪ್ರಮಾಣವನ್ನು ಪರೀಕ್ಷಿಸಿ ತದನಂತರ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಳ್ಳಬೇಕು ಮತ್ತು ಬೀಜಗಳನ್ನು ಅಧಿಕೃತ ಮಾರಾಟಗಾರರಿಂದ ಖರೀದಿಸಬೇಕು ಹಾಗೂ ರಶೀದಿಗಳನ್ನು ಕಾಯ್ದಿರಿಸಿಕೊಳ್ಳಬೇಕು. ರೈತ ಬಾಂಧವರು ಕೃಷಿ ಹೊಂಡಗಳಲ್ಲಿರುವ ಕಂಟಿ ಕಸವನ್ನು ತೆಗೆದು ಮಳೆಯ ನೀರು ಹೆಚ್ಚಿಗೆ ಸಂಗ್ರಹವಾಗುವಂತೆ ನೋಡಿಕೊಳ್ಳಬೇಕು. ಇಳುಕಲಿಗೆ ಅಡ್ಡಲಾಗಿ ಬೇಸಾಯ ಮಾಡುವುದರಿಂದ ಮಳೆಯ ನೀರು ಆಳವಾಗಿ ಇಳಿದು ಮಣ್ಣಿನ ತೇವಾಂಶ ಹೆಚ್ಚುತ್ತದೆ. ತೋಟಗಾರಿಕೆ ಇಲ್ಲವೇ ಹಣ್ಣಿನ ಬೆಳೆಗಳಿಗೆ ಕೀಟರೋಗದ ಬಾಧೆ ಕಂಡುಬಂದಲ್ಲಿ ರೈತ ಬಾಂಧವರು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲವೇ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಇಲ್ಲವೇ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಆಯಾ ಬೆಳೆಗೆ ಶಿಫಾರಸು ಮಾಡಿದ ಔಷಧಿಯನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸರಿಯಾಗಿ ಸಿಂಪಡಿಸಬೇಕು. ಇನ್ನು ರೈತ ಬಾಂಧವರೇ, ಜೈವಿಕ ಗೊಬ್ಬರಗಳ ಬಳಕೆ. ತಿಪ್ಪೆ ಗೊಬ್ಬರ ಹಾಕಿದ ಹೊಲಗಳಲ್ಲಿ ದ್ವಿದಳ ಧಾನ್ಯ ಬೆಳೆಗಳಾದ ಹೆಸರು, ಉದ್ದು, ಅಲಸಂದಿ, ತೊಗರಿ ಅಲ್ಲದೆ ಎಣ್ಣೆಕಾಳು ಬೆಳೆಯಾದ ಸೋಯಾ, ಅವರೆ ಮುಂತಾದ ಬೀಜಗಳನ್ನು ಬಿತ್ತುವ ಮುಂಚೆ ಸೂಕ್ತ ಪುಡಿ ರೂಪದ ಅಥವಾ ದ್ರವರೂಪದ ರೈಜೋಬಿಯಂ ಜೈವಿಕ ಗೊಬ್ಬರದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಏಕದಳ ಧಾನ್ಯಗಳಾದ ಜೋಳ, ಗೋವಿನಜೋಳ, ಭತ್ತ ಮುಂತಾದ ಬೀಜಗಳನ್ನು ಬಿತ್ತುವಾಗ ಪುಡಿ ರೂಪದ ಅಥವಾ ದ್ರವರೂಪದ ಅಜೋಸ್ಪಿರ್ಲೆಮ್ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕದ ಉಪಯೋಗ ಏನಪ್ಪಾ ಅಂದ್ರೆ, ಟ್ರೈಕೋಡರ್ಮಾ ಪರಿಸರ ಮಿತ್ರ ಶಿಲೀಂಧ್ರವಾಗಿದ್ದು ಇದು ಭೂಮಿಯಲ್ಲಿರುವ ರೋಗಾಣುಗಳನ್ನು ನಾಶಪಡಿಸಿ ಬೆಳೆಗಳಿಗೆ ಬಾಧಿಸುವ ಸಸಿಕೊಳೆ, ಬುಡಕೊಳೆ, ಬೇರುಕೊಳೆ, ಕತ್ತುಕೊಳೆ ಮುಂತಾದ ರೋಗಗಳನ್ನು ಹತೋಟಿ ಮಾಡುತ್ತದೆ. ಇದರಿಂದ ಯಾವುದೇ ದುಷ್ಪರಿಣಾಮ ಆಗುವುದಿಲ್ಲ. ಜೈವಿಕ ಶಿಲೀಂಧ್ರನಾಶಕವನ್ನು ಟೊಮ್ಯಾಟೋ, ಶೇಂಗಾ, ತೊಗರಿ, ಜೋಳ ಇತ್ಯಾದಿ ಬೆಳೆಗಳಿಗೆ ಬಳಸಬಹುದು. ಟ್ರೈಕೋಡರ್ಮಾ ಪುಡಿಯನ್ನು ಪ್ರತಿ ಕಿಲೋ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ಲೇಪಿಸಿ ಬಿತ್ತಬೇಕು. ಟ್ರೈಕೋಡರ್ಮಾ ಶಿಲೀಂಧ್ರದಿಂದ ಬೀಜಗಳನ್ನು ಉಪಚರಿಸಿದ್ದಲ್ಲಿ ಶಿಲೀಂಧ್ರನಾಶಕ ಔಷಧಿಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬಾರದು.
0: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
3: ಆತ್ಮೀಯ ಕೇಳುಗರೆ,
4: ಯೋಗ ಪೂರ್ಣ ಧರಣಿ.
3: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
4: ಯೋಗ ಪೂರ್ಣ ಧರಣಿ
3: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

0: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ ಕೇಳಿ ವಚನಾಮೃತ
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಚನಕಾರರ ಜೀವನ ಸಾಹಿತ್ಯ ಸಾಧನೆ ತತ್ವ ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ ಸಿದ್ದಾಂತ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
2: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ ವಿಶೇಷ ಉಪನ್ಯಾಸ ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ ಬಸವತತ್ವ ಶರಣರ ಸಿದ್ದಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
4: ನಲ್ಮೆಯ ಕೇಳುಗರೆ, ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ?
5: ಮೇರು ಮಂದಿರದೊಳಗಿದ್ದು ಜರಗ ತೊಳೆವ ಚಿಂತೆ ಏಕೆ?
4: ಹೇಗಿದೆ ನೋಡಿ ಪ್ರಭುದೇವರ ಚಿಂತನೆ. ಅತಿ ನೀರಡಿಕೆ ಆದಾಗ ಸಿಗುವ ಸಿಹಿಯಾದ ನೀರು ಅಮೃತವೇ. ಭೂಮಂಡಲವೇ ಕಾಮಧೇನು ಆದಾಗ ಆಕಳ ಹಾಲೆ ಅಮೃತ ಎಂದು ಹುಡುಕುವ ಧಾವಂತವೇಕೆ? ಈ ಭೂಮಂಡಲ ಮೇರು ಮಂದಿರವೇ. ಇಲ್ಲಿದ್ದುಕೊಂಡು ಸಾಧನೆ ಮಾಡಲು ಮನಸ್ಸು ಮಾಡದೆ ಚಿನ್ನಕ್ಕಾಗಿ ಸಣ್ಣ ಸಣ್ಣ ಕಣಗಳಿರುವ ಮಣ್ಣನ್ನು ತೊಳೆವ ಚಿಂತೆ ಏಕೆ?
5: ಸ್ವರ್ಗದ ಆಸೆಗಾಗಿ ಅಪಾತ್ರರ ಸೇವೆ ಮನುಷ್ಯ ಜನ್ಮಕ್ಕೆ ಸಲ್ಲುವಂಥದ್ದೇ ಎಂದು ಧೀರನಾಗಿ ಪ್ರಶ್ನಿಸುತ್ತಾರೆ ಪ್ರಭುದೇವರು. ಇಂತಹ ಅತ್ಯುತ್ತಮ ವಿಚಾರಗಳ ಕಣಜವೇ 12ನೇ ಶತಮಾನದ ಧೀಮಂತ ವಿಚಾರಗಳ ಪ್ರಭೆ ಬೀರುವ ವಚನಾಮೃತ ಸರಣಿ. ಮತ್ತೊಂದು ಅಭೂತಪೂರ್ವ ಸಂಚಿಕೆಗಿದು ಸ್ವಾಗತ.
4: ಸುಸ್ವಾಗತ.

0: ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ.
1: ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚನ್ನಮಲ್ಲಿಕ.

0: ಚೆನ್ನ ಮಲ್ಲಿಕಾರ್ಜುನೇ ತನ್ನ ಗಂಡನೆಂದು ಆರಾಧಿಸಿ ಮನೆಯವರ ಪ್ರೀತಿಯನ್ನು ಧಿಕ್ಕರಿಸಿ ಅನುಭವದ ಹಾದಿಯಲ್ಲಿ ನಡೆದ ಧೀಮಂತಿ, ನವಕಲ್ಯಾಣದ ಅನುಭವ ಮಂಟಪದ ಪ್ರೇರಣಾ ತಾರೆ ಅಕ್ಕಮಹಾದೇವಿ, ಅನುಭವಿ ಕವಯಿತ್ರಿಯಾಗಿ ಮೇರು ವಿಚಾರಗಳನ್ನು ಪ್ರಸ್ತುತಪಡಿಸಿದ ಮೇಧಾವಿ, ಲೌಕಿಕ ಸಂತೋಷಗಳನ್ನು ತಿರಸ್ಕರಿಸಿದ ತ್ಯಾಗಮಯಿ.
1: ಸೂರ್ಯದೇವ ನಮಗೆಲ್ಲ ಸದಾ ಕಾಣುತ್ತಿರುವ ದೈವ, ಜಗತ್ತಿನ ಜೀವಿಗಳಿಗೆಲ್ಲ ಚೈತನ್ಯ ನೀಡುವ ಮಹಾಪುರುಷ, 84 ಲಕ್ಷ ಕೋಟಿ ಜೀವರಾಶಿಗಳಿಗೆ ನಿತ್ಯದ ಜೀವನ ಆರಂಭಕ್ಕೆ ಪ್ರೇರಣಾದಾಯಕ, ಚಿಲಿಪಿಲಿಗುಟ್ಟುವ ಪಕ್ಷಿಗಳು ಆಹ್ಲಾದತೆಯಿಂದ ತಲೆದೂಗುವ ಗಿಡಮರಗಳ ಸಂತಸಕ್ಕೆ ಸೂರ್ಯದೇವನ ಆಗಮನವೇ ಕಾರಣ.
0: ಆತನ ಪ್ರಭಾವದಿಂದಲೇ ಸಾಗರದ ನೀರು ಕಾಯ್ದು ಆವಿಯಾಗುವುದು, ಮೋಡ ಮಳೆ ಕೊಡುವುದು. ಮಳೆ ನೀರು ನಮಗೆಲ್ಲ ಜೀವವಾಹಿನಿ. ಹಾಗಾಗಿಯೇ ಅಕ್ಕಮಹಾದೇವಿಯ ಅನುಭಾವಿಕ ದೂರದೃಷ್ಟಿಯ ಕಂಗಳಿಗೆ ಲೋಕದ ಚೇಷ್ಟೆಗೆ ರವಿಬೀಜ ಎಂಬ ಅಭೂತಪೂರ್ವ ಅನುಭವ ಕಂಡುಬಂತು, ಮುತ್ತಿನ ನುಡಿಗಳಾಗಿ ಮೂಡಿಬಂತು.
1: ಬಾಹ್ಯ ಜಗತ್ತಿನ ಹಾಗೆ ನಮ್ಮ ದೇಹವೆಂಬ ಆಂತರಿಕ ಜಗತ್ತಿನಲ್ಲಿಯೂ ಇಂದ್ರಿಯ ವ್ಯವಹಾರಗಳು ನಡೆಯುತ್ತಿರುತ್ತವೆ. ಆ ಎಲ್ಲ ಪ್ರಕ್ರಿಯೆಗಳಿಗೆ ಮನಸ್ಸು ಕಾರಣ ಎಂಬುದನ್ನು ಮಾರ್ಮಿಕವಾಗಿ ತಿಳಿಸುವ ಅಕ್ಕ, ಮನಸ್ಸನ್ನು ಪರಮಾತ್ಮನೆಡೆಗೆ ತೆಗೆದುಕೊಂಡು ಹೋದಾಗ ನಾವೆಲ್ಲ ಹುಟ್ಟು ಸಾವುಗಳೆಂಬ ಭವ ಚಕ್ರದ ಬಂಧನದಿಂದ ಮುಕ್ತರಾಗುತ್ತೇವೆ ಎಂದು ತಿಳಿ ಹೇಳುತ್ತಾಳೆ.
0: ಇಂದ್ರಿಯ ವಿಷಯೋಪಭೋಗಿಯಾಗ ಬಯಸುವ ಮನಸ್ಸನ್ನ ತಡೆದು ನಿಲ್ಲಿಸುವವನು ಸುಖಿಯಾಗಿ ಬಾಳುತ್ತಾನೆ. ಆ ಮನಸ್ಸನ್ನು ಪರಮಾತ್ಮನಲ್ಲಿ ಲಯಗೊಳಿಸುವ ಆತ ಮುಕ್ತನಾಗಿ ತಾನೇ ಅವಿರಳ ಪರಂಜ್ಯೋತಿ ಪರಮಾತ್ಮನಾಗಿ ಕಂಗೊಳಿಸುತ್ತಾನೆ.
1: ಕರಣಗಳು ಅಂದರೆ ಬಾಹ್ಯ ಮತ್ತು ಆಂತರಿಕ ಎಂದು ಎರಡು ವಿಧ. ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಬಾಹ್ಯ ಕರಣಗಳಾದರೆ ಮನಸ್ಸು, ಬುದ್ಧಿ, ಅಹಂ, ಚಿತ್ತ, ಈ ನಾಲ್ಕು ಅಂತಃಕರಣಗಳು. ಅದಕ್ಕಾಗಿಯೇ ಹೇಳುವುದು ದೇಹದಲ್ಲಿರುವ ಸುಪ್ತ ಚೇತನ ಎಂದು. ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಮನುಷ್ಯನ ಭವ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಅದಕ್ಕೆ ಅಲ್ಲವೇ ಹೇಳುವುದು ಮನವೆಂಬುದು ಮರ್ಕಟವಿದ್ದಂತೆ. ಇದನ್ನು ನಿಗ್ರಹಿಸುವುದು ಗಾಳಿಯನ್ನು ತಡೆದು ನಿಲ್ಲಿಸುವಷ್ಟೇ ಅಸಾಧ್ಯವಾದುದು.
0: ಅದಕ್ಕಾಗಿಯೇ ಬೇಕು ಶಿವಯೋಗ ಸಾಧನೆ. ಮನಸ್ಸೆಂಬ ಮಂಗನನ್ನು ಶಿವಧ್ಯಾನವೆಂಬ ಹಗ್ಗದಿಂದ ಕಟ್ಟಿ ತಾನೇ ಶಿವ, ಶಿವನೇ ತಾನಾಗಿ ಮನಸ್ಸು ಲಿಂಗವಾಗಬೇಕು. ಮನವೇ ಲಿಂಗವಾದ ಬಳಿಕ ನೆನವುದಿನ್ಯಾರನಯ್ಯ ಎನ್ನುತ್ತಾರೆ ಅಲ್ಲಮ ಪ್ರಭುದೇವರು. ಅಕ್ಕ ಮಹಾದೇವಿ ಕೂಡ ಶಿವಯೋಗ ಸಾಧನೆ ಮಾಡಿದವಳೆ. ಹಾಗಾಗಿಯೇ ತನ್ನ ಮನವನ್ನು ಮಲ್ಲಿಕಾರ್ಜುನನ ಆರಾಧನೆಯಲ್ಲಿ ತೊಡಗಿಸಿ ಆತನಲ್ಲಿ ಅನುರಕ್ತಳಾಗುತ್ತಾಳೆ. ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಎಂದು ಪ್ರಶ್ನಿಸುತ್ತಾ ಸಾಧಕನಿಗೆ ಕೂಡ ಪರಮಾತ್ಮನಲ್ಲಿ ಮನಸ್ಸನ್ನು ಲಯಗೊಳಿಸಿದಾಗ ಭವವನ್ನು ಗೆಲ್ಲಬಹುದು ಎಂಬ ಸೂಚ್ಯಾಂಕವನ್ನು ನೀಡುತ್ತಾಳೆ ಭವವನ್ನು ಗೆದ್ದ ಅಕ್ಕ ಮಹಾದೇವಿ.
1: ಇಳೆ ನಿಂಬು ಮಾವು ಮಾದಲಕ್ಕೆ ಹುಳಿ ನೀರೆರೆದವರಾರಯ್ಯ, ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರೆರೆದವರಾರಯ್ಯ, ಕಳವೆ ರಾಜಾನ್ನ ಶಾಲ್ಯನ್ನಕ್ಕೆ ಓಗರದ ಉದಕವನೆರೆದವರಾರಯ್ಯ, ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳದುದಕವನೆರೆದವರಾರಯ್ಯ. ಇಂತಿ ಜಲವೂ ಒಂದೇ, ನೆಲನು ಒಂದೇ, ಆಕಾಶವೂ ಒಂದೇ, ಜಲವು ಹಲವು ದ್ರವ್ಯಂಗಳ ಕೂಡಿ ತನ್ನ ಪರಿಬೇರಾಗಿಹ ಹಾಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿರ್ತಡೇನು ತನ್ನ ಪರಿ ಬೇರೆ.

0: ಡಾಕ್ಟರ್ ಪ್ರೇಮವದ ಹೊಲಗಬಾಳಿಯವರು ಶಿವಶರಣೆ ಅಕ್ಕಮಹಾದೇವಿಯವರ ಮೇಲೆ ಪಿಎಚ್ಡಿ ಮಂಡಿಸಿದರು. ಬಸವಾದಿ ಪ್ರಮಥರ ವಚನಗಳನ್ನ ಲೀಲಾಜಾಲವಾಗಿ ವಿಶ್ಲೇಷಿಸಬಲ್ಲವರು. ಅಕ್ಕನ ಈ ವಚನದಲ್ಲಿ ಬರುವ ಅನುಭವವನ್ನು ಅರ್ಥಗರ್ಭಿತವಾಗಿ ನಿರ್ವಚಿಸಿದ್ದಾರೆ.
1: ಈ ವಚನದಲ್ಲಿ ಅಕ್ಕ ಪ್ರಕೃತಿ ಭಾವವನ್ನ ತಂದಿದ್ದಾರೆ. ಪ್ರಕೃತಿಯಲ್ಲಿರುವಂತಹ ಅನೇಕ ವಸ್ತುಗಳು ನಮಗೆ ಪೂಜ್ಯನೀಯ. ಇಂದಿಗೂ ಕೂಡ ನಾವು ನಮ್ಮ ಪೂಜೆಗೆ ಎಳೆ, ನಿಂಬೆ, ಮಾವು, ಮಾದಲ ಹಾಗೆಯೇ ಪುಷ್ಪ ಇವೆಲ್ಲವುಗಳನ್ನು ಬಳಸುತ್ತೇವೆ. ಇವೆಲ್ಲವುಗಳು ಬೆಳೆಯುವುದು ಒಂದೇ ನೆಲದಲ್ಲಿ, ಇವೆಲ್ಲವುಗಳಿಗೂ ಪೋಷಕಾಂಶವಾಗಿ ಸಿಗುವುದು ಒಂದೇ ಜಲವು. ಆದರೂ ಕೂಡ ಎಲ್ಲವುಗಳ ಸ್ವಭಾವ ಬೇರೆ ಬೇರೆ, ರುಚಿ ಬೇರೆ ಬೇರೆ. ಸೃಷ್ಟಿಯ ವೈಚಿತ್ರ್ಯ ಹೇಗಿದೆ ನೋಡಿ ಎನ್ನುವ ಭಾವ ಅಕ್ಕನ ಈ ವಚನದಲ್ಲಿದೆ. ಸೃಷ್ಟಿಯ ರಚನೆಗಳಿಗೆಲ್ಲ ಪರಮಾತ್ಮನೇ ಮೂಲ. ಆ ಪರಮಾತ್ಮನ ಬೆಸುಗೆ ಆತ್ಮದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರಬೇಕು. ಸಿಹಿ ನೀಡುವ ಸಸ್ಯಗಳನ್ನು ಬೆಳೆಯುವ ನೆಲದಲ್ಲಿಯೇ ನಾವು ಹುಳಿ ನೀಡುವ ಸಸ್ಯಗಳನ್ನೂ ಕೂಡ ಬೆಳೆಯುತ್ತೇವೆ. ಇವೆಲ್ಲವುಗಳಿಗೆ ನೀರನ್ನು ನೀಡುವ ಮಳೆ, ಆ ಮಳೆ ಸುರಿಸುವುದು ಆಕಾಶದಿಂದ. ನಮಗಿರುವುದು ಒಂದೇ ಆಕಾಶ. ನೀರು ಹಲವಾರು ಲವಣಾಂಶಗಳಿಂದ ಕೂಡಿ, ಅಂದರೆ ಮಳೆಯಿಂದ ಬಿದ್ದ ನೀರು ನೆಲದಲ್ಲಿ ಯಾವ ಲವಣಾಂಶವಿರುತ್ತದೆಯೋ ಆ ಪ್ರದೇಶದಲ್ಲಿ ಬೇರೆ ಬೇರೆ ರುಚಿ ಹೊಂದಿದ ಹಾಗೆ ಮಲ್ಲಿಕಾರ್ಜುನ ದೇವನು ಲೌಕಿಕ ಜಗತ್ತಿನಲ್ಲಿದ್ದರೂ ಅಲೌಕಿಕ ಜಗತ್ತಿನಲ್ಲಿದ್ದರೂ ಆತ ಎಲ್ಲರಳು ಒಂದಾಗಿರುವ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಭಗವಂತನ ಲೀಲೆ ಅಪಾರ. ಅಮೂರ್ತನಾದ ಪರಮಾತ್ಮ ಅಗಾಧ ಸೃಷ್ಟಿಗೆ ಕಾರಣೀಭೂತನಾಗಿದ್ದಾನೆ. ಆತ ಆತ್ಮದೊಂದಿಗೆ ಬೆರೆತಾಗ ಸಾಮಾನ್ಯರನ್ನೂ ಶರಣತ್ವಕ್ಕೇರಿಸುತ್ತಾನೆ. ಅಕ್ಕ ಮಹಾದೇವಿಯವರ ಅನೇಕ ವಚನಗಳಲ್ಲಿ ಆತ್ಮ ಪರಮಾತ್ಮಗಳ ಗಾಢ ಸಂಬಂಧವನ್ನು ನಾವು ಗುರುತಿಸುತ್ತೇವೆ. ಸಾಧಕನ ಆತ್ಮವು ಯಾವತ್ತೂ ಪರಮಾತ್ಮನಲ್ಲಿ ಒಂದಾಗಿರುತ್ತದೆ. ನಿಷ್ಕಳಂಕನಾದ ಪರಮಾತ್ಮನು ನಿಶರೀರನಾಗಿರ್ತಕ್ಕಂಥ ಆತ್ಮವನ್ನು ಹೊಂದಿರುವ ವ್ಯಕ್ತಿ. ಸಾಧಕನ ಎಲ್ಲ ಸಾಧನೆಗೆ ಆತ್ಮವೇ ಮೂಲ. ಆತ್ಮ ಪರಿಶುದ್ಧವಾಗಿದ್ದಾಗ ಮಾತ್ರ ಆತನ ಸಾಧನೆ ಪರಿಶುದ್ಧವಾಗಿರುತ್ತದೆ. ಆ ಆತ್ಮಕ್ಕೆ ಪರಮಾತ್ಮನೇ ಪ್ರೇರಣೆ. ಜೀವ ಶಿವರ ಈ ಸಾಮೀಪ್ಯ ಬಿಡಿಸಲಾರದ ಬಂಧ. ಮೇಲ್ನೋಟಕ್ಕೆ ಈ ವಚನ ನಾವು ದೈನಂದಿನ ಜೀವನದಲ್ಲಿ ಉಪಯೋಗಿಸುವ ವಸ್ತುಗಳ ಉದಾಹರಣೆಯನ್ನು ನೀಡಿಯೇ ಪ್ರಾರಂಭವಾದರೂ ಕೂಡ ಇದರ ಒಳಾರ್ಥ ಎಷ್ಟೊಂದು ಅಗಾಧವಾಗಿದೆ. ಯಾರ ಆತ್ಮದೊಂದಿಗೆ ಪರಮಾತ್ಮನ ಬೆಸುಗೆ ಇರುವುದೋ ಅವರು ಶರಣನೆನಿಸಿಕೊಳ್ಳುವರು ಎಂಬ ಭಾವ ಅಕ್ಕ ಮಹಾದೇವಿಯ ಅನೇಕ ವಚನಗಳಲ್ಲಿ ಕಾಣುತ್ತೇವೆ. ಹಾಗೆಯೇ ಶಿಲೆಯೊಳಗಣ ಪಾವಕದಂತೆ ಎಂದು ಅಲ್ಲಮ ಪ್ರಭುದೇವರು ಹೇಳಿದರೆ, ಬಸವಣ್ಣ ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತು ಎಂದು ಪರಮಾತ್ಮನ ಸ್ವರೂಪವನ್ನು ಹೇಳುತ್ತಾರೆ. ಅವ್ಯಕ್ತವಾಗಿ ಅಡಕವಾಗಿರುವ ಪರಮಾತ್ಮನ ಇರುವಿಕೆಯನ್ನು ಸುಂದರವಾದ ಉಪಮೆಗಳ ಮೂಲಕ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ತಂದಿದ್ದಾರೆ. ಅಂದರೆ ಕೆಲವೊಂದು ವಚನಗಳಲ್ಲಿ ಕಟ್ಟಿಗೆಯೊಳಗಿರುವ ಬೆಳಕು, ಮರದೊಳಗಿರುವ ಬೆಂಕಿ ಇವೆಲ್ಲವುಗಳನ್ನು ನಾವು ಕಾಣುತ್ತೇವೆ. ಇದರರ್ಥವಿಷ್ಟೇ, ಭಾವನೆಗಳ ಮರೆಯಲ್ಲಿ ಪರಮಾತ್ಮ ಬ್ರಹ್ಮನಂತಿರುತ್ತಾನೆ ಎನ್ನುವುದನ್ನು. ಹೀಗೆ ಈ ವಚನದಲ್ಲಿಯೂ ಕೂಡ ಎಳೆ, ನಿಂಬೆ, ಮಾವು, ಮಾದಲ ಅಷ್ಟೇ ಏಕೆ, ಕಳವೆ, ರಾಜಣ್ಣ, ಮರುಗ, ಮಲ್ಲಿಗೆ, ಪಚ್ಚೆ, ಮಡಿವಾಳ ಈ ಎಲ್ಲವುಗಳಲ್ಲಿಯೂ ಕೂಡ ಇರುವ ವಿಶಿಷ್ಟವಾಗಿರುವ ಗುಣ ಇದು ಪರಮಾತ್ಮನಿಂದಲೇ ಬಂದದ್ದು ಎನ್ನುವುದನ್ನು ನಾವು ಗುರುತಿಸಬಹುದು.
2: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ.

0: ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವ ತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
1: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತದ ಕೊಡುಗೆ, ಈ ಬಗ್ಗೆ ಮಾತನಾಡುತ್ತಾರೆ ಪ್ರೊಫೆಸರ್ ದೀಪಕ್ ಶರ್ಮಾ.
4: ನಾವು ಬೆಳಿಗ್ಗೆ ಎದ್ದ ತಕ್ಷಣ ನೋಡುವ ಮೊಬೈಲ್ ಫೋನ್ನಿಂದ ಹಿಡಿದು ಟಿವಿ, ಕಂಪ್ಯೂಟರ್, ವಾಷಿಂಗ್ ಮಷೀನ್ ಮತ್ತು ಕಾರುಗಳವರೆಗೆ ಪ್ರತಿಯೊಂದು ಗ್ಯಾಜೆಟ್ ಹಿಂದೆ ಒಂದು ಅದೃಶ್ಯ ಶಕ್ತಿ ಇದೆ, ಅದೇ ಸೆಮಿಕಂಡಕ್ಟರ್ ಚಿಪ್. ನಾವು ತಿಳಿಯದೆ ಪ್ರತಿದಿನ ಈ ಚಿಪ್ಪುಗಳನ್ನು ಬಳಸುತ್ತಿದ್ದೇವೆ. ಇವುಗಳಿಲ್ಲದೆ ಇಂದಿನ ಆಧುನಿಕ ಜಗತ್ತು ಮುನ್ನಡೆಯಲು ಸಾಧ್ಯವಿಲ್ಲ. ಇಷ್ಟು ವರ್ಷ ಭಾರತವು ಈ ಚಿಪ್ಪುಗಳಿಗಾಗಿ ಬೇರೆ ದೇಶದ ಮೇಲೆ ಅವಲಂಬಿತವಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ಭಾರತ ಸರ್ಕಾರವು ದೇಶವನ್ನು ಗ್ಲೋಬಲ್ ಸೆಮಿಕಂಡಕ್ಟರ್ ಹಬ್ ಮಾಡಲು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೀಡುತ್ತಿದೆ. ಗುಜರಾತ್ ಮತ್ತು ಅಸ್ಸಾಂನಂತಹ ರಾಜ್ಯಗಳಲ್ಲಿ ಈಗಾಗಲೇ ಬೃಹತ್ ಚಿಪ್ ತಯಾರಿಕಾ ಘಟಕಗಳ ಸ್ಥಾಪನೆ ವೇಗವಾಗಿ ನಡೆಯುತ್ತಿದೆ. ಈ ಐತಿಹಾಸಿಕ ಹೆಜ್ಜೆಯಿಂದ ಭಾರತದ ಆರ್ಥಿಕತೆಗೆ ದೊಡ್ಡ ಬಲ ಸಿಗಲಿದೆ. ಚಿಪ್ ತಯಾರಿಸಲು ವಿದೇಶಕ್ಕೆ ಹರಿದು ಹೋಗುತ್ತಿರುವ ಹಣ ಉಳಿತಾಯವಾಗಿ ಭಾರತದಲ್ಲೇ ಸಂಪತ್ತು ಸೃಷ್ಟಿಯಾಗಲಿದೆ. ಇದು ಕೇವಲ ಉದ್ಯೋಗಗಳನ್ನಷ್ಟೇ ಅಲ್ಲದೆ ಇಡೀ ದೇಶದ ಜಿಡಿಪಿಯನ್ನು ಹೆಚ್ಚಿಸಲು ನೇರವಾಗಲಿದೆ. ವಿಶೇಷವಾಗಿ ವಿಎಲ್ಎಸ್ಐ ಮತ್ತು ಎಂಬೆಡೆಡ್ ಸಿಸ್ಟಮ್ ಓದುತ್ತಿರುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಅವಕಾಶ. ಜಗತ್ತಿನ ಶೇಕಡಾ 20% ಹೆಚ್ಚು ಸೆಮಿಕಂಡಕ್ಟರ್ ವಿನ್ಯಾಸಕರು ಭಾರತದಲ್ಲಿದ್ದಾರೆ. ಈಗ ಭಾರತದಲ್ಲೇ ಚಿಪ್ ಉತ್ಪಾದನೆ ಆರಂಭವಾಗುತ್ತಿರುವುದರಿಂದ ವಿಎಲ್ಎಸ್ಐ ಇಂಜಿನಿಯರ್ಗಳಿಗೆ ಲಕ್ಷಾಂತರ ಉನ್ನತ ಮಟ್ಟದ ಉದ್ಯೋಗಗಳು ಮತ್ತು ಸಂಶೋಧನೆಯ ಅವಕಾಶಗಳು ಸಿಗಲಿವೆ. ಸೆಮಿಕಂಡಕ್ಟರ್ ಸ್ವಾವಲಂಬನೆ ಎನ್ನುವುದು ಕೇವಲ ಆರ್ಥಿಕತೆಗೆ ಸಂಬಂಧಿಸಿದ ವಿಷಯವಲ್ಲ. ಇಂದು ರಕ್ಷಣೆ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬಳಸುವ ತಂತ್ರಜ್ಞಾನ ಸಂಪೂರ್ಣವಾಗಿ ಸೆಮಿಕಂಡಕ್ಟರ್ ಚಿಪ್ಗಳ ಮೇಲೆ ಆಧಾರಿತವಾಗಿದೆ. ಮಾನವನ ದೇಹದಲ್ಲಿ ಅಕ್ಕಿ ಕಾಳಿನ ಗಾತ್ರದ ಮೈಕ್ರೋಚಿಪ್ ಅಳವಡಿಸುವುದು ಇಂದಿನ ಕಾಲದಲ್ಲಿ ಸಾಮಾನ್ಯ. ಸ್ಮಾರ್ಟ್ ವಾಚ್ದಲ್ಲಿರುವ ಚಿಪ್ಗಳ ಉಪಯೋಗದಿಂದ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ನೇರವಾಗಿ ನೋಡಬಹುದು, ಅಥವಾ ಹೃದಯದ ಆರೋಗ್ಯವನ್ನು ಒಳಗಿನಿಂದಲೇ ಮೇಲ್ವಿಚಾರಣೆ ಮಾಡಲು ಸೆಮಿಕಂಡಕ್ಟರ್ ಚಿಪ್ಗಳನ್ನು ಬಳಸಲಾಗುತ್ತಿದೆ. ಈ ಕ್ಷೇತ್ರವು ಕೇವಲ ಇಂಜಿನಿಯರ್ಗಳಿಗೆ ಮಾತ್ರವಲ್ಲದೆ ಇಡೀ ಭಾರತೀಯ ಉದ್ಯಮ ರಂಗಕ್ಕೆ ಹೊಸ ಚೈತನ್ಯವನ್ನು ನೀಡಲಿದೆ. ಸ್ಥಳೀಯವಾಗಿ ಚಿಪ್ ತಯಾರಿಸುವುದರಿಂದ ನಮ್ಮ ದೇಶದ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ನೀಡಲಿದೆ. ಇದರಿಂದ ತರಬೇತಿ ಪಡೆದ ಅಭಿಯಂತರರು ಉದ್ಯೋಗ ಅವಕಾಶಗಳನ್ನು ಹುಡುಕುವ ಬದಲು ಉದ್ಯೋಗ ಸೃಷ್ಟಿಸುತ್ತಿದ್ದಾರೆ. ಇದು ನಮಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಕೊನೆಯದಾಗಿ ಹೇಳಬೇಕೆಂದರೆ, ಮೊದಲು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಜಗತ್ತನ್ನು ಆಳಿದ ಭಾರತ ಇನ್ನು ಮುಂದೆ ಹಾರ್ಡ್ವೇರ್ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲೂ ಜಗತ್ತನ್ನು ಮುನ್ನಡೆಸಲಿದೆ. ಮೇಕ್ ಇನ್ ಇಂಡಿಯಾದಿಂದ ಮೇಡ್ ಇನ್ ಇಂಡಿಯಾ ಚಿಪ್ಸ್ ವರೆಗಿನ ಈ ಪಯಣ ಭಾರತವನ್ನು ಜಾಗತಿಕ ಸೂಪರ್ ಪವರ್ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ.
0: ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತದ ಕೊಡುಗೆ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ದೀಪಕ್ ಶರ್ಮಾ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಭಾರತ ಸರ್ಕಾರವು ದೇಶವನ್ನು ಗ್ಲೋಬಲ್ ಸೆಮಿಕಂಡಕ್ಟರ್ ಹಬ್ ಮಾಡಲು ಯಾವ ಮಿಷನ್ ಪ್ರಾರಂಭಿಸಿದೆ?

0: ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
1: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥ್.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಅಷ್ಟಮಃ ಭಾರತ ಇಂಡೋನೇಷ್ಯಾ ಸಂಯುಕ್ತ ಆಯೋಗಸ್ಯ ಉಪವೇಶನಂ ಹ್ಯಃ ನವದಿಲ್ಯಾಂ ಸಂಪನ್ನಂ. ವಿದೇಶಮಂತ್ರಿಣಾ ಡಾಕ್ಟರ್ ಎಸ್ ಜಯಶಂಕರೇಣ ತಸ್ಯ ಇಂಡೋನೇಷ್ಯಾ ದೇಶಸ್ಯ ಸಮಕಕ್ಷೀಯೇಣ ಸುಗಿಯೋನೋ ಇತ್ಯನೇನ ಚ ಸಭಾಯಾಃ

0: ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ, ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994. ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
1: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
0: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

0: ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಶೀಲ್ವಂತ್. ಮುಖ್ಯಾಂಶಗಳು: ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ, ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ.
1: ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998 ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-09 ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010-2012 ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು, ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಜರಿ.
2: ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5-8 ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ, ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ.
0: ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30 ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35 ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸುಗೂರು, ದೇವದುರ್ಗ, ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ ದರಾ ಬೇಂದ್ರೆ ರಾಷ್ಟೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್

0: ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ್ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ ಬಿವಿಜಿ ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೇಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ, ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರು ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದ್ರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ ಧೈರ್ಯವನ್ನು ವೃದ್ಧಿಸಲಿದೆ.
2: ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು 3 ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಹೆಣ್ಣುಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್ ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ

0: ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.
2: ಕಾರ್ಯಕ್ರಮ ಸರಣಿ
3: ನೆನಪಾಗಿ ಕಾಡ್ತಾವ ಹಾಡು.
2: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳ್ಳಕ್ಕಿ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾರಾಮನ್.
4: ನಮಸ್ಕಾರ ಕೇಳುಗರೆ,

ಇಷ್ಟೇ ಪುಟ್ಟ ಸಾಲುಗಳ ತ್ರಿಪದಿಯೊಳಗ ಅಷ್ಟು ವಿಚಾರಗಳನ್ನ ತೋರಿಸಿ ಒಟ್ಟು ಸಮಾಜದ ಒಳಿತಿಗಾಗಿ ಶ್ರಮಿಸಿದ, ವಿಶ್ವ ಬಂಧುತ್ವವನ್ನೇ ಸಾರಿದ ಸರ್ವಜ್ಞ ಮಹಾಕವಿ ಎಂಬ ಜನಪದ ಕೋಗಿಲೆ ರಚಿಸಿದ ಸುಂದರ ಸರಳ ಸಾಲುಗಳಿವು. ಇಂಥ ಸರಳ ಸಾಲುಗಳಿಗೆ ಅಷ್ಟೇ ಸರಳವಾದ ಸರಿಗಮಗಳ ಬಂಧವನ್ನ ಅಂದವಾಗಿ ಜೋಡಿಸಿದ್ರ ಅದು ಸಾಮಾನ್ಯನ ಹೃದಯವನ್ನ ತಲುಪಬಹುದು ಎಂಬ ಭಾವನೆಯೊಂದಿಗೆ ಸರ್ವಜ್ಞನ ತ್ರಿಪದಿಗಳಿಗೆ ಸಂಗೀತ ಸಂಯೋಜನೆ ಮಾಡೋ ಪ್ರಯೋಗ ಮಾಡಿ ಅದರೊಳಗ ಸಫಲರಾದವರು ಕೇಶವ ಗುರಂ ಅನ್ನೋ ಹಿರಿಯ ಸಂಗೀತ ಸಂಯೋಜಕರು. ವೃಂದಗಾನದೊಳಗ ಅದನ್ನ ಸುಮಧುರವಾಗಿ ಸಾದರಪಡಿಸಿ ಶ್ರೋತೃಗಳ ಆನಂದವನ್ನ ಹೆಚ್ಚು ಮಾಡಿದವರು ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದ ಅಂದಿನ ಅನುಮೋದಿತ ಕಲಾವಿದರು.

ಹೆಮ್ಮೆಯ ಸಂಗತಿ ಅಂದ್ರ ಈ ರೀತಿ ಸರ್ವಜ್ಞನ ತ್ರಿಪದಿಯನ್ನ ಸಂಗೀತಕ್ಕ ಅಳವಡಿಸಿ ಪ್ರಥಮ ಬಾರಿಗೆ ಪ್ರಸಾರ ಮಾಡಿದ್ದು ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರ.

ಹಲವು ವರ್ಷಗಳ ಹಿಂದೆ ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದೊಳಗ ಹಿರಿಯ ಸಂಗೀತ ಸಂಯೋಜಕರಾಗಿ ಕೆಲಸ ಮಾಡಿದ ಶ್ರೀ ಕೇಶವ ಗುರಂ ಅವರು ಸರ್ವಜ್ಞನ ಸರಳ ತ್ರಿಪದಿಗಳಿಗೆ ಸುಮಧುರ ಸ್ವರ ಪುಂಜಗಳನ್ನ ಜೋಡಿಸಿದ್ರು. ಸುಶ್ರಾವ್ಯ ಗಾಯಕರ ಮೂಲಕ ಅವನ್ನ ಹಾಡಾಗಿ ಕೇಳಿಸಿದ್ರು.

0: ಸಾಲುಗಳನ್ನ ಹಾಡಿದವರು ಹಿರಿಯ ಗಾಯಕಿ ಶ್ರೀಮತಿ ಶ್ಯಾಮಲಾ ಕುಲಕರ್ಣಿಯವರು. ಅನೇಕ ಹಾಡುಗಳನ್ನ ಸುಶ್ರಾವ್ಯವಾಗಿ ಹಾಡಿ ಹಲವು ವರ್ಷಗಳಿಂದ ನಮ್ಮ ರಸಿಕ ಶ್ರೋತೃಗಳನ್ನ ತಣಿಸಿದವರು. ಸರ್ವಜ್ಞನ ವಚನ ಹಾಡಿದ್ದ ಆ ಸಂದರ್ಭವನ್ನ ಗಾಯಕಿ ಶ್ಯಾಮಲಾ ಕುಲಕರ್ಣಿ ಸಂತೋಷದಿಂದ ನೆನಪಿಸಿಕೊಂಡ್ರು.
1: 1980 ದಶಕದೊಳಗೆ ಶ್ರೀಯುತ ಕೇಶವ ಗುರು ಅವರು ಸಂಗೀತ ಸಂಯೋಜನೆ ಮಾಡಿದಂತಹ ಸರ್ವಜ್ಞನ ವಚನಗಳನ್ನ ಹಾಡಿದ್ದು ಒಂದು ವೈಶಿಷ್ಟ್ಯ. ನಾನು ಭಾಗವಹಿಸಿನಿ ಅನ್ನೋದು ನನಗೆ ಹೆಮ್ಮೆಯ ವಿಷಯ ಆಗಿದೆ. ಬಹುಶಃ ಅದು ಮೊದಲನೇ ಸಲನ ಇರಬಹುದು ಆಕಾಶವಾಣಿ ಒಳಗೆ ಪ್ರಸಾರ ಮಾಡಿದ್ದು. ಆ ಒಂದು ಸಂತೋಷಕರ ಅನುಭವ, ಬೇರೆ ಬೇರೆ ಕಲಾವಿದರನ್ನ ಒಂದು ಕಡೆ ಸೇರಿಸಿ ಪರಸ್ಪರ ಸಹಯೋಗದಿಂದ ಸಂತೋಷದಿಂದ ಹಾಡಿದ ಆ ನೆನಪುಗಳು ಇಂದಿಗೂ ನಮಗೆ ಹಸಿರಾಗೆ ಉಳಿದಾವ. ಶ್ರೀಯುತ ಕೇಶವ ಗುರು ಅವರದು ಸರಳವಾದ ವ್ಯಕ್ತಿತ್ವ, ಅಷ್ಟೇ ಶಾಂತ ಸ್ವಭಾವ. ನಮಗವರು ಕಲಿಸಿ ಹಾಡಿಸಿದಂತಹ ಹಾಡುಗಳು ಇವತ್ತಿಗೂ ಚಿರನೂತನ ಅಂತ ಹೇಳಬಹುದು. ಅನುಭವಿಸಿ ಹಾಡ್ರಿ ಅಂತ ನಮಗ ಸಲಹೆ ಕೊಡೋದನ್ನ ಬಿಟ್ರೆ ಎಂದೂ ಜೋರ್ ಮಾಡ್ಲಿಲ್ಲ. ಅದು ಅಷ್ಟೇ ಶಾಂತವಾಗಿ ಹೇಳ್ತಿದ್ರು. ನಾನು ಹಾಡಿದಂತಹ ಸರ್ವಜ್ಞನ ವಚನಗಳೊಳಗ ನನ್ನ ಸ್ನೇಹಿತೆಯರಾದಂತಹ ಶ್ರೀಮತಿ ರೇವತಿ ಹಾಗೂ ರೋಹಿಣಿ ಬಾಗಲ್ ಚೋದರಿಯರು ಮತ್ತ ನಮ್ಮ ಹಿರಿಯರಾದಂತಹ ಶ್ರೀಮತಿ ನೀಲಾ ಎಂ ಕೊಡ್ಲಿ ಅವರು ಅವ್ರ ಜೊತೆಗೆ ಹಾಡಿದ್ದು ಇವತ್ತಿಗೂ ನಾನು ದಿನ ಗುಣಗುಣಿಸ್ತಾ ಇರ್ತೀನಿ. ಯಾವ್ದಂದ್ರೆ ಕೋಟಿ

ಪರ್ವ ಘಾಟಿನೂ ಅಷ್ಟ ಚಂದದ, ಗುಂಗ್ ಹಿಡಿಸುವಂತದ್ದು. ಅವರು ಅನುಭವಿಸಿ ಹಾಡ್ರಿ ಅಂತ ಹೇಳಿದ ಮಾತು ನಮ್ ಜೀವನದಾಗ ನಮಗ್ ಒಳ್ಳೆ ಪಾಠ ಕಲಿಸಿದಂಗ ಆಗ್ಯದಂತ ನಾನು ಬಹಳ ಸಂತೋಷದಿಂದ ಹೇಳಬಯಸ್ತೀನಿ.

ತ್ರಿಪದಿ ಅಂದ್ರ ಮೂರು ಪಾದಗಳುಳ್ಳ ಪದ್ಯ ಅಂತ ಅರ್ಥ. ಕನ್ನಡ ಜಾನಪದ ಕವಿಗಳು ಮೊದಲಿನಿಂದಲೂ ತ್ರಿಪದಿ ಛಂದಸ್ಸನ್ನ ಬಳಸಿಕೊಂಡಾರ. ಕೋಲಾಟದ ಪದ, ಸುಗ್ಗಿ ಹಾಡು, ಬೇಸಾಯ ಪದ ಇವೆಲ್ಲ ತ್ರಿಪದಿಯೊಳಗ ರಚಿತವಾದದ್ವು. ಕಿರಿಯ ಸಾಲಿನೊಳಗ ಹಿರಿಯ ಅರ್ಥವನ್ನ ತುಂಬಲಿಕ್ಕೆ ಸರ್ವಜ್ಞನಿಗೆ ಈ ತ್ರಿಪದಿ ಅತ್ಯಂತ ಉಪಕಾರಿಯಾತು. ಸರ್ವಜ್ಞನ ಮೂಲಕ ತ್ರಿಪದಿ ಪಾಮರರ ವಾತಾವರಣದಿಂದ ಪಂಡಿತರ ಸಮ್ಮುಖಕ್ಕ ವಿಜಯಂಗೈತು.

0: ಇಂತಹ ಸರ್ವಜ್ಞನ ತ್ರಿಪದಿಗಳಿಗೆ ಸಂಗೀತ ಹಾಕಿ ಹಾಡಿಸಬೇಕು ಅನ್ನೋ ವಿಚಾರ ಮೂಡಿ ಬಂದದ್ದು ಹೆಂಗ ಅನ್ನೋ ವಿಷಯವನ್ನ ಸಂತೋಷದಿಂದಲೇ ನಮ್ಮೊಂದಿಗೆ ಹಂಚಿಕೊಂಡ್ರು ಸಂಗೀತ ಸಂಯೋಜಕರಾದ ಶ್ರೀ ಕೇಶವ ಗುರಂ ಅವರು.
1: ಅದು ಹಿಂಗಾದ್ರು ಸರ್ವಜ್ಞ ವಚನದ ಶ್ರೇಷ್ಠ ವಚನಗಳು ಇನ್ಯಾವಿಲ್ಲ. ಅವರು ತ್ರಿಪದಿ ಅಂತ ಬರೀ ಹಂಗ ಬಾಯಿಲ್ ಹಾಡ್ತಿದ್ರು, ಆದ್ರೆ ಸಂಗೀತ ಕಳಬಳಸಬೇಕು. ಸಂಗೀತದಿಂದ ನಾವು ಹೊರಗೆ ಹಾಕಿದ್ರೆ ಜನರು ಕೇಳಿ ಅವ್ರು ಆನಂದ ಪಡ್ತಾರೆ. ಮತ್ತೆ ಅವರು ಅಂದ್ರೆ ಇಷ್ಟು ಚಲೋ ಇದ್ದಾವ ಇವು ಸಂಗೀತದಿಂದ ನಾವು ಆಕಾಶವಾಣಿಯಿಂದ ನಾವು ಬಾಡ್ಕಾಸ್ಟ್ ಯಾಕೆ ಮಾಡಬಾರ್ದು ಅಂತ ತಲೆಯಾಗ ಬರ್ತು. ನನ್ನ ತಲೆಯೊಳಗೆ ಆಕಾಶವಾಣಿಗೆ ಬಂದು ನಾವು ಯಾವ ಮ್ಯೂಸಿಕ್ ಕಂಪೋಸರ್ ಕೆಲಸ ಮಾಡಿದೆ ಎಲ್ಲರೂ ಮಾಡಿದ್ದನ್ನು ನಾವು ಮಾಡೋದು ಯಾಕೆ ಏನು ಬದ್ಲಿ ಮಾಡಬೇಕು. ಇನ್ನು ಬರೇ ಒಂದು ತ್ರಿಪದಿ ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಮುಗಿದು ಹೋಗ್ತದೆ. ಒಂದು ಹಾಡು ಮಾಡ್ಬೇಕು ನಾವು ನಾಲ್ಕು ನಿಮಿಷ ಹಾಡು ಮಾಡಬೇಕು ಏನು ಮಾಡಬೇಕು ಅಂತ ಸುಮ್ಮನೆ ಸಲ್ಲಿ ಕೂತು ವಿಚಾರ ಮಾಡಿದ್ರೆ ಒಂದೇ ವಿಷಯ ಇರುವಂತಹ ನಾಲ್ಕು ತ್ರಿಪದಿ ಐದು ತ್ರಿಪದಿ ತಗೊಳ್ಳೋದು ಒಂದೇ ವಿಷಯ. ಭಕ್ತಿ ಭಕ್ತಿ ಎಂಬುದು ಬೀಜ, ಬರೀ ಭಕ್ತಿ ಮೇಲೆ ಹೇಳ್ಕೊತ ಹೋಗುದು, ವಿದ್ಯೆ ಮೇಲೆ ಹೇಳ್ಕೊತ ಹೋಗುದು, ನಾಲ್ಕು ಐದು ತ್ರಿಪದಿ ತಗೊಳ್ಳೋದು. ಪಲ್ಲವಿ ಹಾಡೋಂಗಿಲ್ಲ, ಪಲ್ಲವಿ ಹಾಡಿದಂಗೆ ಹಾಡೋಂಗಿಲ್ಲ. ಒಂದು ತ್ರಿಪದಿ ಮೊದಲು ಯಾರು ಕೂಡ ಹಾಡಿದ್ರೆ ಆಮೇಲೆ ನಡುವೆ ಬ್ಯಾಗ್ರೌಂಡ್ ಕೊಡುದು, ಮುಂದೆ ಮತ್ತೆ ಹಾಡ್ಕೊಂತ ಹೋಗುದು. ಹಿಂಗ್ ಮಾಡಿ ಒಂದೊಂದು ಹಾಡು ಮಾಡಿದ್ರು ಅದು ನಾಲ್ಕು ನಿಮಿಷ ನೋಡ್ತಿತ್ತು.
0: ಯಾವ ಶೈಲಿಯೊಳಗ ರಾಗ ಸಂಯೋಜನೆ ಮಾಡಿದ್ರಿ?
1: ಜಾನಪದ ಶೈಲಿಯೊಳಗ.

0: ಒಂದು ಒಂದು ಪದ್ಯ ಜಾನಪದ ಶೈಲಿ ಮಾಡಿ ಮತ್ತೊಂದು ಪದ್ಯ ಒಂದು ರಾಗಿಟ್ಟುಕೊಂಡು ಅದರೊಳಗೆ ಸ್ವಲ್ಪ ಜಾನಪದ ಸೇರಿಸೋದು. ಕ್ಲಾಸಿಕಲ್ ಬಂದಿರಬೇಕು, ಜಾನಪದ ಬಂದಿರಬೇಕು, ಅದು ಬದ್ಲಿಕ್ಕೆ ಬದ್ಲಿ ಕೇಳ್ಬೇಕಲ್ರಿ. ಅದು
1: ರೇಡಿಯೋದೊಳಗ ಈ ಸರ್ವಜ್ಞನ ವಚನಗಳನ್ನ ಕೇಳಿದ ಜನರು ಯಾವ ಪ್ರತಿಕ್ರಿಯೆ ನೀಡಿದ್ರು?
0: ಜನ ಹಿಂಗ ಪತ್ರ ಬಂದು ಸಾಕಷ್ಟು ಪತ್ರ ಬಂದು ಈ ನಮ್ಮನೆ ಇಲ್ಲಿ ತನಕ ಯಾರು ಮಾಡಿಲ್ಲ, ನೀವು ಆಕಾಶವಾಣಿ ಅವರು ಮಾಡಿದ್ರಿ ಅಂತ ಸಾಕಷ್ಟು ಪತ್ರ ಬಂದು ಮೆಚ್ಚಿಕೊಳ್ಳದೆ ಇರುವಂತವ್ರು ಯಾರೂ ಇಲ್ಲ.

ಅತಿ ಸೂಕ್ಷ್ಮವಾದ ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ರೂಢಿಗನ್ನಡದೊಳಗ ಹೇಳಲಿಕ್ಕೆ ಬರ್ತದ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿಕೊಟ್ಟ ಕವಿ ಸರ್ವಜ್ಞ. ಅವನ ಸರಳ ಶೈಲಿಯ ಹಿಂದ ಆಳವಾದ ಪಾಂಡಿತ್ಯ ಅಡಗೆದ ಅಗಾಧ ಜ್ಞಾನ ನಿಧಿ ತುಂಬಿ ತುಳುಕಾಡ್ತದ. ಈ ಜ್ಞಾನ ನಿಧಿಯೊಂದಿಗೆ ನಾದ ನಿಧಿಯೂ ಬೆರೆತು ನಮ್ಮೆಲ್ಲರಿಗೆ ಅನುಪಮ ನಾದ ಆನಂದವನ್ನ ನೀಡ್ತಾವ ಈ ಸರ್ವಜ್ಞನ ವಚನಗಳು.

0: ಕೇಶವಗುರಂ ಅವರ ಸಂಗೀತ ಸಂಯೋಜನೆಯೊಳಗ ಮೂಡಿ ಬಂದ ಸರ್ವಜ್ಞನ ವಚನಗಳಲ್ಲಿ ಹಾಡಿ ಸೈ ಎನಿಸಿಕೊಂಡ ಹಿರಿಯ ಗಾಯಕಿ ಶ್ರೀಮತಿ ಅನುರಾಧ ಧಾರೇಶ್ವರ್ ಅವರು ಈ ವಚನಗಳ ಬಗ್ಗೆ ಹೇಳಿದ್ದು ಹಿಂಗ.
1: ಭಕ್ತಿ ಎಂಬುದೇ ಬೀಜ, ಮುಕ್ತಿ ಎಂಬುದು

0: ಇದನ್ನ ಶ್ರೀ ಕೇಶವ್ ಗುರಂ ಅವರು ಸಮೂಹ ಗಾನದಲ್ಲಿ ನಮ್ಮೆಲ್ಲರ ಕಡೆಯಿಂದ ಹಾಡಿಸಿದ್ದು. ನನಗನ್ನಿಸ್ತದ ಇದು ಮೊದಲನೇ ಪ್ರಯೋಗ ಸರ್ವಜ್ಞರ ವಚನಗಳನ್ನ ಆಕಾಶವಾಣಿ ಧಾರವಾಡ ಕೇಂದ್ರದೊಳಗ ಬಿತ್ತರಿಸಿ ಜನರಿಗೆ ಹೃದಯದೊಳಗೆ ನಿಲುಕುವಂತೆ ಮಾಡುವಂತಹ ಕೆಲವೊಂದು ರಾಗ ಸಂಯೋಜನೆಯನ್ನು ಅವರು ಮಾಡಿದ್ರು. ಅದರೊಳಗ ಸರ್ವಜ್ಞರ ವಚನಗಳನ್ನು ಅವರು ಹುಡುಕಿ ತಂದು ಅನೇಕ ಸರ್ವಜ್ಞರ ವಚನಗಳನ್ನು ಸಹಿತ ಅವರು ಹಾಡಿಸಿದ್ದರು. ಅದನ್ನ ಸರಳ ಮತ್ತು ಸುಂದರವಾದ ಇಂಪಾದ ಒಂದು ದಾಟಿ ಕೂಡಿಸಿ ಅದನ್ನ ಹಾಡಿಸಿದ್ದನ್ನ ಜನರಿಗೆ ಬಹಳ ಅದು ಹಿಡಿಸ್ತು. ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಸಹಿತ ಅದನ್ನ ಹಾಡಬೇಕು, ನಾವು ಅದನ್ನ ಕಲಿಬೇಕು, ಎಷ್ಟು ಸುಂದರವಾದಂತಹ ಸರ್ವಜ್ಞರ ವಚನಗಳವ, ಇದೇ ಧಾಟಿಯೊಳಗೆ ನಾವು ಕಲಿಬೇಕು ಅನ್ನೋ ಒಂದು ಭಾವನೆಯನ್ನು ಅವರು ಇದರ ಮೂಲಕವಾಗಿ ವ್ಯಕ್ತಪಡಿಸಿ ಈ ಸರ್ವಜ್ಞರ ವಚನಗಳು ಈಗ 25-30 ವರ್ಷದ ಹಿಂದೆ ಅನ್ನಬಹುದು ಅವು ಹೊಸದಾಗಿ ನಮಗ ಕಂಡು ಬಂದ್ರು. ಈಗಲೂ ಅವು ನಮ್ಮ ಧಾರವಾಡ ಆಕಾಶವಾಣಿಯಿಂದ ಬಿತ್ತರಗೊಳ್ತಾವ, ಅದನ್ನ ಕೇಳಿ ಜನರ ಆನಂದ ಪಡ್ತಾರ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಆನಂದ.
1: ಕನ್ನಡ ಮಣ್ಣಿನೊಳಗ ಅರಳಿದ ಅದ್ಭುತ ಕವಿ ಸರ್ವಜ್ಞ ನುಡಿ ನಡೆಗಳ ಸಾಮರಸ್ಯವನ್ನ ಸಾರಿದ, ಸದಾಚಾರ ಸನ್ಮಾರ್ಗಗಳೇ ಜೀವನದ ನೈಜ ಮೌಲ್ಯಗಳು ಅಂತ ಸ್ಪಷ್ಟಪಡಿಸಿದ, ಸಾವಿಲ್ಲದ ಕೇಡಿಲ್ಲದ ಶಾಶ್ವತ ಸತ್ಯದ ಪ್ರತಿಪಾದನೆ ಮಾಡಿದ, ಸತ್ಯಕ್ಕೆ ಸರಿಯಿಲ್ಲ ಅಂತ ಸ್ಫುಟವಾಗಿ ಸಾರಿದ.

ಮೂರು ಸಾಲಿನೊಳಗ ನೂರು ಮುತ್ತಿನಂತಹ ಮಾತು ಹೇಳಿ ಮೂರೂ ಲೋಕವನ್ನು ತಿದ್ದಿದ ಕನ್ನಡ ಸಾರಸ್ವತ ಲೋಕದ ಮಹಾಕವಿ ಸರ್ವಜ್ಞ ಕವಿಯ ಈ ವಚನಗಳು ಸಂಸ್ಕೃತಿಯ ಸಾರವನ್ನ ಸಾರಿ ಸರಳ ಸರಿಗಮಗಳೊಂದಿಗೆ ಸುಲಭವಾಗಿ ಸಾಗಿ ಸಹೃದಯರ ಸಂಗಡ ಶಾಶ್ವತವಾಗಿ ಉಳಿದಾವ. ನಮ್ಮ ನಿಲಯದಿಂದ ಕೇಳಿ ಬಂದು ಅಲೌಕಿಕ ಆನಂದವನ್ನ ಆಸ್ವಾದಿಸುವಂತೆ ಮಾಡ್ಯಾವ.

0: ಹಾಕಿಡುವ್ರಿ. ನೆನಪಿನಾಳಕ್ಕ ಇಳಿದ ಮತ್ತೊಂದು ಮಧುರ ಗೀತೆಯೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗುವೆ. ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
1: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳಕೆ, ನಿರೂಪಣೆ

0: ಮತ್ತು ಪ್ರಸ್ತುತಿ ಮಾಯಾರಾಮನ್.
1: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿ ಧಾರವಾಡ, ಈಗ ಸಮಯ 7:30:38.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
4: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
1: ಬೆಂಕಿ ಹತ್ತಿಕೊಳ್ಳುವ ದ್ರವಗಳನ್ನ ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನ ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
4: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನ ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.

0: ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ವಾರ್ತೆಗಳ ವಿವರ. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಲಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಪಶ್ಚಿಮ ಬಂಗಾಳದ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ದೊರೆಯಲಿದ್ದು, ದೇಶದಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2ರ 3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭೆಯ ಸ್ಪೀಕರ್ ಹರ್ವಿಂದರ್ ಕಲ್ಯಾಣ್ ಸೇರಿದಂತೆ ದೇಶದ 15 ವಿವಿಧ ಶಾಸಕಾಂಗಗಳ ಸಭಾಪತಿಗಳು, ಉಪಸಭಾಪತಿಗಳು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹರಿಯಾಣದ ಇತಿಹಾಸ ಮತ್ತು ಅಭಿವೃದ್ದಿಯನ್ನು ಬಿಂಬಿಸುವ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುವುದು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047 ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಪ್ರಗತಿಯ ಪ್ರಯೋಜನಗಳು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಬೇಕಾದರೆ ಉದ್ಯಮಶೀಲತೆ ಮತ್ತು ರಾಷ್ಟ ನಿರ್ಮಾಣದ ಕಾರ್ಯಗಳು ಜೊತೆಯಾಗಿ ಸಾಗಬೇಕು ಎಂದರು. ಭಾರತದ ಆಕ್ಟ್ ಈಸ್ಟ್ ನೀತಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಪ್ರಮುಖ ಸ್ತಂಭವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ನವದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಸಚಿವಾಲಯ ಈ ಹೇಳಿಕೆ ನೀಡಿದೆ. ಉಭಯ ದೇಶಗಳ ನಡುವಿನ ನಾಗರಿಕ ಸಂಬಂಧಗಳನ್ನು ಸ್ಮರಿಸಿದ ಸಚಿವಾಲಯವು, ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಸಾಂಪ್ರದಾಯಿಕ ಹಾಗೂ ನೂತನ ವಲಯಗಳಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದು ತಿಳಿಸಿದೆ. 2025 ಜನವರಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ ಮಾತುಕತೆಯು ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡ ಉಭಯ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಕೈಗೊಳ್ಳಲಿರುವ ಭೇಟಿಯು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಈ ತಿಂಗಳ 21ರಂದು ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶದಲ್ಲಿರುವ 14 ನಗರಗಳಲ್ಲಿ ಮರುಪರೀಕ್ಷೆಯನ್ನು ಮಧ್ಯಾಹ್ನ 2ರಿಂದ ಸಂಜೆ 5:15 ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ನಡೆಸಲಾಗುವುದು. ಪರೀಕ್ಷಾ ನಗರ ಮಾಹಿತಿ ಚೀಟಿಯು ಪ್ರವೇಶ ಪತ್ರವಲ್ಲ. ಇದನ್ನು ಅಭ್ಯರ್ಥಿಗಳಿಗೆ ಅವರ ಪರೀಕ್ಷಾ ಕೇಂದ್ರ ಇರುವ ನಗರದ ಬಗ್ಗೆ ತಿಳಿಸಲು ಮಾತ್ರ ನೀಡಲಾಗುತ್ತಿದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ನಡೆಸಿದೆ. ಕಳೆದ 12 ವರ್ಷಗಳಲ್ಲಿ ಕೈಗೊಂಡ ದೃಢ ನೀತಿಗಳಿಂದಾಗಿ ಭಾರತವು ಪರಿಸರ ಮತ್ತು ಹವಾಮಾನ ಸಂರಕ್ಷಣೆಯಲ್ಲಿ ಮಹತ್ವದ ಪರಿವರ್ತನೆ ಸಾಧಿಸಿದೆ. 2014ರ ನಮಾಮಿ ಗಂಗಾ ಯೋಜನೆಯಡಿ 355 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಗಂಗಾ ನದಿಯ ಸ್ವಚ್ಛತೆಯಲ್ಲಿ ಪ್ರಗತಿ ಕಂಡುಬಂದಿದೆ. ಏಪ್ರಿಲ್ 8ರ ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತಿಕಾರದ ಜಂಟಿ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲೆವೆಯೋ ಕೊಬೋಲಿ ವಿರುದ್ದ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ಸ್ನಲ್ಲಿ ಜ್ವೆರೆವ್ 4:20 ನಡೆದ ಹಣಾಹಣಿಯಲ್ಲಿ 6-1, 4-6, 6-4, 6-7, 6-1 ಸೆಟ್ಗಳಿಂದ ಜಯ ದಾಖಲಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನ್ನಿಸ್, ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ.

ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448724344.

0: ನಮಸ್ಕಾರ ಕೇಳುಗರೇ, ನಾನು ನಿಮ್ಮೆಲ್ಲರ ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರಸಿ. ಮಕ್ಕಳಿಗೆ ಯೋಗ ಏಕೆ ಅಗತ್ಯ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಈ ಸ್ಕ್ರೀನ್ ಟೈಮ್ ಯುಗದಲ್ಲಿ, ಮೊಬೈಲ್ ಯುಗದಲ್ಲಿ ಮಕ್ಕಳಿಗೆ ಯೋಗ ಯಾಕೆ ಅವಶ್ಯ, ಅತ್ಯವಶ್ಯ? ಆತ್ಮೀಯರೆ, ಒಂದು ಕಾಲದಲ್ಲಿ ಮಕ್ಕಳು ಹೊರಗೆ ಓಡಾಡ್ತಾ ಆಟ ಆಡ್ತಾ ಇದ್ರು, ಮಣ್ಣಲ್ಲಿ ಆಟ ಆಡ್ತಾ ಇದ್ರು, ಅವರಿಗೆ ಪ್ರೀ ಪ್ರೊಬಯೋಟಿಕ್ ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು, ಅವರ ಇಮ್ಯುನಿಟಿ ಜಾಸ್ತಿ ಆಗ್ತಾ ಇತ್ತು. ಆದರೆ ಇಂದು ಮೊಬೈಲ್ ಮತ್ತು ಟಿವಿ ಮತ್ತು ಗ್ಯಾಜೆಟ್ಸ್ ಮೂಲಕ ಮಕ್ಕಳ ಒಂದು ಭವಿಷ್ಯವೇ ಹಾಳಾಗ್ತಾ ಇದೆ. ಮಕ್ಕಳು ಮಗು ಅಳತು ಅಂದ್ರೆ ನಾವು ಮೊಬೈಲ್ ಕೊಟ್ಟು ಕೂರಿಸ್ತೀವಿ, ಮಗು ಊಟ ಮಾಡ್ತಾ ಇಲ್ಲ ಅಂದ್ರೆ ಕಾರ್ಟೂನ್ ತೋರಿಸ್ತಾ ಏನೇನೋ ತೋರಿಸ್ತಾ ಊಟ ಮಾಡಿಸ್ತೀವಿ, ಅವ್ರ ಮೈಂಡ್ ಅನ್ನು ಡೈವರ್ಟ್ ಮಾಡಿ ಅವ್ರಿಗೆ ಊಟದ ಮೇಲೆ ಮೈಂಡ್ ಇರೋದೇ ಇಲ್ಲ. ಹೀಗೆ ಮಕ್ಕಳನ್ನ ನಾವೇ ಕೈಯಾರೆ ಹಾಳು ಮಾಡ್ತಾ ಇದ್ದೇವೆ. ಸೊ ಇದು ತಪ್ಪಬೇಕು. ಮಕ್ಕಳಿಗೆ ಒಳ್ಳೆ ಹವ್ಯಾಸಗಳನ್ನ ಬೆಳೆಸಬೇಕು. ಯೋಗಾಭ್ಯಾಸ, ಭರತನಾಟ್ಯ, ಹಾಡು, ಸಿತಾರು, ಈ ತರ ಬೇರೆ ಬೇರೆ ಅಭ್ಯಾಸಗಳಲ್ಲಿ ಅವ್ರನ್ನ ತೊಡಗಿಸ್ಕೊಂಡಾಗ ಅವರು ಓದಿನಲ್ಲೂ ಬುದ್ಧಿವಂತರಾಗ್ತಾರೆ, ಅವರು ಈ ತರ ಮೊಬೈಲ್ ಅಡಿಕ್ಷನ್ಗೂ ಕೂಡ ಬೀಳಲ್ಲ. ಮಕ್ಕಳ ಕೈಯಲ್ಲಿ ಆಟಿಕೆಗಳಿಗಿಂತ ಜಾಸ್ತಿ ಇವತ್ತು ಮೊಬೈಲ್ಗಳೇ ಜಾಸ್ತಿ ಆಗಿದೆ. ಇನ್ನು ಮಕ್ಕಳಲ್ಲಿ ಹೆಚ್ಚಾ ಇರುವಂತಹ ಸಮಸ್ಯೆಗಳನ್ನ ನೋಡಿದರೆ ಏಕಾಗ್ರತೆ ಕಡಿಮೆ ಆಗಿರೋದು, ಕೂತಲ್ಲೇ ಕೂತು ಬೊಜ್ಜು, ಪೋಶ್ಚರ್ ಸಮಸ್ಯೆ, ಯಾಕೆಂದ್ರೆ ಮೊಬೈಲ್ ನೋಡ್ತಾ ಕೂತ್ಕೊಂಡಿರ್ತಾರೆ, ಮಾತಾಡಿದ್ರೆ ಕೋಪ ಬರ್ತಾ ಇದೆ ಮಕ್ಕಳಿಗೆ, ಇರಿಟೇಬಿಲಿಟಿ, ಅವ್ರನ್ನ ಸಮಾಧಾನ ಮಾಡದೆ ಸಾಕಾಗ್ಬಿಡುತ್ತೆ, ಆಂಗ್ಸೈಟಿ, ಸ್ಟ್ರೆಸ್, ಆಂಗ್ಸೈಟಿ ಮುಂಚಿನ ಮಕ್ಕಳಿಗೆ ಇರಲೇ ಇಲ್ಲ, ಆಟ ಆಡ್ತಾ ಇದ್ರು ಅವರು ಹೊರಗಡೆ ಬೈಲ್ನಲ್ಲಿ. ಇವತ್ತು ಅವರಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಸ್ಲೀಪ್ ಡಿಸ್ಟರ್ಬೆನ್ಸ್, ಇವತ್ತು ಮಕ್ಕಳಿಗೂ ಕೂಡ ಸ್ಲೀಪ್ ಡಿಸ್ಟರ್ಬೆನ್ಸ್ ಇದೆ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಾ? ನಮ್ಮ ಹತ್ರ ಬರುವಂತಹ ರೋಗಿಗಳಲ್ಲಿ ಅನೇಕ ಮಕ್ಕಳು ಸರಿಯಾಗಿ ನಿದ್ದೆನೆ ಮಾಡೋದಿಲ್ಲ ಅಂತ ಹೇಳಿ ಪಾಲಕರು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದರ ಪ್ರಮುಖ ಕಾರಣ ಸೆಡೆಂಟರಿ ಲೈಫ್ ಸ್ಟೈಲ್ ಮತ್ತು ಸ್ಕ್ರೀನ್ ಅಡಿಕ್ಷನ್. ಮಕ್ಕಳ ದೇಹ ಬೆಳೆಯುತ್ತಿರುವ ಸಮಯದಲ್ಲಿ ಮೂವ್ಮೆಂಟ್ ತುಂಬಾ ಅಗತ್ಯ. ಇದಕ್ಕೆ ಯೋಗ ಬಹಳ ಸಹಕಾರಿ. ಯೋಗ ಮಕ್ಕಳಿಗೆ ಪನಿಷ್ಮೆಂಟ್ ಆಗಬಾರದು, ಫನ್ ಆಕ್ಟಿವಿಟಿ ಆಗಬೇಕು. ಅನಿಮಲ್ ಪೋಸಸ್, ಬ್ರೀದಿಂಗ್ ಗೇಮ್ಸ್, ಬ್ಯಾಲೆನ್ಸ್ ಆಕ್ಟಿವಿಟೀಸ್ ಮೂಲಕ ಮಕ್ಕಳಿಗೆ ಯೋಗವನ್ನು ಕಲಿಸಬಹುದು. ಯೋಗ ಮಕ್ಕಳಿಗೆ ಆಟದ ರೀತಿಯಲ್ಲಿ ಕಲಿಸಿದಾಗ ಬಹಳ ಸಹಾಯ ಆಗುತ್ತೆ. ಯೋಗ ಮಾಡುವಾಗ ಮೊದಲು ಸ್ಟ್ರೆಚ್ ಆಗತ್ತೆ, ಪೋಶ್ಚರ್ ಸುಧಾರಿಸುತ್ತೆ, ಬ್ರೀದಿಂಗ್ ಕಂಟ್ರೋಲ್ ಬರುತ್ತೆ. ಆಳವಾದ ಉಸಿರಾಟವನ್ನು ಮಾಡುವಾಗ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ಇದು ಏಕಾಗ್ರತೆ ಮತ್ತು ಮೆಮರಿ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ವೃಕ್ಷಾಸನ ಮತ್ತು ತಾರಾಸನದಂತ ಆಸನಗಳು ಬ್ಯಾಲೆನ್ಸ್ ಮತ್ತು ಬಾಡಿ ಅವೇರ್ನೆಸ್ ಅನ್ನು ಜಾಸ್ತಿ ಮಾಡುತ್ತೆ. ಇಂದು ಹಲವಾರು ಮಕ್ಕಳು ಮೊಬೈಲ್ ನೋಡುತ್ತಾ ಕುತ್ತಿಗೆ ಬಾಗಿಸಿಕೊಂಡೇ ಇರ್ತಾರೆ. ಇದರಿಂದಾಗಿ ನೆಕ್ ಪೇನ್ ಹಾಗೂ ಪೋಶ್ಚರ್ ಪ್ರಾಬ್ಲಮ್ಸ್ ಕಾಣಿಸ್ತಾ ಬರುತ್ತೆ. ಯೋಗ ಬೆನ್ನುಹುರಿಯ ಅಲೈನ್ಮೆಂಟ್ಗೆ ಸಹಾಯ ಮಾಡುತ್ತೆ, ಅದನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ಧ್ಯಾನ ಹಾಗೂ ಉಸಿರಾಟದ ವ್ಯಾಯಾಮ ಮಕ್ಕಳ ಹೈಪರ್ ಆಕ್ಟಿವಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಎಕ್ಸಾಮ್ ಸಮಯದಲ್ಲಿ ಮಾನಸಿಕ ಒತ್ತಡ ಮತ್ತು ಭಯ ಹೆಚ್ಚಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಪ್ರಾಣಾಯಾಮ ಮಾಡೋದ್ರಿಂದಾಗಿ ಇಮ್ಮಿಡಿಯೇಟ್ ಅವರ ಕೋಪವನ್ನು ಕಡಿಮೆ ಮಾಡಲಿಕ್ಕೆ, ಅವರ ಆಂಗ್ಸೈಟಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮಕ್ಕಳನ್ನು ನಾವು ಕಂಪೇರ್ ಮಾಡಬಾರದು. ಒಂದು ಮಗುವಿಂದ ಒಂದು ಮಗುವಿಗೆ ನಾವು ಕಂಪೇರ್ ಮಾಡ್ತೀವಿ, ಪ್ರತಿಯೊಬ್ಬರ ಮಕ್ಕಳ ಒಂದು ಪ್ರತಿಭೆಯು ಬೇರೆ ಬೇರೆ ಇರುತ್ತೆ, ಪ್ರತಿಯೊಬ್ಬ ಮಕ್ಕಳ ಗ್ರೋತು ವಿಭಿನ್ನವಾಗಿರುತ್ತೆ. ಯೋಗ ಮಕ್ಕಳಲ್ಲಿ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸನ ಬೆಳೆಸುತ್ತೆ, ಸೆಲ್ಫ್ ಅವೇರ್ನೆಸ್ ಹೆಚ್ಚು ಮಾಡ್ತಾ ಹೋಗುತ್ತೆ. ಪ್ರತಿದಿನ ಕೇವಲ 10-15 ನಿಮಿಷ ಯೋಗ ಮಾಡಿದ್ರು ಕೂಡ ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ಆತ್ಮೀಯರೇ, ಆರೋಗ್ಯಕರ ಮಕ್ಕಳು ಆರೋಗ್ಯಕರ ಸಮಾಜದ ಅಡಿಪಾಯ. ಹಾಗಾಗಿ ಮಕ್ಕಳಿಗೆ ಯೋಗವನ್ನು ಶುರು ಮಾಡೋಣ, ತನ್ಮೂಲಕ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ ನಿರ್ಧಾರ ಮಾಡೋಣ. ನಮಸ್ಕಾರ.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು, ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಮಷಿನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಧಾರವಾಡ ಇದೀಗ ಚಿತ್ರಗೀತೆಗಳು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ.

ಶಾಸ್ತ್ರೀಯ ಸಂಗೀತದಲ್ಲಿ ಇದುವರೆಗೆ ಕೇಶವ್ ಕುಮಾರ್ ಮಾಳವಿಯವರ ಸಂತೂರು ವಾದನದಲ್ಲಿ ರಾಗ್ ಭೂಪಾಲಿ ತೋಡಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀಧರ್ ಗಾಂವ್ಕರ್.

0: ಆಕಾಶವಾಣಿ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆ ನಮಸ್ಕಾರ. ನಿನ್ನೆ ದಿನ ನಾವು ಯೋಗ ಚಿಕಿತ್ಸೆಯನ್ನ ಯಾಕೆ ಕೊಡಬೇಕು ಅಂತ ನೋಡಿದ್ವಿ, ಜೊತೆಗೆ ಯಾವ್ಯಾವ ರೋಗಗಳಿಗೆ ಕೊಡಬಹುದು ಅನ್ನೋದನ್ನ ಕೂಡ ವಿಚಾರ ಮಾಡಿದ್ವಿ. ಇವತ್ತು ಆ ರೋಗಗಳ ಪಟ್ಟಿಯನ್ನ ತಗೊಂಡ್ಬಿಡೋಣ ಒಂದ್ಸಾರಿ. ಇವತ್ತು ಸಮಾಜದಲ್ಲಿ ಬಹುತೇಕ ಜನರು ಅನುಭವಿಸ್ತಾ ಇರುವಂತಹ ಸಕ್ಕರೆ ಕಾಯಿಲೆ ಬಗ್ಗೆ ವಿಚಾರ ಮಾಡೋಣ. ಯೋಗ ಚಿಕಿತ್ಸೆಯಿಂದ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣ ಮಾಡುವುದು ಹೇಗೆ ಅಂತ. ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಬಂದವರು ಚಿಕಿತ್ಸೆಯನ್ನ ಪಡಿತಾನೆ ಇರ್ತಾರೆ, ಅಂದ್ರೆ ಔಷಧಿಗಳನ್ನ ತಗೊಳ್ತಾ ಇರ್ತಾರೆ, ಆಹಾರ ಕ್ರಮವನ್ನು ಅನುಸರಿಸ್ತಾ ಇರ್ತಾರೆ. ಆದರೂ ಕೂಡ ಸಕ್ಕರೆ ಪ್ರಮಾಣ ಅನಿಯಂತ್ರಿತವಾಗಿ ಹೆಚ್ಚುತ್ತಾನೆ ಇರ್ತದೆ. ಈಗ ಯೋಗ ಚಿಕಿತ್ಸೆಯನ್ನ ಯಾವ ರೀತಿ ನಾವು ಮಾಡಬಹುದು? ಮೊದಲು ನಮ್ಮ ಶರೀರವನ್ನ ಗಟ್ಟಿಗೊಳಿಸೋದು, ಅಂದ್ರೆ ಸದೃಢಗೊಳಿಸೋದು. ಅದಕ್ಕಾಗಿ ಸೂಕ್ಷ್ಮ ವ್ಯಾಯಾಮ ಅಂತ ಇರ್ತದೆ. ಆ ಸೂಕ್ಷ್ಮ ವ್ಯಾಯಾಮವನ್ನ ಉಸಿರಾಟದ ಜೊತೆಗೆ ಮಾಡುವಂಥದ್ದು. ಉಸಿರಾಟದ ಜೊತೆಗೆ ಸೂಕ್ಷ್ಮ ವ್ಯಾಯಾಮವನ್ನ ಮಾಡುವಾಗ ಶರೀರಕ್ಕೆ ಹಾನಿಯಾಗುವುದಿಲ್ಲ, ಬದಲಾಗಿ ಮಾಂಸಖಂಡಗಳ ಒಂದು ಸಾಮರ್ಥ್ಯ ಹೆಚ್ಚಾಗ್ತದೆ, ನರಗಳ ಸಾಮರ್ಥ್ಯ ಹೆಚ್ಚಾಗ್ತದೆ. ಜೊತೆಗೆ ಯಾವ ಒಂದು ಅಂಗದ ಅಸಮರ್ಥತೆಯಿಂದ ಸಕ್ಕರೆ ಪ್ರಮಾಣ ಅನಿಯಂತ್ರಿತವಾಗಿ ಹೆಚ್ಚಾಗ್ತಾ ಇರ್ತದೆ ಆ ಅಂಗವನ್ನೂ ಕೂಡ ಗಟ್ಟಿಗೊಳಿಸುತ್ತದೆ, ಅದು ಮೇದೋಜ್ಜೀರಕ ಗ್ರಂಥಿ. ಈಗ ಪ್ರಾಣಾಯಾಮವನ್ನ ಮಾಡುದು, ಅಂದ್ರೆ ಶಾಸ್ತ್ರೀಯ ಪ್ರಾಣಾಯಾಮ ಅಲ್ಲದೇ ಇದ್ರೂ ರೂಪವನ್ನ ಬದಲಿಸಿದಂತ ಪ್ರಾಣಾಯಾಮಗಳು ವ್ಯಕ್ತಿಯ ಅಂತಃಶಕ್ತಿಯನ್ನ ಹೆಚ್ಚಿಸುವ ಮೂಲಕ ಇಡೀ ಶರೀರ

0: ಶಕ್ತಿ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಜೊತೆಗೆ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತದೆ. ಒಂದು ವೇಳೆ ಸಕ್ಕರೆ ಪ್ರಮಾಣ ಒತ್ತಡದಿಂದ ಹೆಚ್ಚಾಗ್ತಾ ಇದ್ರೆ ಚಿಕಿತ್ಸಾತ್ಮಕ ಧ್ಯಾನದ ವಿಧಾನಗಳಿಂದ ಆ ಒತ್ತಡವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಕಡಿಮೆ ಮಾಡಬಹುದು. ಈಗ ಆಹಾರ ಪದ್ಧತಿಯೂ ಕೂಡ ಹೇಗಿರಬೇಕು ಅಂದ್ರೆ, ನಾವು ಯಾವ ಒಂದು ಭೌಗೋಳಿಕ ವಾತಾವರಣದಲ್ಲಿ ಬದುಕಿದೀವಿ ಅದಕ್ಕೆ ಅನುಗುಣವಾದಂತಹ ಆಹಾರ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಳಬೇಕಾಗ್ತದೆ. ಸಕ್ಕರೆ ಪ್ರಮಾಣ ನಾವು ತಿನ್ನುವ ಹಣ್ಣಿನಲ್ಲೂ ಮತ್ತು ನಾವು ಸ್ವೀಕರಿಸುವ ಆಹಾರದಲ್ಲೂ ಕೂಡ ಕಡಿಮೆ ಇರಬೇಕು. ಅದಕ್ಕೆ ಬದಲಿಯಾಗುವಂತಹ ಆಹಾರವನ್ನೇ ನಾವು ಸೇರಿಸಬೇಕು. ಆಹಾರ ತೆಗೆದುಕೊಳ್ಳುವ ಅವಧಿ ಒಂದೇ ರೀತಿ ಆಗಿರಬೇಕು. ಅಂದ್ರೆ ಮುಂಜಾನೆ ಆಹಾರ ಇದೇ ಟೈಮಿಗೆ ತಗೊಂಡ್ರೆ ನಾಳೆ ಮುಂಜಾನೆನೂ ಅದೇ ಟೈಮಿಗೆ ತಗೊಳ್ಳುವಂಥದ್ದು, ಸಾಯಂಕಾಲ ಕೂಡ ಅಷ್ಟೇ. ಅಂದ್ರೆ ನಿಯಮಿತ ಅವಧಿಯಲ್ಲಿ ಆಹಾರವನ್ನ ಸ್ವೀಕರಿಸುವಂಥದ್ದು, ಆಹಾರ ಮಿತವಾಗಿರಬೇಕು. ಇದನ್ನ ಮಾಡುದು, ಈ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡು ನಿದ್ರೆ ಮತ್ತೆ ಎಚ್ಚರಗೊಳ್ಳುವ ಸಮಯಗಳನ್ನ ಸರಿಯಾಗಿ ನಾವು ನಿಯಂತ್ರಣ ಮಾಡಿಕೊಳ್ಳೋದ್ರಿಂದ, ಡಯಾಬಿಟಿಸ್ ಅನ್ನ ನಿಯಂತ್ರಣ ಮಾಡಿಕೊಳ್ಳೋದ್ರಿಂದ, ಯೋಗ ಚಿಕಿತ್ಸೆಯ ಮೂಲಕ ಡಯಾಬಿಟಿಸ್ ಅನ್ನುವಂಥ ಈ ತೊಂದರೆಯನ್ನ ನಾವು ನಿಯಂತ್ರಿಸಬಹುದು. ಹೈಪರ್ ಟೆನ್ಷನ್ ಬಗ್ಗೆ ನೋಡೋಣ. ಅಧಿಕ ರಕ್ತದ ಒತ್ತಡದಲ್ಲಿ ಯೋಗ ಚಿಕಿತ್ಸೆ ಹೇಗೆ ಕೆಲಸ ಮಾಡುತ್ತದೆ ಅಂದ್ರೆ, ನಾವು ಯೋಗ ಚಿಕಿತ್ಸೆಯ ಮೂಲಕ ನಮ್ಮ ಹೃದಯದ ಸಾಮರ್ಥ್ಯವನ್ನ ಹೆಚ್ಚು ಮಾಡೋದು, ಜೊತೆಗೆ ಹೃದಯ ಮತ್ತು ಮೆದುಳಿಗೆ ಒಂದು ನೇರವಾದ ಕನೆಕ್ಷನ್ ಇದೆ. ಆ ನೇರ ಸಂಪರ್ಕ ನಮ್ಮ ಉಸಿರಾಟದ ಮೂಲಕ ನಿಯಂತ್ರಿಸಲ್ಪಡ್ತದೆ. ಹಾಗಾಗಿ ನಾವು ಹೈಪರ್ ಟೆನ್ಷನ್ಗೆ ಯೋಗ ಚಿಕಿತ್ಸೆಯನ್ನ ಕೊಡುವಾಗ ಉಸಿರಾಟದ ಮೇಲೆ ಹೆಚ್ಚಿನ ಗಮನ ನೀಡಬೇಕಾಗ್ತದೆ. ಈ ಉಸಿರಾಟದ ಮೇಲೆ ಹೆಚ್ಚಿನ ಗಮನ ನೀಡುವುದು ಅಂದ್ರೆ ಬರೀ ಪ್ರಾಣಾಯಾಮ ಮಾಡುವುದು ಅಂತಲ್ಲ, ಶಾರೀರಿಕ ಚಲನೆಗಳ ಮೂಲಕ, ಅತ್ಯಂತ ಸುಲಭವಾದ ಮತ್ತು ಪರಿಣಾಮಕಾರಿಯಾದ ಶಾರೀರಿಕ ಚಲನೆಗಳ ಮೂಲಕ ಉಸಿರಾಟವನ್ನ ನಿಯಂತ್ರಿಸೋದು. ಇದನ್ನ ನಾವು ಸೂಕ್ಷ್ಮ ವ್ಯಾಯಾಮ, ಕ್ರಿಯಾತ್ಮಕ ಯೋಗ ಮತ್ತೆ ಸೈಕ್ಲಿಕ್ ಮೆಡಿಟೇಷನ್, ಕೆಲವೊಂದು ಅಲ್ಟರ್ನೇಟಿವ್ ನೋಸ್ಟಲ್ ಕಪಾಲಭಾತಿ, ಇಂಥ ಕೆಲವೊಂದು ಯೋಗಾಭ್ಯಾಸಗಳ ಮೂಲಕ ಸಾಧಿಸಬಹುದಾಗಿದೆ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿ ಧಾರವಾಡ. ಈಗ ಸ್ವರಸ್ಮೃತಿ. ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30ರಂದು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದಿಂದ.

0: ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ

0: ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನ ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ.
1: ರಮಣ ಬಾಲಚಂದ್ರ ಅವರ ವೀಣಾವಾದನ, ಪಕ್ಕವಾದ್ಯದಲ್ಲಿ ಮೃದಂಗ, ವಿದ್ವಾನ್ ಅರ್ಜುನ್ ಕುಮಾರ್, ವಿದ್ವಾನ್ ಜೀವನ್ ಪ್ರಸನ್ನ. ರಮಣ ಬಾಲಚಂದ್ರ ಅವರ ವೀಣಾವಾದನದಲ್ಲಿ ಮೊದಲು ಕೇಳೋಣ ಸ್ವಾಮಿನಾಥ ಪರಿಪಾಲಯಾಶು ಮಾಂ. ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

0: ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ

0: ಕಾಂಟ್ಯಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0806616215. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ, ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0806616215. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
1: ಈಗ ಕೇಳಿ ಇದೇ ಸಮಯಮು ಬ್ರೋವರಾದ ನಾಟಕ ಪ್ರಿಯರಾಗ ರೂಪಕತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ.

0: ಇದುವರೆಗೆ ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ವಿದ್ವಾನ್ ಅರ್ಜುನ್ ಕುಮಾರ್, ಕಂಜರ ನುಡಿಸಿದವರು ವಿದ್ವಾನ್ ಜಿ ಗುರುಪ್ರಸನ್ನ. ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂಭ್ರಮದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ

0: ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0806616215 ನಾರಾಯಣ ನೇತ್ರಾಲಯ ಬೆಂಗಳೂರು. ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
1: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3415, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
5: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
6: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
0: ಚಿತ್ರಾವರ ಸ್ವರದಲ್ಲಿದೆ ನಾಗದೇವತೆ ಚಿತ್ರದ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಅಮೃತಧಾರೆ ಚಿತ್ರದ್ದು, ಗಾಯಕಿ ನಂದಿತಾ.

0: ನಂದಿತಾ ಅವರ ಸ್ವರದಲ್ಲಿರುವ ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆಯನ್ನ ಇದುವರೆಗೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.

0: ವಿಜಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
1: ನಾನು ಬರಬೇಕಾ?
0: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
1: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ, ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
2: ತಪ್ಪದೇ ಆಲಿಸಿ ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವ.
3: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹೃದಯ ಹೃದಯ ಚಿತ್ರದ ಗೀತೆ.

0: ಇದುವರೆಗೆ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ, ಇದೀಗ ಕೊಂಕಣಿ ಕಾರ್ಯಕ್ರಮ ಜಾಯಿ ಜುಯಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಆಕಾಶವಾಣಿ ಧಾರವಾಡ ಕೇಂದ್ರ.

0: ಆಕಾಶವಾಣಿ ಧಾರವಾಡ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳು.

ಬಣ್ಣದ ಗೆಜ್ಜೆ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಗೆಜ್ಜೆ ಪೂಜೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3415, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
1: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿ ಒಲವು ಗೆಲವು ಚಿತ್ರದ ಗೀತೆ.

ಶಿವರಾಜ್ ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರ ಸ್ವರದಲ್ಲಿ ಕೇಳಿ ಜನುಮದ ಜೋಡಿ ಚಿತ್ರದ ಗೀತೆ.

0: ಮಣಿ.
1: ಹಂಗಾರೆ ಗೋಪಿಕ ಸ್ತ್ರೀಯರು ಇದಾರ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚೆ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದೀಗ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪ್ರೊಬೋನೋ ಡ್ಯಾಶ್ ಡಿಒಜೆ

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ಬಸವರಾಜ ರಾಜಗುರು ಅವರ ಗಾಯನದಲ್ಲಿ ರಾಗ್ ಜೋಗಿಯಾ ಅಸಾವರಿ ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ಮಮ್ಮುಲಾಲ್ ಸಂಗಾಂವ್ಕರ್, ವಯೋಲಿನ್ ನುಡಿಸಿದವರು ಜಿಆರ್ ನಿಂಬರ್ಗಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ಕೇಂದ್ರದ ರಂಗಭವನದಲ್ಲಿ ಇಂದು ಸ್ಪೆಕ್ಟ್ರಮ್ ಆಕಾಶವಾಣಿ @90 ಎ ಮ್ಯೂಸಿಕಲ್ ಒಡಿಸಿ ಕಾರ್ಯಕ್ರಮ ಆಯೋಜಿತವಾಗಿದೆ. ಸಾಯಂಕಾಲ 4 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಆತಿಥ್ಯ ವಹಿಸಲಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ಕಲಾವಿದರಾದ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ @90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
1: ಆಕಾಶವಾಣಿದು 90X ಸ್ಪೆಕ್ಟ್ರಮ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾಗ್ @90 ಅಂತಿದೆ. ಆಕಾಶವಾಣಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು ಅರ್ಧ ತಾಸಿಂದು ನಮ್ದು ಒಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕಗೀತ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ಡೆಲ್ಲಿ ಸಂಸತ್ ಮಾರ್ಗದ ರಂಗಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ ಗಳು ಬಂದಿದ್ದೀವಿ. 2 ದಿವಸದಿಂದ ಇಲ್ಲೇ ಇದ್ದೀವಿ. ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. 4 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ.
0: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯಯುತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾ ಎಂಎಸ್ ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28ರಂದು ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತೆಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ದಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು.

ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು. 12ನೇ ತಾರೀಖು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ಧತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: वनिता बिहारा।
1: ಗೆಳತಿಯರೇ ನಮಸ್ಕಾರ, ತಮಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
2: ವನಿತಾ ವಿಹಾರದ ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ಒಬ್ಬೊಬ್ಬ ಗೆಳತಿಲಿ ಒಂದೊಂದು ಪ್ರಾವೀಣ್ಯತೆ ಇರ್ತದೆ. ಕೆಲವರು ಉದ್ಯೋಗಸ್ಥ ಗೆಳತಿಯರಾದ್ರೆ ಇನ್ನು ಕೆಲವರು ಮನೆಯಲ್ಲಿನೇ ಯಶಸ್ವಿ ಗೃಹಿಣಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಜೊತೆಗೆ ಮಕ್ಕಳು ಒಂದು ಹಂತಕ್ಕೆ ಬಂದ ಮೇಲೆ, ಒಂದು ಜವಾಬ್ದಾರಿಯ ಮಟ್ಟವನ್ನ ಮುಗಿದ ಮೇಲೆ ತಮ್ಮ ಒಂದು ವೈಯಕ್ತಿಕ ಆಸಕ್ತಿ ಅಭಿರುಚಿಗಳಿಗೆ ಆದ್ಯತೆಯನ್ನ ಕೊಟ್ಟು ಅವರು ತಮ್ಮ ಆಸಕ್ತಿ ಹವ್ಯಾಸಗಳನ್ನ ಮುಂದುವರೆಕೊಂಡು ಯಶಸ್ವಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಂತ ಒಬ್ಬ ಗೆಳತಿ ಶ್ರೀಮತಿ ಸಪ್ನಾ ಕಟ್ಟಿ ಅವರು. ಸಪ್ನಾ ಕಟ್ಟಿ ಅವರು ಒಬ್ಬ ಆದರ್ಶ ಗೃಹಿಣಿ, ಜೊತೆಗೆ ಉತ್ತಮ ಲೇಖಕಿ. ನಮಸ್ಕಾರ ಸಪ್ನಾ ಕಟ್ಟಿಯವರು.
3: ನಮಸ್ಕಾರ ಮೇಡಮ್.
2: ಸಪ್ನಾ ಕಟ್ಟಿಯವರ ತಮ್ಮ ಮೂಲತಃ ಊರು ಓದು, ಈ ಒಂದು ಕತೆ ಬರೆಯುವ ಹವ್ಯಾಸ ಯಾವಾಗಿಂದ ನಿಮಗೆ ಶುರು ಆಯ್ತು? ನಮ್ಮ ಹೆಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?
3: ನಾನು ಧಾರವಾಡದವಳೆ ಅಂತ ಹೇಳಕ್ ನನ್ಗೆ ಬಹಳ ಖುಷಿ ಆಗ್ತದೆ. ಮುಂಚಿನಿಂದಲೂ ನಮ್ಮ ಮನೆಯಲ್ಲಿ ಒಂದ್ ಪುಸ್ತಕ ಭಂಡಾರನೇ ಇತ್ತು. ನಮ್ ತಂದೆ ಒಂದ್ ಚಿಕ್ಕ ಲೈಬ್ರರಿನ ಇಟ್ಕೊಂಡಿದ್ರು. ಮನೋಹರ ಗ್ರಂಥಾಲಯದ ಪುಸ್ತಕಗಳು, ಓರಿಯೆಂಟಲ್ ಪುಸ್ತಕಗಳು, ಭಾರತ ಭಾರತಿ ಪುಸ್ತಕಗಳು, ಹೀಗೆ ಅನೇಕ ಪುಸ್ತಕಗಳನ್ನು ತರಿಸ್ತಾ ಇದ್ರು. ಹಿಂಗಾಗಿ ಓದುವ ಹವ್ಯಾಸ ಅಂತೂ ಅಗ್ದಿ ಮುಂಚಿಂದನೂ ಇತ್ತು. ಬರೆಯಬೇಕು ಅನ್ನೋ ಒಂದು ಆಸಕ್ತಿ ಇತ್ತು, ಆದ್ರೆ ನೀವು ಹೇಳಿದಂಗ ಮನೆಯ ಜವಾಬ್ದಾರಿಯಲ್ಲಿ ನನಗೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ನಂತರ ಆಸಕ್ತಿನ ಬೆಳೆಸ್ಕೊಂಡೆ.
2: ಈಗ ತಮ್ಮ ಓದು ವಿದ್ಯಾಭ್ಯಾಸ ಯಾವ ಇಲ್ಲಿ ತಾವು ಪದವಿಯನ್ನ ಪಡ್ಕೊಂಡಿದ್ದೀರಿ?
3: ನಾನು ಫಿಸಿಕ್ಸ್ ಬಿಎಸ್ಸಿ ಪದವಿ ಪಡ್ಕೊಂಡು ಆಮೇಲೆ ಸ್ನಾತಕೋತ್ತರ ಪದವಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾಡಿದ್ದೇನೆ, ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ.
2: ಇಷ್ಟೆಲ್ಲ ಒಂದು ವಿಶೇಷವಾದಂತಹ ಪದವಿಯನ್ನ ಪಡೆದ ಮೇಲೆ ನಿಮಗೆ ಒಂದು ಉದ್ಯೋಗ ಮಾಡಬೇಕು ಎಲ್ಲಾದ್ರೂ ಅಂತ ಅನಿಸ್ಲಿಲ್ಲ?
3: ಖಂಡಿತ ಅನ್ಸಿತ್ತು. ಅದನ್ನ ಒಂದು ಒಂದು ಉದಾಹರಣೆ ಜೊತೆ ಹೇಳಬೇಕು ಅಂದ್ರೆ, ಮನೆಯವರ ಮಾವ ಅವ್ರು ತುಂಬಾ ತಮಾಷೆ ಪ್ರಕೃತಿಯವರು. ಅವಾಗ ನಾ ಎಲ್ಲಾರ ಮುಂದೆ ಯಾರು ಸಿಕ್ಕವ್ರ ಮುಂದೆಲ್ಲ ಹೇಳ್ಕೊತಾ ಇದ್ದೆ, ನನಗೂ ನೌಕರಿ ಮಾಡ್ಬೇಕಂತ ಬಹಳ ಆಸೆ ಅದ ಅಂದ್ಕೊಳ್ಳೆ. ಅವ್ರು ನೋಡುವ ಸಪ್ನ, ಈ ನೌಕರಿಗೆ ಹೋದ್ರೆ ನೀ ಮಕ್ಕಳು ನೋಡ್ಕೊಳಕ್ ಹೋಗ್ಬಿಡ್ತಿ, ಅವ್ರಿಗೆ ಎಷ್ಟು ರೊಕ್ಕ ಕೊಡ್ತಿ ಅಂತ ಕೇಳಿದ್ರು. 1,000 ರೂಪಾಯಿ ಕೊಡ್ಬೇಕಾಗ್ತದೆ.
2: ಆಗಿನ ಕಾಲಕ್ಕೆ
3: 30 ವರ್ಷದ ಹಿಂದೆ. ಆಮೇಲೆ ಅಡ್ಗಿ ಅವ್ರನ್ನ ಹಚ್ಚಬೇಕಾಗ್ತದ, ಅವ್ರಿಗೆ ಎಷ್ಟು ಕೊಡ್ತಿ? 1,000-1,500 ಹೋಗ್ತದ್ರಿ. ಆಮೇಲೆ ನಿನ್ಗೆ ಬಟ್ಟೆ ಬರೇ ಹೆಚ್ಚಬೇಕಾಗ್ತಾವ ನೌಕರಿ ಮಾಡಕ್ ಅಂದ್ಮೇಲೆ, ಅದಕ್ಕೆ ಎಷ್ಟು ಕೊಡ್ತಿ? ಅದಕ್ಕೊಂದ್ 2,000-4,000 ಹೋಗ್ತದ್ರಿ. ಆಮೇಲೆ ರಿಕ್ಷಾ ಬಸ್ಸು ಎಲ್ಲಾ ಕುಡಿ ಅವ್ರು 10,000 ತಂದ್ ಹಚ್ಚಿದ್ರು. 10,000 ಗಳಿಸಿದಂಗ ಆತಿಲ್ವಾ ಅಂದ್ರು. ನನಗದು ಮನಸ್ಸಿನಾಗ ಅಗ್ದಿ ಚಾಕು ಹೊತ್ತಿದಂಗ್ ಕೂತಿದ್ರು. ಮತ್ತೊಂದಂದ್ರ ನಮ್ಮ ಮನೆಯವರು ಮತ್ತೆ ನಮ್ಮ ನಡುವ ಒಂದು ಒಪ್ಪಂದದ ಗತೆನೆ ಆಗಿತ್ತು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ದು ಒಂದು ಬಂಡಿ ಅಂತ, ಯಾವಾಗ್ಲೂ ಕುಟುಂಬಕ್ಕ ಬಂಡಿ ಎರಡೂ ಗಾಲಿ ಸಮಾನ ಇರ್ಬೇಕಂದ್ರ ಸಮಾನ ವೇಗದಾಗ ಓಡಬೇಕು ಅಂತಲ್ಲ, ಯಾಕಂದ್ರ ತಿರುವು ಬಂದಾಗ ಈ ಕಡೆ ಗಾಲಿ ಏನಿರ್ತದ ಜೋರು ಓಡ್ತದ, ಈ ಕಡೆ ಅವಕಾಶ ಓಡ್ತದ, ಅಂದಲ್ಲೇ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ನಾನು ಹೊರಗಿನ ಜಗತ್ತಿನ ಹಣಕಾಸಿನ ನೋಡ್ಕೋತೇನೆ, ನೀನು ಹಿರಿಯರದ್ದು ಮನೆಯಲ್ಲಿ ಅತ್ತೆ ಮಾವಂದ್ರದ್ದು ಮಕ್ಕಳ ವಿದ್ಯಾಭ್ಯಾಸ ಅದನ್ನೆಲ್ಲ ನೋಡುವಂತ, ಅದರಿಂದ ನಾವು ಒಂದು ಸಮತೋಲನ ಕಾಯ್ಕೊಂಡ್ವಿ ಅಂತ ಹೇಳಬಹುದು.

0: ಬಹಳ ಉತ್ತಮ ಮಾತನ್ನ ನೀವು ನಮ್ಮ ಗೃಹಿಣಿಯರಿಗೆ ಹೇಳಿದ್ರಿ. ಯಾಕಂದ್ರೆ ಇವತ್ತಿನ ದಿನದೊಳಗ ಬೇಕೋ ಬೇಡೋ ಎಲ್ಲರೂ ಉದ್ಯೋಗ ನಿರತರಾಗಿರ್ತಾರೆ. ಹಂಗಾಗಿ ಮಕ್ಕಳು ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತ ಆರೈಕೆ ಲಾಲನೆ ಪಾಲನೆ ಸಿಗುವುದೇ ಇಲ್ಲ. ಅವ್ರಿಗೆ ಯಾವ ವಯಸ್ಸಿನೊಳಗ ತಾಯಿಯ ಅಗತ್ಯತೆ ಬೇಕಿರ್ತದ ಆ ವಯಸ್ಸಿನಾಗ ಸಿಗದೆ ಸಂಸ್ಕಾರದಿಂದ ಮನೆಯ ಪದ್ಧತಿಯಿಂದ ಮಕ್ಕಳು ವಂಚಿತರಾಗುವಂತ ಹಲವಾರು ಉದಾಹರಣೆಗಳನ್ನ ಇವತ್ತು ನಾವು ನೋಡಿರ್ತೀವಿ. ಈಗ ಸ್ವಪ್ನ ಅವ್ರೆ, ಅದೇನೆ ತಮಗೆ ಚಿಕ್ಕ ವಯಸ್ಸಿನಲ್ಲೇ ಇದ್ದಂತ ಹವ್ಯಾಸಗಳು ಅಂದ್ರೆ ಚಿತ್ರಕಲೆ ಬಗ್ಗೆ ಆಗ್ಬಹುದು, ಭರತನಾಟ್ಯ ಬಗ್ಗೆ ಆಗ್ಬಹುದು, ಇದ್ರ ಬಗ್ಗೆ ತಮಗ ಅಪಾರ ಆಸಕ್ತಿ ಇತ್ತು, ಇದನ್ನ ಹೆಂಗೆ ಬೆಳೆಸ್ಕೊಂಡ್ರಿ?
1: ಚಿತ್ರಕಲೆ ಅಂದು ಬಹುತೇಕ ನನಗೆ ಸ್ವಲ್ಪ ನೈಜವಾಗಿ ಬಂದದ್ದಿರ್ಬೋದು. ಯಾಕಂದ್ರೆ ಅಗ್ದಿ ಸಣ್ಣವಳು ಅಂದ್ರೆ ಭಿನ್ನೆತ್ತ ಅಂತಿದ್ವಲ್ಲ, ಆ ಟೈಮಿಗೆ ನಾನು ಕಾಂಪಿಟೇಷನ್ ನಮ್ಮ ತಾಯಿ ಕಳಿಸ್ತಾ ಇದ್ರು, ನಾನು ಎಲ್ಲದರಲ್ಲೂ ಸಾಧಾರಣ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾ ಇದ್ದೆ. ಅವಾಗ ನಮ್ಮ ಪ್ರೈಮರಿ ಸ್ಕೂಲ್ ನಲ್ಲಿ ಒಬ್ರು ಸುಣಗಾರ್ ಅಂತ ನೀವು ಹೆಸರು ಕೇಳಿರ್ಬೋದು, ಭರತ್ ಕುಮಾರ್ ಅನ್ನೋ ಹೆಸರಲ್ಲಿ ಅವರು ಪೇಂಟಿಂಗ್ ಮಾಡ್ತಾ ಇದ್ರು, ರಾಜ್ಯ ಪ್ರಶಸ್ತಿ ಗಳಿಸಿದಂತವರು. ಅವರು ನನ್ನ ಚಿತ್ರ ಒಂದ್ ಸ್ವಲ್ಪ ದಿನ ಕೋಚಿಂಗ್ ಮಾಡಿದ್ರು. ಆಮೇಲೆ ಭರತನಾಟ್ಯವನ್ನು ಉಪಾಧ್ಯೆ ಅಂತ ಮಾಳ್ಮಡ್ಡಿಯಲ್ಲಿ ಒಬ್ರು ಸರ್ ಇದ್ರು, ಅವ್ರ ಕಡೆ ಕಲ್ತ್ಕೊಂಡೆ ಎಲ್ಲಾ ಕೆಲ ದಿನಗಳ ಮಟ್ಟಿಗೆ ಅಷ್ಟೇ. ಮುಂದೆ ಏನಾಯ್ತೋ ಗೊತ್ತಿಲ್ಲ, ಆಸಕ್ತಿ ಸ್ವಲ್ಪ ಕಡಿಮೆ ವಿದ್ಯಾಭ್ಯಾಸದ ಕಡೆ, ಅದೇ ನೌಕರಿ ಮಾಡಬೇಕು ಕಲಿಬೇಕು ಅನ್ನೋದೆಲ್ಲ ಏನಿತ್ತಲ್ಲ, ಅದರಿಂದಾಗಿ ಕಲೆಗಳತ್ತ ಸ್ವಲ್ಪ ಗಮನ ಕಡಿಮೆ ಹೋಗಿ ಅಭ್ಯಾಸದತ್ತ ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರು ಮಾಡಿದೆ. ಹಿಂಗಾಗಿ ಆಸಕ್ತಿಗಳು ಹಿಂದುಳಿದ್ವು.
0: ಈಗ ತಮ್ಮ ಪತಿ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರು DRDO ವಿಜ್ಞಾನಿ, ಹಂಗಾಗಿ ಅವರ ಒಂದು ವೃತ್ತಿಯ ಒಂದು ಟ್ರಾನ್ಸ್ಫರ್ ಗಳು ಬಹಳ ಸಾಮಾನ್ಯ ಆಗಿರ್ತಿತ್ತು. ತಾವು ಹಲವಾರು ಊರುಗಳಿಗೆ ನಿಮ್ಮ ಪತಿಯೊಂದಿಗೆ ಹೋಗ್ಬೇಕಾದದ್ದು ಕೂಡ ಅನಿವಾರ್ಯ.
1: ಹೌದು,
0: ಸುಮಾರು ಎಲ್ಲೆಲ್ಲಿ ನೀವು ಅಡ್ಡಾಡ್ ಬಂದ್ರಿ?
1: ಬಹಳಷ್ಟು ಸಮಯ ನಾವು ಮಹಾರಾಷ್ಟ್ರದಲ್ಲೇ ಕಳೆದಿವಿ, ನಾಸಿಕದಲ್ಲಿದ್ವಿ ಮುಂಚೆ, ಆಮೇಲೆ ಮುಂಬೈ, ಆಮೇಲೆ ಪುಣಾದಲ್ಲಿ ಸುಮಾರು 26 ವರ್ಷ, ಆಮೇಲೆ ಕಡೆಗೆ ನಮ್ಮ ಮನೆಯವರು ಡೈರೆಕ್ಟರ್ ಆಫ್ ITM ಅಂತ DRDO ಲ್ಯಾಬ್ ಡೈರೆಕ್ಟರ್ ಆಗಿ ಮಸೂರಿ ಹೋದ್ವಿ, ಅಲ್ಲಿ 2.5 ವರ್ಷಗಳ ಕಾಲ ಇದ್ದು ಆಮೇಲೆ ರಿಟೈರ್ ಆಗಿ ಈಗ ಧಾರವಾಡಕ್ಕೆ ಬಂದಿದ್ದೆ.
0: ಧಾರವಾಡದಲ್ಲಿ ನೆಲೆಸಿಬಿಟ್ಟಿದ್ದೇವೆ. ಹೇಗೂ ಅಂದ್ರೂ ಹುಟ್ಟಿದ ಜಾಗ ಕೂಡ ಧಾರವಾಡ, ನಿವೃತ್ತಿ ನಂತರ ಕೂಡ ನೀವು ಧಾರವಾಡದಲ್ಲಿ ಆನಂದಿಸ್ತಾ ಇದ್ದೀರಿ. ಸ್ವಪ್ನ ಅವರ, ತಾವು ಒಬ್ಬ ಅನುವಾದಕಿ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಅನುವಾದ ಮಾಡ್ತೀರಿ?
1: ಇದಕ್ಕೂ ಒಂದ್ ಸ್ವಲ್ಪ ಹಿನ್ನೆಲೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಬಿಟ್ಸ್ ಅಂತ ಒಂದು ಕಂಪನಿ ಇದೆ ಪುಣಾದಲ್ಲಿ, ಸ್ಮಾಲ್ ಕಂಪನಿ, ಟ್ರಾನ್ಸ್ಲೇಟಿಂಗ್ ಕಂಪನಿ. ಅದು ಹುಡುಕ್ತಾ ಇತ್ತು, ಇಂಗ್ಲಿಷು ಬಲ್ಲವರು, ಕನ್ನಡ ಬಲ್ಲವರು, ಸ್ವಲ್ಪ ಮಟ್ಟಿಗೆ ಮರಾಠಿ ಬಲ್ಲವರು ಯಾರಿದ್ದಾರೆ ಅಂತ ನಾ ಅಪ್ಲೈ ಮಾಡಿದೆ. ಅವಾಗ ಅಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಅವ್ರು ಕೊಟ್ರು, ಎಷ್ಟು ಕೆಟ್ಟದಾಗಿ ಟ್ರಾನ್ಸ್ಲೇಷನ್ ಇರ್ತದ ಅಂತ. ಫಾರ್ ಎಕ್ಸಾಂಪಲ್, ವೇರ್ ಯುವರ್ ಬೆಲ್ಟ್ ಅಂತ, ಅದನ್ನ ಕನ್ನಡದಲ್ಲಿ ನಿಮ್ಮ ಬೆಲ್ಟ್ ಅನ್ನು ಧರಿಸಿ ಅಂತ ಮಾಡ್ತಾರೆ. ಧರಿಸಿ ಅಂದ್ರೆ ಅದೇನೋ ಅಂಗಿನೋ ಜಾಕೆಟೋ ಹಾಕೊಂಡಂಗಲ್ಲ, ಕಟ್ಕೊಳ್ಳಿ ಅನ್ನೋದು ಸರಿಯಾದ ಶಬ್ದ. ಒಂದ್ ಕಡೆ ಅಂತೂ ಈ ಗೇಟ್ ಏನಿರುತ್ತಲ್ಲ ಮೆಟ್ರೋ ಗೇಟ್, ಅದರಲ್ಲಿ ಕ್ಲಿಯರ್ ದ ಮೆಟ್ರೋ ಅಂತ ಇದ್ರೆ ಅವರು ಮೆಟ್ರೋವನ್ನು ಸ್ವಚ್ಛಗೊಳಿಸಿ ಅಂತ ಮಾಡ್ಬಿಟ್ಟಿದ್ರು ಟ್ರಾನ್ಸ್ಲೇಷನ್. ಅಲ್ಲಿ ಜನಸಂದಣಿ ತಗ್ಗಿಸಿ ಅನ್ನೋ ಅರ್ಥದಾಗಿತ್ತದು ಬೋರ್ಡು ಖರೆ. ಹಿಂಗಾಗಿ ಇಷ್ಟು ಕೆಟ್ಟ ಅನುವಾದಗಳು ಸಿಗ್ತಾ ಇದ್ದಾವೆ ಅಂತ ಅವರು ನನ್ನ ಅನುವಾದಕ್ಕೆ ತಗೊಂಡ್ರು. 3-3.5 ವರ್ಷ ನಾನು ಕೆಲಸ ಮಾಡಿದೆ. ಯೂಲಿ FIRs ಅಥವಾ ಕೈಪಿಡಿಗಳು ಇಂತಾವೆಲ್ಲ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದು ಒಂಥರ ಒಳ್ಳೆ ನನಗೆ ಅನುಭವ ಕೊಡ್ತು, ಮುಂದೆ ಸಾಹಿತ್ಯಿಕ ಅನುವಾದಗಳನ್ನು ಮಾಡ್ಲಿಕ್ಕೆ ಒಂದು ಹಿನ್ನೆಲೆ ಆಯ್ತು ಅನ್ಬಹುದು.
0: ಅನುವಾದ ಸಾಹಿತ್ಯ ಅಂದ್ರೆ ಅದರದೇ ಆದ ಒಂದು ಮಹತ್ವ ಇದೆ. ಅಂದ್ರೆ ನಾವು ಶಬ್ದ ಅನುವಾದ ಆಗಬಾರದು, ಭಾವಾನುವಾದ ಆಗ್ಬೇಕು ಅನ್ನೋದು. ಈಗ ಎಷ್ಟೊಂದು ನಾಟಕಗಳಾಗ್ಲಿ, ಕವನ ಆಗ್ಲಿ, ಕಥೆ ಆಗ್ಲಿ, ಅನುವಾದ ಮಾಡಿದಾಗ ಶಬ್ದದಿಂದ ನೀವು ಅನುವಾದ ಮಾಡಿದ್ರೆ ಅದರ ಅರ್ಥನೇ ಬೇರೆ ಆಗ್ತದೆ.
1: ಕರೆಕ್ಟ್,
0: ಅಲ್ಲಿ ಭಾವಾನುವಾದಕ್ಕೆ ಆದ್ಯತೆ ಇರಬೇಕು ಅಂತ. ತಾವು ಮರಾಠಿ ಕಾದಂಬರಿಯನ್ನು ಕೂಡ ಅನುವಾದ ಮಾಡಿದಿರಿ, ಯಾವ್ದು ಮಾಡಿದಿರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
1: ನಾನು ಸಚಿನ್ ಕುಂಡಾಲ್ಕರ್ ಅವರ, ಅದು ಫಿಲ್ಮ್ ಕೂಡ ಆಗಿದೆ, ಕೋಬಾಲ್ಟ್ ಬ್ಲೂ ಅನ್ನುವಂತ ಕಾದಂಬರಿಯನ್ನ ಅನುವಾದ ಮಾಡಿದ್ದೇನೆ. ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ, ಮರಾಠಿಯಿಂದ ಕನ್ನಡಕ್ಕೆ. ಶ್ರೀ ವಸುಧೇಂದ್ರ ಅವರೇನಿದ್ದಾರಲ್ಲ ಚಂದ ಪ್ರಕಾಶನದ ಪ್ರಕಾಶಕರು, ಅವರು ನನ್ನನ್ನು ಅಪ್ರೋಚ್ ಮಾಡಿ ಈ ಕಥೆಯನ್ನು ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಆ ಕಾದಂಬರಿಯನ್ನು ಅನುವಾದ ಮಾಡಿದೆ.
0: ಸುಮಾರು ಎಷ್ಟು ದಿನಗಳ ಕಾಲ ತಗೊಂಡ್ರಿ?
1: ನನಗೆ ಅವರು ಟೈಮದ್ದು ಇದು ಏನು ಕೊಟ್ಟಿದ್ದಿಲ್ಲ, ಹಿಂಗಾಗಿ ಒಂದು ಮಿ ಅಂತ ಕೊಟ್ಟಿದ್ದಿಲ್ಲ. ನಾನು 3-3.5 ತಿಂಗಳು ಸಮಯ ತೆಗೆದುಕೊಂಡು ಅದನ್ನ ಅನುವಾದ ಮಾಡಿದೆ.
0: ಈ ಸ್ವಪ್ನ ಅವರೇ, ತಮಗೆ ಎಷ್ಟು ಜನ ಮಕ್ಕಳು, ಮಕ್ಕಳೇನ್ ಮಾಡ್ತಾರೆ?
1: ನನಗೆ 2 ಗಂಡು ಮಕ್ಕಳು. ದೊಡ್ಡವನು ಇಸ್ರೋದಲ್ಲಿ 7.5 ವರ್ಷಗಳ ಕಾಲ ವಿಜ್ಞಾನಿಯಾಗಿದ್ದು ಮುಂದೆ ಲಂಡನ್ ನಲ್ಲಿ ಡಾಕ್ಟರೇಟ್ ಮಾಡಿ ಪೋಸ್ಟ್ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ. ಚಿಕ್ಕವನು ಕಂಪ್ಯೂಟರ್ ಸೈಂಟಿಸ್ಟ್, NVIDIA ಇಂಜಿನಿಯರ್ ಅಂತ ಇದ್ದಾನೆ.
0: ಇಬ್ಬರು ಮಕ್ಕಳು ವಿಜ್ಞಾನದ ತನೇ?
1: ಹೌದು, ಇಬ್ಬರು ಇಂಜಿನಿಯರಿಂಗ್ ಮಾಡಿದವರು.
0: ಅಂದ್ರೆ ಅಪ್ಪ ಅಮ್ಮ ಇಬ್ರು ವಿಜ್ಞಾನದಲ್ಲಿ ಆಸಕ್ತಿ ಉಳ್ಳವರೇ ಆಗಿರೋದ್ರಿಂದ.
1: ಹೌದು ಹೌದು,
0: ಅದೇ ಕ್ಷೇತ್ರದಲ್ಲಿ
1: ಮನೆಯಲ್ಲಿ ಪೂರ್ತಿ ಅದೇ ವಾತಾವರಣ ಇದ್ದಿದ್ದರಿಂದ ಅವರಿಗೂ ಅದರತ್ತೇ ಒಲುಮೆ ಆಯ್ತು.
0: ಈಗ ಸ್ವಪ್ನ ಅವರ, ಮಹಿಳೆ ಅಂದ ತಕ್ಷಣನೇ ಮನೆಯ ಜವಾಬ್ದಾರಿ ಇದ್ದೇ ಇರ್ತದೆ, ಮನೆಗೆ ಬರೋರು ಹೋಗರು, ಅತ್ತೆ ಮಾವ. ಇದರಲ್ಲಿ ಕೆಲವು ಮಹಿಳೆಯರು ಸುಖ ಕಾಣ್ತಾರೆ, ಕೆಲವರು ಇದೇನಪ್ಪ ಎಷ್ಟು ಇದನ್ನ ಮಾಡ್ಕೊಂಡಿರ್ಬೇಕು ಅಂತ ಗೊಣಗಾಡೋ ಮಹಿಳೆಯರು ಇದ್ದಾರೆ. ತಾವು ನೋಡಿದ್ರೆ ಒಂದು ಸಕಾರಾತ್ಮಕವಾಗಿ ಒಂದು ಕುಟುಂಬದ ಪ್ರೀತಿ, ಕುಟುಂಬದಲ್ಲಿ

0: ಹಿರಿಯರ ಆರೈಕೆ ಹಾರೈಕೆ, ಇದರಲ್ಲಿ ತಾವು ಹೆಚ್ಚು ಸಮಯವನ್ನ ಕಳೆದಿದ್ದೀರಿ. ಇದರ ಒಂದು ಅನುಭವ ಅಂದ್ರೆ ಮನೆಯಲ್ಲಿ ಹಿರಿಯ ಇದ್ದಾಗಿನ ಸುಖ ಹೆಂಗಿರ್ತದ?
1: ಖಂಡಿತ ನಿಜ, ಎಲ್ಲರಿಗೂ ಆಗುವಂತೆ ನನಗೂ ಶುರುವಾತಿಗೆ ಅನಿಸಿರ್ಬೋದು. ನಾನು ಅದನ್ನ ಅಲ್ಲಗಳೆಯುವುದಿಲ್ಲ. ಸ್ವಲ್ಪ ಸ್ವಾತಂತ್ರ್ಯ ಬೇಕು ಅನ್ನುವಂತ ಒಂದು ಮನೋಭಾವ ನವ ಯುವತಿಯರಿಗೆ ಇರ್ತದ. ಆದ್ರೆ ಹಿರಿಯರ ಆಶ್ರಯದಲ್ಲಿ ನಾ ಏನ್ ಕನ್ಕೊಂಡೇನಲ್ಲ, ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಆರಾಮ್ ತಪ್ಪಿದಂಗ ಆಗ್ತದ. ಅವಾಗ ಮನೆಯಲ್ಲಿ ಹಿರಿಯರಿದ್ರ ಏನೂ ಆಗುದಿಲ್ಲ, ಕೈ ಮಾಡಬೇಡ ಅನ್ನುವಂತ ಭರವಸೆ ಕೊಟ್ರೆ ಒಂದು ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದ ಅನ್ನೋದು ನನಗೆ ಗೊತ್ತು. ಅಂತ ಟೈಮ್ನಾಗ ತಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಗುವಂತ ಇದು ಅಲ್ದೇನೆ, ಮತ್ತೆ ಅವರು ತಿಂಗಳಲ್ಲಿ ಒಂದು ವಾರವಾದ್ರೂ ಹೊರಗೆ ಹೋಗ್ಬೇಕಾಗ್ತಿತ್ತು, ಮಿಸೈಲ್ಗಳ ಟೆಸ್ಟಿಂಗ್ ಸಲುವಾಗಿ ಹೋಗ್ಬೇಕಾಗ್ತಿತ್ತು. ಅವಾಗೆಲ್ಲ ನನಗೆ ಅತ್ತೆ ಮಾವ ಇದ್ದುದರಿಂದ ತಲೆ ಮೇಲೆ ಇದ್ದಂಗ ಒಂದು ಅಭಯ ಹಸ್ತ ಫೀಲಿಂಗ್ ಬರ್ತಾ ಇತ್ತು. ಹಿಂಗಾಗಿ ಅದಲ್ದ ನಾನು ಇವತ್ತಿಗೆ ಯಾವ್ದಾರ ನನ್ನಲ್ಲಿ ಒಳ್ಳೆ ಸಂಸ್ಕಾರ ಇದ್ರ, ನನ್ನ ಜೀವನ ನೆಮ್ಮದಿಯಿಂದ ಸಾಕ್ತಿದ್ರ, ನಾ ಖಂಡಿತ ಅದ್ರ ಶ್ರೇಯಸ್ಸು ನನ್ನ ಅತ್ತೆ ಮಾವಂದ್ರಿಗೆ ಕೊಡ್ತೀನಿ. ಇಲ್ಲ ಅಂದ್ರ ಒಂಥರ ಪ್ರಾಪರ್ ಚನಲೈಸ್ ಅಂತಾರಲ್ಲ, ಹಂಗ ಮಾಡಿದವರು ನಮ್ಮಿಬ್ಬರ ಜೀವನ ನಮ್ಮ ಅತ್ತೆ ಮಾವಂದಿರು ಆ ರೀತಿ ತಿದ್ದಿ ಕೊಟ್ರು ಅಂತ ಹೇಳ್ಬೋದು. ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಹಾಕಿದ್ರು.
0: ಹಂಗಾಗಿ ಮನೆಯಲ್ಲಿ ಹಿರಿಯ ಆಲದ ಮರದಂಗ ಇರ್ತಾರೆ ಹಿರಿಯರು. ಆದ್ರೆ ಇವತ್ತಿನ ಒಂದು ಕಾಲಮಾನ ಪರಿಸ್ಥಿತಿ ಆಗ್ಲಿ, ಜನರ ಒಂದು ವಿಚಾರಧಾರೆ ಆಗ್ಲಿ, ಇದನ್ನ ನಾವು ನೋಡಿದಾಗ ಇವತ್ತು ವೃದ್ಧಾಶ್ರಮ ಸಂಸ್ಕೃತಿ ಹೆಚ್ಚು ಬೆಳಿಲಿಕ್ಕತ್ತದ. ನಿಜವಾಗೂ ಹೇಳ್ಬೇಕಾದ್ರೆ ಧಾರವಾಡ ಅಂತ ಊರೊಳಗ ವೃದ್ಧಾಶ್ರಮ ಅನ್ನೋ ಹೆಸರೇ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ನಾವು ಅಲ್ಲೇ ಇಲ್ಲೇ ಇವನ್ನು ಕೂಡ ಕಾಣ್ತಾ ಇದ್ವಿ. ಮೊದ್ಲು ಇವು ದೊಡ್ಡ ದೊಡ್ಡ ಊರು ನಗರಗಳಲ್ಲಿ ಮಾತ್ರ ಇತ್ತು. ಅಂದ್ರೆ ಈ ಅನುಬಂಧ ತಂದೆ ತಾಯಿದು ಮನೆಯಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯ ಅನ್ನೋದು ತಾವು ಕೂಡ ಕಂಡುಕೊಂಡಿದ್ದೀರಿ. ಈಗ ಸ್ವಪ್ನವರು ತಾವು ಸಾಕಷ್ಟು ಕಥೆಗಳನ್ನ ಬರೆದಿರಿ, ಕಥೆ ಬರೆಯುವ ಹವ್ಯಾಸ ನಿಮ್ಗ ಬಂದದ್ ಯಾವಾಗ, ಸುಮಾರು ಎಷ್ಟು ಕತೆ ಬರುತ್ತೆ?
1: ನಾನು ನನ್ನ ಮೊದಲ ಕತೆ ಪ್ರಕಟ ಆಗಿದ್ದು 1995 ಸುದ್ದಿ ಅಂತ. ನಾನು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಕತೆಗಳು ಪ್ರಕಟಗೊಂಡಿವೆ. ಸಾಧಾರಣ ಕನ್ನಡದ ಎಲ್ಲ ಮ್ಯಾಗಝಿನ್ಗಳಲ್ಲಿ ಪ್ರಕಟಗೊಂಡಿವೆ.
0: ಅಂದ್ರೆ ಈ ಹವ್ಯಾಸ ಶುರು ಯಾವಾಗ ಆಯ್ತು ನಿಮಗೆ?
1: 95 ಒಂದು ಕತೆ ಬರೆದು ತರಂಗ ಕಳಿಸಿದೆ, ಅದು ಬಟ್ ಏನಾಯ್ತು ಅದು ಒಂಥರ ಉತ್ಸಾಹ ತುಂಬಿತು. ಹಿಂಗಾಗಿ ಬರ್ಕೋತಾನೆ ಹೋದೆ. ನಡು ಒಂದ್ ಸ್ವಲ್ಪ ಕಾಲಾವಧಿಯೊಳಗೆ ಬರೀಲಿಕ್ಕೆ ಆಗ್ಲಿಲ್ಲ, ನಮ್ಮ ಅತ್ತೆಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ ಅವಾಗ. ಅದು ಬಿಟ್ರೆ ಕಂಟಿನ್ಯೂಸ್ ಸಾಧಾರಣ ವರ್ಷಕ್ಕೊಂದು ಹಂಗ ಬರ್ಕೋತಾನೆ ಹೋದೆ. ಈಗೀಗ ನೀವ್ ಹೇಳದಂಗ ಸಮಯ ಹೆಚ್ಚು ಸಿಗ್ಲಿಕ್ಕತ್ತದ, ಹೆಚ್ಚು ಬರೀಲಿಕ್ಕೆ ಶುರು ಮಾಡಿ.
0: ನಿಜ ನಿಜ. ಅಂದ್ರೆ ಈ ಕಥೆ ಕಥಾ ವಸ್ತುವಿನ ಆಯ್ಕೆ ಹೆಂಗ್ ಮಾಡ್ಕೊಳ್ತೀರಿ? ಅಂದ್ರೆ ಎಷ್ಟೋ ಜನ ಕಥೆಗಾರರು ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗಿರ್ತಾರೆ, ಕೆಲವರು ತಮ್ಮ ಜೀವನಾನುಭವವನ್ನೇ ಕಥನ ರೂಪಕ್ಕೆ ತಗೊಂಡ್ ಬರ್ತಾರೆ, ಕೆಲವರು ಬೇರೆ ಬೇರೆ ಘಟನೆಗಳನ್ನ ಆಧರಿಸಿ ತಗೊಳ್ತಾರೆ. ಹಿಂಗೆ ತಮ್ಮ ಕಥಾವಸ್ತುವಿನ ಆಯ್ಕೆ
1: ಸಾಹಿತ್ಯ ಲೋಕದಾಗ ಒಂದ್ ಶಬ್ದ ಅದ, ಕೆಲವೊಬ್ರು ಹೃದಯದಿಂದ ಕವಿಗಳು ಅಥವಾ ಸಾಹಿತಿಗಳು, ಕೆಲವೊಬ್ರು ತಲೆಯಿಂದ ಅಂತ. ನಾನು ಬಹುತೇಕ ಎರಡನೇ ವಿಭಾಗಕ್ಕೆ ಸೇರಿದೆ ಅನಿಸ್ತದೆ. ಬಹಳಷ್ಟು ನನ್ನ ಅನುಭವ ವ್ಯಾಪ್ತಿ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ, ನಾನು ಒಪ್ತೇನೆ. ನಾನು ಬಹಳಷ್ಟು ವಿಚಾರ ಮಾಡಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ನನ್ನ ಮನಸ್ಸಿನಲ್ಲೇ ಕಥೆಗಳನ್ನು ಬರ್ದೇ ಹೆಚ್ಚು. ಮತ್ತೊಂದಂದ್ರೆ ನಮ್ಮ ಸಮೀಪದಲ್ಲಿ ಆಗು ಹೋಗುವಂತಹ ಘಟನೆಗಳು, ಸಂಬಂಧಗಳ ಸಂಕೀರ್ಣತೆ ಮತ್ತು ಕೆಲವೊಂದು ನನ್ನ ಅನುಭವಗಳು ಇರಬಹುದು, ಇವೆಲ್ಲ ಸೇರಿ ಒಂದು ಕತೆ ಆಗ್ತದೆ ಅಂತ ನಾನು.
0: ಅಂದ್ರೆ ಈ ಕಲ್ಪನೆಗೆ ಒಂದ್ ಸ್ವಲ್ಪ ರೆಕ್ಕೆ ಪುಕ್ಕ ಹಚ್ಚಿ ಒಂದು ಕಥೆಯ ರೂಪವನ್ನ ಕೊಡ್ತೇನೆ. ಕೊಟ್ಟಿದ್ದೀರಿ?
1: ಹೌದು.
0: ಹೆಚ್ಚು ಸಾಮಾಜಿಕ ಕಥೆಗಳೇ ಇವೆ ಅನ್ಸ್ತದೆ.
1: ಹೌದು, ನನ್ನ ಸುಮಾರು ಎಲ್ಲ ಕಥೆಗಳು ಸಂಬಂಧಗಳ ಮೇಲೆ ಸಾಮಾಜಿಕವಾದ ಕಥೆಗಳೇ ಅನ್ಬಹುದು. ಕೆಲವೊಂದು ಮಾತ್ರ ವೈಜ್ಞಾನಿಕ ಕಥೆಗಳನ್ನು ಬರೆದಿದ್ದೇನೆ. ಇದಕ್ಕೆ ಒಂದೆರಡು ಕಾರಣ ಏನಂದ್ರೆ, ಒಂದಂದ್ರೆ ನನ್ನ ವೈಜ್ಞಾನಿಕ ಹಿನ್ನೆಲೆ, ಇನ್ನೊಂದರ ನೀವು ಗಮನಿಸಿರ್ಬೋದು ಕನ್ನಡದಾಗ ವೈಜ್ಞಾನಿಕ ಕಥೆಗಳ ಅತ್ಯಂತ ಕೊರತೆ. ಮಹಿಳೆಯರಂತೂ ಆಲ್ಮೋಸ್ಟ್ ಬರೆಯುವುದೇ ಇಲ್ಲ. ಮೂಲ ಕಥೆಗಳು ಹೋಗ್ಲಿ, ಅನುವಾದಗಳು ಸುದ್ದ ಇಲ್ಲ. ಅದರಿಂದ ನನಗನ್ನಿಸ್ತು ವೈಜ್ಞಾನಿಕ ಕಥೆಗಳನ್ನ ಯಾಕೆ ನಾನು ಬರೆದು. ಮತ್ತೊಂದು ಅದೊಂದು ನಿತ್ಯ ನೂತನ ಕ್ಷೇತ್ರ ಏನೋ ನನಗನ್ನಿಸ್ತದೆ.
0: ನಿಜ ನಿಜ.
1: ದಿನಾಲು ತಂತ್ರಜ್ಞಾನ ಬದಲಾಗ್ತದೆ, ದಿನಾ ವಿಜ್ಞಾನ ಬದಲಾಗ್ತದೆ. ಹಿಂಗಾಗಿ ಬಲಿಕೆ ಒಬ್ಬ ಸಾಹಿತಿಗೆ ಹೆಚ್ಚು ಮಾಹಿತಿನೂ ಸಿಗ್ತದ.
0: ಈಗ ನಿಮ್ಮ ಮನೆಯವರ ನಿವೃತ್ತಿ ನಂತರ ನೀವು ಧಾರವಾಡಕ್ಕೆ ಬಂದು ನೆಲೆಸಿದ್ದೀನಿ ಅಂತ ಹೇಳಿದ್ರಿ, ಈಗ ನಿವೃತ್ತಿ ನಂತರದ ಜೀವನ ಹೇಗೆ ಸಾಗಿಸ್ತಾ ಇದ್ದೀರಿ?
1: ಬಹಳ ಸುಂದರವಾಗಿ ಬಹಳ ಶಾಂತಿಯಿಂದ ಸಾಗ್ತದೆ ಅಂತ ಹೇಳ್ಬಹುದು. ಬಾಕಿ ಎಲ್ಲ ಜೀವನಕ್ಕಿಂತ ಇದು, ಯಾಕಂದ್ರೆ ಸಂಘರ್ಷ ಇಲ್ಲ, ಯಾವುದೇ ಮಕ್ಕಳನ್ನ ಗುರಿ ಮುಟ್ಟಿಸಬೇಕು ಅನ್ನೋದಿಲ್ಲ. ಹಿಂಗಾಗಿ ನಮ್ಮ ನಮ್ಮ ಆಸಕ್ತಿ ಏನದ ಅದನ್ನ ನಾವಿಬ್ರು ಮಾಡ್ಕೋತಾ ಇದ್ದೀವಿ. ಬಹಳ ವೇಳೆ ಸಿಗ್ತದ, ಅಡಿಗೆ ಊಟ ಜಂಜಾಟ ಬಾಕಿ ಎಲ್ಲ ಏನ್ ಇರಂಗಿಲ್ಲ. ಅದರಿಂದ ಸಾಕಷ್ಟು ಸಮಯ ಸಿಗೋದ್ರಿಂದ ಆಸಕ್ತಿಗಳಿರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಎಲ್ಲಾ ಇವನ್ನ ಬೆಳೆಸ್ಕೋತಾ ಇದ್ದೀವಿ ಬಹಳ ಸುಂದರವಾಗಿ.
0: ಆಧ್ಯಾತ್ಮಿಕದ ಕಡೆಗೆ ಒಲವು ಜಾಸ್ತಿ?
1: ಬಹಳ ಜಾಸ್ತಿ ಇದೆ.
0: ಏನ್ ಮಾಡ್ತೀರಿ ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ?
1: ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ ನಾನು ಆರ್ಟ್ ಆಫ್ ಲಿವಿಂಗ್ ಇದ್ದ ಅತ್ಯಂತ ಇದು ಇದ್ದೇನೆ, ಫಾಲೋವರ್ ಅಂತ ಏನಂತೀವಿ ಅದಿದ್ದೀನಿ. ಅವುಗಳ ಸಾಧಾರಣ ಯಾವ ವರ್ಕ್ಶಾಪ್ ಆಗ್ಲಿ, ಅದು ಬೇಸಿಕ್ ಕೋರ್ಸ್ ಇರ್ಬೋದು, ಅಡ್ವಾನ್ಸ್ ಕೋರ್ಸ್ ಇರ್ಬೋದು, ಎಲ್ಲ ಋಷಿಕೇಶಕ್ಕೆ ಸುದ್ದ ಹೋಗಿ ಕೋರ್ಸ್ ಅಟೆಂಡ್ ಮಾಡಿ ಬಂದೇನೆ. ಮತ್ತು ನಿತ್ಯ ಭಜನೆ ಇಂಥವೆಲ್ಲ ಭಜನೆ ಮಂಡಳಿಯ ಸದಸ್ಯನಾಗಿದ್ದೇನೆ. ಮತ್ತು ಆಧ್ಯಾತ್ಮಿಕ ಓದ್ ಭಜನೆಗಳನ್ನು ಕೇಳೋದು ಇವೆ ಎಲ್ಲದರಲ್ಲಿ

0: ಬಹಳಷ್ಟು ದಿನದ 24 ತಾಸಿನಲ್ಲಿ ಎಷ್ಟೋ ಸಮಯ ನಂದು ಇದರಲ್ಲೇ ಹೋಗ್ತದೆ ಅನ್ಬಹುದು. ಮತ್ತು ನಮ್ಮ ಅತ್ತೆ ಮಾವನಿಂದಾಗಿ ಆ ಸಂಸ್ಕಾರ ಬಿದ್ದದ, ಅದು ಎಷ್ಟು ಬಾರಿ ನೆನ್ಸ್ಕೊಂಡ್ರು ಕರೆ ನಡೆ ಮೀನೆ.
1: ನಿಜ ನಿಜ.
0: ಆಮೇಲೆ ನಮ್ಮ ಮನೆಯವರು ಸಂಪ್ರದಾಯ
1: ಕುಟುಂಬ
0: ಹಿಂಗಾಗಿ ತಂತಾನಾಗಿಯೇ ಅವು ಮಾಡಬೇಕಾದಂತ ಪರಿಸ್ಥಿತಿಗಳು, ಹಬ್ಬ ಹುಣ್ಣಿಮೆ ನವರಾತ್ರಿ ಇವೆಲ್ಲ ಏನಂತೀವಿ ಅವೆಲ್ಲ ಬಂದೇ ಬರ್ತಾವ. ಹಿಂಗಾಗಿ ಸಹಜವಾಗಿ ಅತ್ತ ನಮ್ಮ ಜೀವನ ವಾಲ್ಕೋತ ನಡೆದದು.
1: ಅದರ ಜೊತೆಗೆ ತಾವು ನಿಮ್ಮ ಶ್ರೇಷ್ಠ ನಾಗರಿಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಭೇಟಿ ಕೊಡುದು, ಅವ್ರ ಜೊತೆಗೆ ಒಡನಾಟ ಇಟ್ಕೊಳ್ಳೋದು, ತೋಟಗಳಲ್ಲಿ ತುಳಸಿ ಸಸಿಗಳನ್ನ ವಿಶೇಷವಾಗಿ ಬೆಳೆಸೋದು, ಇವು ಕೂಡ ತಮ್ಮ ವಿಶಿಷ್ಟ ರೀತಿಯ ಹವ್ಯಾಸ ಅಂತ ನಂಗೆ ಅನಿಸ್ತದೆ. ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಈ ಮನೆಯ ಅಂಗಳದಲ್ಲಿ ತುಳಸಿ ಸಸಿಗಳನ್ನು ಹೆಚ್ಚೆಚ್ಚು ಬೆಳೆಸೋದ್ರಿಂದ ನಮಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ ಅಂತ ಅನ್ನೋದು, ಈ ನಿಟ್ಟಿನಲ್ಲೇ ಬೆಳೆಸ್ತಿದ್ದೀರಾ ಅಥವಾ ಏನ್?
0: ಇಲ್ಲ, ಹಂಗೇನಿಲ್ಲ, ತಂತಾನೆ ಬೆಳೆದಂತ ಸಸಿಗಳು. ಆದ್ರೆ ಈಗ ನಾವು ಇಬ್ರು ಅನ್ಕೊಳ್ಳೋದು ಒಂದ್ ಏನಂದ್ರೆ, ಈ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಇಂಗ್ಲಿಷ್ ನಲ್ಲಿ ಏನಂತೇವೆ, ಆ ಟೈಮ್ ನಮ್ದು, ನಮಗೆ ಭಗವಂತನ ಅನುಗ್ರಹದಿಂದ ಎಲ್ಲ ಸಿಕ್ಕದ. ಇನ್ ಏನಾದರೂ ಬಹಳ ದೊಡ್ಡ ಕೆಲಸ ಮಾಡ, ನಾವು ಅಂತ ದೊಡ್ಡವರ ಅಲ್ಲ, ಚಿಕ್ಕ ಪುಟ್ಟ ರೀತಿಯಿಂದ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗ ಮಾಡುವಂತ ಕೆಲಸಗಳು ಇವೆಲ್ಲ. ಆ ತುಳಸಿಯ ಬಹಳಷ್ಟು ಸಸಿಗಳು ನಮ್ಮಲ್ಲಿ ಇದ್ದು ನಮ್ಮ ಪುಟ್ಟ ಕೈತೋಟದಲ್ಲಿ, ಹಿಂಗಾಗಿ ಅವನ್ನೆಲ್ಲ ನಮ್ಮ ಮನೆಯವರು ಹೆಚ್ಚ ಇದರಲ್ಲಿ ಕರೆ ಅಂದ್ರೆ ಅವರು ಅವುಗಳನ್ನ ಬಟ್ಟಲುಗಳಲ್ಲಿ ಮಾಡಿ ಇಟ್ಟಿರ್ತಿದ್ರು. ನಾವು ಒಯ್ದು ಒಯ್ದು ಎಲ್ಲಾರು ಕೊಟ್ಟು ಬರೋದು, ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದೆ. ಮತ್ತು ನಮ್ದು ಹೇರಿಕರ್ ನಗರ ಅಂತ ಏನಿದೆ ಅಲ್ಲ, ಅದು ಎಲ್ಲ ರಿಟೈರ್ಡ್ ಜನರ ಒಂದು ಕಾಲೋನಿ ಅನ್ಬಹುದು. ಎಲ್ಲಾ JSS ಕಾಲೇಜಿನ ರಿಟೈರ್ಡ್ ಲೆಕ್ಚರರ್ ಅವರು, 75ಕ್ಕೂ ಮೇಲ್ಪಟ್ಟವರು. ಹಿಂಗಾಗಿ ನವೆಂಬರ್ ನಲ್ಲಿ ಸರ್ಟಿಫಿಕೇಟ್ ಕೊಡೋದು ಕೂಡ ಕೆಲವೊಬ್ಬರಿಗೆ ಕಷ್ಟ, ಮಕ್ಕಳೆಲ್ಲ ದೂರ ಇದ್ದಾರೆ. ಅದಕ್ಕೆ ನಾನು ಇವರೇ ಸಜೆಸ್ಟ್ ಮಾಡಿದ್ದು, ಇದ್ಯಾಕೆ ನೀವು ಮಾಡಬಾರದು ಅಂತ. ನಾ ಹಿಂಗಾಗಿ ಮನೆಗೆ ಹೋಗಿ ಅವರಿಗೆ ಆ ಸ್ಕ್ಯಾನರ್ ಸಹಾಯದಿಂದ ಅವರಿಗೆ ಲೈಫ್ ಸರ್ಟಿಫಿಕೇಟ್ ಮಾಡಿಕೊಡೋದು, ಇಂತ ಒಂದು ಚಿಕ್ಕ ಪುಟ್ಟ ಒಂದು ಸೇವೆಯನ್ನ ಮಾಡಿ ಶುರು ಮಾಡಿ.
1: ಅಂದ್ರೆ ಇದರಲ್ಲೂ ಕೂಡ ಒಂದು ಸುಖ ಇದೆ,
0: ಅತ್ಯಂತ ಖರೆ ಸುಖ ಇದ್ರಾಗ ಅಂತ ಈಗ ಅನಿಸ್ತು.
1: ನಿಜ ಅಂದ್ರೆ ಇದರಲ್ಲಿ ಯಾವ ಸ್ವಾರ್ಥ ಮನೆ ಇರುವುದಿಲ್ಲ, ನಿಸ್ವಾರ್ಥ ಭಾವನೆಯಿಂದ ಎಲ್ಲಿ ಸ್ವಾರ್ಥ ಇರ್ತದೆ ಅಲ್ಲಿ ನೋವು ಇರ್ತದೆ.
0: ಅಗ್ದಿ ಖರೆ.
1: ಹಂಗಾಗಿ ನಿಸ್ವಾರ್ಥ ಭಾವನೆಯಿಂದ ಒಂದು ಹಿರಿಯರ ಸೇವೆ ಇದನ್ನ ತಾವು ಮಾಡ್ತಾ ಬಂದಿರಿ. ಈಗ ಸ್ವಲ್ಪ ಮನುಷ್ಯನಿಗೆ ಬಾಲ್ಯ, ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ ಇದು ಅನಿವಾರ್ಯ. ಈ ಮೊದಲ ಮೂರು ಹಂತಗಳನ್ನ ಕಳೆಯುವಾಗ ನಮಗ ವೃದ್ಧಾಪ್ಯದ ಅರಿವು ಇರುವುದಿಲ್ಲ. ಒಂದು ವಯಸ್ಸು ಬರ್ತಿದ್ದ ಹಂಗೆ ಮನಸ್ಸು ಮಾಗುತ್ತದೆ, ದೇಹ ಕಡೆ ಒಲವು ತೋರಿಸ್ತದ. ಅವಾಗ ಇದೇನಪ್ಪ ಇಷ್ಟು ಬೇಗ ಮುಪ್ಪು ಬಂತು, ವೃದ್ಧಾಪ್ಯ ಬಂತು ಅಂತ ಹಳಳಿಸೋ ಜನನ ಜಾಸ್ತಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ಒಂದು ಜೀವನ ಪ್ರೀತಿ, ಖುಷಿಯಾಗಿರೋದು, ಓದೋದು, ನನ್ನಿಂದ ಪರೋಪಕಾರ ಮಾಡುದು, ಈ ಎಲ್ಲ ಉತ್ತಮ ಗುಣಗಳನ್ನ ಬೆಳೆಸ್ಕೊಂಡಿದ್ದೀರಿ. ಹೆಂಗೆ ಇದಕ್ಕೆ ನಿಮ್ಮ ಮನಸ್ಸನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀರಿ?
0: ಇದಕ್ಕೆ ಕಾರಣ ಖರೇನ ನಾನು ಆರ್ಟ್ ಆಫ್ ಲಿವಿಂಗ್ ಸೇರ್ಕೊಂಡಿದ್ದು ಅಂತ ನಾ ಖಂಡಿತವಾಗಿ ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ನಮ್ಮ ಶ್ರೀ ಶ್ರೀ ಗುರುದೇವ್ ಅವರು ಏನಿದ್ದಾರಲ್ಲ, ಅವ್ರು ಒಂದ್ ಹೇಳ್ತಾರೆ, ನಾವೆಲ್ಲರೂ ಏನಿದ್ದೇವಲ್ಲ ಕನ್ವೇಯರ್ ಬೆಲ್ಟ್ ಮೇಲೆ ಇದ್ದೇವೆ ಅಂತ. ಇನ್ನೊಬ್ರು ಹೋಗೋದ್ ನೋಡಿ ಖುಷಿ ಪಡಬಾಡ್ರಿ, ನಿಮ್ದು ಪಾಳೆ ಬಹಳ ಲಘುನ ಬರ್ತದ. ಹಂಗೊಂದ್ ಏನ್ ವಿಚಾರ ಮಾಡ್ತೇವಲ್ಲ, ಮನಸ್ಸು ಒಂಥರ ಶಾಂತ. ಯಾರೋ ಏನೋ ಇನ್ಸಲ್ಟ್ ಮಾಡಿದ್ರು, ಏನೋ ಒಂದ್ ಸಣ್ಣ ನನಗೆ ಬೇಕಾದಂಗ್ ನಡೀಲಿಲ್ಲ ಅಂದ್ರೆ ಮನಸ್ಸು ಪ್ರಕ್ಷುಬ್ಧ ಏನ್ ಗೊಳತಿತ್ತಲ್ಲ ಅದು ಕಡಿಮೆ ಆಕೋತ್ ಬರ್ತದ. ನೀವ್ ಹೇಳ್ದಂಗ್ ಮನಸ್ಸು ಮಾಗುತ್ತಾ ಹೋಗ್ತದ. ಅದರಿಂದಾಗಿ ಸೇವೆ ಮನೋಭಾವ ಇದ್ಯಾವ್ದನ್ನು ವಿಶೇಷವಾಗಿ ಹಚ್ಚಿಕೊಳ್ಳದೆ ಲಾಭನೋ ನಷ್ಟನೋ ಏನೋ ಆಗ್ಲಿ ಶಾಂತಿಯಿಂದ ಇರಬೇಕು ಅನ್ನೋಂತ ಮನೋಭಾವ ಬೆಳಕೋತ ಹೋಯ್ತು. ಹಿಂಗಾಗಿ ಜೀವನ ಪ್ರೀತಿ ತಾನೇ ಬಂತು. ಅಂದ್ರೆ ಇರುವಷ್ಟು ದಿನ ನಾಲ್ಕು ಮಂದಿಗೆ ಉಪಯೋಗ ಆಗಿರೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಂಡೆ ನಾನಾಗಿ ಅಂತ ಅನ್ಬಹುದು.
1: ಅಂದ್ರೆ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಗುಣಕೊಳ್ಳೋರೇ ಜಾಸ್ತಿ ಇರ್ತದೆ. ಅಂದ್ರೆ ಗುಣಗುವಿಕೆಗೂ ಒಂದು ಅರ್ಥ ಇರ್ತದೆ, ಒಂದು ಆರೋಗ್ಯ ಕೈ ಕೊಟ್ಟಾಗಿರ್ಬಹುದು ಅಥವಾ ಮನೆಯ ಪರಿಸ್ಥಿತಿ ಇದ್ದಿರಬಹುದು. ಆದ್ರೆ ನಿಮಗೆ ಅದರ ಯಾವುದು ಒಂದು ಗೊಡವೆ ಇಲ್ಲ, ಹಂಗಾಗಿ ನೀವು ವೃದ್ಧಾಪ್ಯವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಬಂದಿದ್ದೀರಿ.
0: ಹೌದು.
1: ಈಗ ಸ್ವಪ್ನ ಅವರೇ, ಸ್ವರ ವರ್ಣಗಳ ಸಮನ್ವಯ ಅನ್ನುವಂತ ರಂಗಾಯಣದಲ್ಲಿನ ಕಾರ್ಯಕ್ರಮಕ್ಕೂ ಕೂಡ ತಾವು ಸಾಕ್ಷಿಯಾಗಿದ್ದೀರಿ. ಏನು ಇದು ಸ್ವರ ವರ್ಣಗಳ ಸಮನ್ವಯ?
0: ಇದು ಏನಂದ್ರೆ ನಮ್ಮ ಮನೆಯವರು ಮಿತ್ರರೊಬ್ರು ನಮ್ಮ ಮನೆಯಲ್ಲಿ ಬಂದಾಗ ನಾನು ಕೆಲವು ತೈಲ ಚಿತ್ರಗಳನ್ನ ಹಾಕಿದ್ದೆ ಆನ್ ಕ್ಯಾನ್ವಾಸ್ ಮತ್ತು ಆನ್ ಕಾರ್ಡ್ ಬೋರ್ಡ್ ಮಾಡ್ತೇನೆ. ಅವ್ ನೋಡ್ಬಿಟ್ಟು ಬಹಳ ಚಂದವ, ಅವ್ರು ಕೊಳಲು ಉತ್ತಾರೆ. ಹಿಂಗೊಂದು ಕಾರ್ಯಕ್ರಮ ಜುಗಲ್ ಬಂದಿ ಏನಂತೇವಲ್ಲ ಅದನ್ನ ಯಾಕೆ ಮಾಡಬಾರದು ಅನ್ನೋ ಒಂದು ಪೀಠಿಕೆ ಇಟ್ರು. ನಮಗೂ ಬಹಳ ಇಷ್ಟ ಆಯ್ತು. ಅಂದ್ರೆ ನಾನು ಎಂದೂ ಅಂತ ಪ್ರಯೋಗ ಮಾಡಿದ್ದಿಲ್ಲ. ಕೊಳಲು ಬಾರಿಸೋ ಮುಂದೆ ನಾವು ಚಿತ್ರಗಳನ್ನು ತೆಗೆಯೋದು, ಅದೊಂದು ಹೊಸ ಪ್ರಯೋಗ. ಧಾರವಾಡದ ಜನತೆ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು, ಬಹಳ ಪ್ರೋತ್ಸಾಹ ಕೊಟ್ರು. 45 ನಿಮಿಷಗಳ ಕಾಲ ನಾನು ಶ್ರೀಕೃಷ್ಣನ ಒಂದು ಚಿತ್ರವನ್ನು, ತೈಲ ಚಿತ್ರವನ್ನು ಅಲ್ಲಿಂದಲೇ ಬಣ್ಣ ಕಲಿಸಿ ಅಲ್ಲಿಂದಲೇ ಮಾಡಿದೆ. ಅದು KHRS ನಲ್ಲಿ ಇಟ್ಕೊಂಡಿದ್ದಾರೆ ಪ್ರದರ್ಶನಕ್ಕೆ ಅಂತ. ಅದು ಬಹಳ ಸುಂದರ ಅನುಭವ ಆಯ್ತು. ನಮ್ಮ ರಂಗಾಯಣದವರು ಮತ್ತು KHRS ದವರು ಕೂಡಿ ನಮಗೆ ಅದನ್ನ ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ರು.
1: ಈ ಮೊದಲು ಈ ತರದ ಪ್ರಯೋಗ ಮಾಡಿರ್ಲಿಲ್ಲ?
0: ಇಲ್ಲ, ಎಂದಿಗೂ ಮಾಡಿದಿಲ್ಲ. ನಾನ್ ಮನೆಯಲ್ಲಿ ಆರಾಮ್ ಕುಳಿತು ದಿನಾ ಸ್ಪೆಂಡ್ ಮಾಡಾಕಿ ತಿಂಗಳಾನ್ಗಟ್ಲೆ ಕೂತು ಒಂದ್ ದೊಡ್ಡ ಚಿತ್ರ ಮುಗಿಸ್ತಿದ್ದೆ. ಇದು 45 ಮಿನಿಟ್ಸ್ ಅಲ್ಲಿ ಅಂದ್ರೆ ಬಹಳ ಚಾಲೆಂಜಿಂಗ್ ಆಗಿತ್ತು. ದಿನಾ ನಾನು ಟೈಮ್ ಹಚ್ಕೊಂಡು ಎಷ್ಟು ಮಾಡಿ, ಮುಂಚೆ ಕೃಷ್ಣನ ಅರ್ಧ ಮುಖ ಮಾಡ್ಲಿಕ್ಕಾಗ್ತು, ಆಮೇಲೆ

0: ಒಂದ್ಸಲ ಕೊಳಲ್ ಬಿಟ್ಟು ಹೋಗ್ತಿತ್ತು, ಎಲ್ಲಾನು ಬರ್ಬೇಕು, ಒಂದು ಕೃಷ್ಣ ದೇವರದು ಅಂದ್ಮೇಲೆ ಸಮಗ್ರ ಬರ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಟ್ಟೆ, ಬಟ್ ಬಂತು.
1: ಅದೊಂದು ವಿಶಿಷ್ಟ ಅನುಭವ,
0: ವಿಶಿಷ್ಟ ಅನುಭವ ಆಯ್ತು.
1: ಈಗ ಸ್ವಪ್ನ ಅವರೇ, ಸಾಕಷ್ಟು ಜನ ಈ ವೃದ್ಧಾಪ್ಯದ ಅಂಚಿನಲ್ಲಿ ಇರ್ತಾರೆ, ಅಂತವರಿಗೆ ಜೀವನದ ಪ್ರೀತಿ, ಜೀವನವನ್ನ ಸಕಾರಾತ್ಮಕವಾಗಿ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಬಯಸ್ತೀರಿ?
0: ನಾನು ಹೇಳುವುದಂದ್ರ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ತುಂಬಾ ಒಳ್ಳೆ ಹಾಡಿದೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಅದರಲ್ಲಿ ನಾಲ್ಕೂ ಘಟ್ಟಗಳನ್ನ ಬಹಳ ಚಂದವಾಗಿ ಹೇಳ್ಯಾರ. ಯಾವ ಘಟ್ಟನೂ ನಮ್ಮ ಆಯ್ಕೆದಲ್ಲ, ಅನಿವಾರ್ಯ ಘಟ್ಟನೇ ಎಲ್ಲವೂ. ಬಾಲ್ಯ ಇದ್ದಾಗ ದೊಡ್ಡವರಾಗ್ಬೇಕು ಅನಿಸ್ತದ, ಯೌವನ ಇದ್ದಾಗ ಮುಗಿಯಬಾರದು ಅನಿಸ್ತದ, ವಯಸ್ಕರ ಆಗ್ತಿದ್ದಂಗ ವೃದ್ಧಾಪ ಬರಬಾರದು ಅನಿಸ್ತದ, ವೃದ್ಧಾಪ ಬಂದಂಗ ಸಾಯಬಾರದು ಅನಿಸ್ತದೆ. ಇವೆಲ್ಲ ಸಹಜ ಮನೋಭಾವಗಳು, ಅದನ್ನ ಗೆದ್ದವ ಯಾರೂ ಇಲ್ಲ. ಆದರೆ ಅದರೊಂದಿಗೆ ಒಂದು ಏನಂತಾರ, ಶಾಂತಿ ಇಟ್ಕೊಂಡು ನಾವು ಇರುವಷ್ಟ ಕಾಲ ಸಂತೋಷದಿಂದ ಇರೋಣ, ಅದೇ ಸಂತೋಷ ಇನ್ನೊಬ್ಬರಿಗೆ ಹಂಚೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಳೋದು ಬಹಳ ಕಠಿಣ ಏನಲ್ಲ ಅಂತ ನನ್ನ ಜೀವನ ಅನುಭವ ಹೇಳ್ತದೆ.

0: ಮನಸ್ಸಿದ್ದಲ್ಲಿ ಮಾರ್ಗ,
1: ಮನಸ್ಸಿದ್ದಲ್ಲಿ ಮಾರ್ಗ ಅದನ್ನು ಮಾಡ್ರಿ ಅನ್ನೋದೇ ನನ್ನ.
0: ಅಂದ್ರೆ ಅದರಲ್ಲಿ ಎಲ್ಲರೂ ಒಂದ್ ರೀತಿ ಸುಖ ನೆಮ್ಮದಿಯನ್ನ ಕಾಣಬಹುದು. ಅಂದ್ರೆ ಒಂದು ಗೊಣಗಿಕೊಂಡೇ ಜೀವನ ತೆಗೆಯುವ ಬದಲಾಗಿ ಸಂತೃಪ್ತಿ ಸಮಾಧಾನದ ಜೀವನವನ್ನ ನಾವು ಆನಂದಿಸಬಹುದು.
1: ಖಂಡಿತ
0: ಅಂತ.
1: ಸಂತೃಪ್ತಿಗಿಂತ ದೊಡ್ಡ ಗುಣ ಯಾವುದೂ ಇಲ್ಲ ಅಂತ ಅನ್ಕೋತೇನೆ.
0: ಈಗ ಒಂದೇ ಒಂದು ಕೊನೆಯ ಪ್ರಶ್ನೆ ನಿಮಗೆ ನಾನು ಕೇಳುವುದು ಅಂದ್ರೆ, ತಾವು ಮಾತಾಡ್ತಾ ಹೇಳಿದ್ರಿ ತಮ್ದು ಸಂಪ್ರದಾಯಸ್ಥ ಕುಟುಂಬ, ಗಂಡನ ಮನೆಯದಾಗ್ಲಿ ನಿಮ್ಮದಾಗ್ಲಿ, ಆ ಸಾಂಪ್ರದಾಯಿಕ ವಾತಾವರಣದಲ್ಲೇ ಹಬ್ಬ ಹರಿದಿನಗಳು ಆಚರಣೆ ಇದನ್ನೆಲ್ಲ ಮಾಡ್ಕೊಂಡೇ ಬಂದಿರಿ. ಸ್ವಪ್ನ ಅವರ ಒಂದು ಅಡಿಗೆಯಲ್ಲಿ ನಂದೊಂದು ಮಾಸ್ಟರ್ ಪೀಸ್, ಇದ್ ನಾನು ಬಹಳ ಚಲೋ ಮಾಡ್ತೀನಿ, ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರ, ಯಾರು ಬಂದಾಗೂ ನಾ ಖುಷಿಲೇ ಮಾಡಿ ಹಾಕ್ತೀನಿ ಅಂತ ಅನ್ನುವಂತ ಒಂದು ವಿಷಯ ರೆಸಿಪಿ ಯಾವುದು?
1: ನಮ್ಮ ಮಕ್ಕಳಿಗೆ ಅತ್ಯಂತ ಇಷ್ಟ ಆಗೋದು ಅಂತಂದ್ರೆ ನನ್ನ ಮಸಾಲೆ ದೋಸೆ. ಬಹಳ ಕ್ರಿಸ್ಪಿ ಆಗಿ ಮಾಡ್ತೀನಿ ಅಂತ ಹುಡುಗರು ಬಹಳ ಇಷ್ಟಪಡ್ತಾರ. ದೊಡ್ಡ ಮಗ ಲಂಡನ್ ಇಂದ ಬರ್ಲಿ, ಬೇಕಾದ್ರೆ ಇವ ಸಣ್ಣ ಮಗ ಸೊಸಿ ಯಾರು ಬಂದ್ರು ಅಮ್ಮ ದೋಸೆಗೆ ನೆನಿ ಹಾಕಿ ಇಲ್ಲೋ ಹಿಟ್ಟು ಅಂತ ಹಿಂದಿನ ದಿನ ಫೋನ್ ಮಾಡಿ ಕೇಳೇ ಬಿಟ್ಟಿರ್ತಾರೆ. ಹಿಂಗಾಗಿ ಅದೇ ನನ್ನ ಮಾಸ್ಟರ್ ಪೀಸ್ ಅನ್ಲಿಕ್ಕೆ ಅಡ್ಡಿಲ್ಲ.
0: ಅಂದ್ರೆ ಬಹಳಷ್ಟು ವಿಶೇಷತೆಯಿಂದ ಮಾಡ್ತೀರಿ. ಹೋಟೆಲ್ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ
1: ಇಲ್ಲ. ನನ್ನ ಚಿಕ್ಕ ಸೊಸೆ ಹೇಳ್ತಾಳ, ಇಲ್ಲಿ ಹೇಳ್ಬಹುದು ಅದನ್ನ ಅಂತಂದ್ರೆ, ಅಮ್ಮ ನಿಮ್ ದೋಸೆ ತಿಂದಾಗಿಂದ ನಾ ಹೋಟೆಲ್ ದೋಸೆ ತಿನ್ನೋದ ಬಿಟ್ಟೇನಿ, ನಂಗೆ ರುಚಿ ಹತ್ತುದಿಲ್ಲ ಅಂತ.
0: ನಿಜ ನಿಜ. ಅಂದ್ರೆ ಅದು ಯಾವಾಗ್ಲೂ ಮನೆಯ ಊಟ ಮನೆಯ ಅಡಿಗೆ ಅದರ ಸ್ವಾದಿಷ್ಟನೇ ಬೇರೆ. ಆರೋಗ್ಯ ದೃಷ್ಟಿಯಿಂದ ಆಯ್ತು, ಸ್ವಚ್ಛತೆ ದೃಷ್ಟಿಯಿಂದ ಆಯ್ತು, ಎಲ್ಲ ದೃಷ್ಟಿಯಿಂದ ಕೂಡ. ಧನ್ಯವಾದಗಳು ಸ್ವಪ್ನ ಕಟ್ಟಿ ಅವರೇ. ಬಹಳಷ್ಟು ನಿಮ್ಮ ಮಾತುಗಳನ್ನ ನಾವು ಕೇಳಿದ್ವಿ. ಕಥೆಯ ಬಗ್ಗೆ ಆಗ್ಲಿ, ನಿಮ್ಮ ಹವ್ಯಾಸ ಓದು, ಆಧ್ಯಾತ್ಮಿಕ ಚಿಂತನೆ, ಈ ಎಲ್ಲ ವಿಷಯಗಳಿಂದ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮ ಲೇಖನಿಯಿಂದ ಇನ್ನಷ್ಟು ಕಥೆಗಳು ಹೊರಗೆ ಬರಲಿ ಅಂತ ಈ ಮೂಲಕ ಹಾರೈಸ್ತೀವಿ. ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಮಾತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಆಕಾಶವಾಣಿ ಧಾರವಾಡ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
7: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
6: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪಿಎಂ ಸೂರ್ಯಘರ ಯೋಜನೆ ಇಂದಿನ ವಿಷಯ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆಯಾಗಿದೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಮುಗಲ್ ಪುಕ್ಕಾಗೌಡ ಹಾಗೂ ಸಂಗಡಿಗರಿಂದ ಗುಮಟೆ ಪದಗಳನ್ನು ಕೇಳುತ್ತೀರಿ. 1:30 ಕನ್ನಡ ಚಿತ್ರಗೀತೆಗಳು, 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ನಂತರ ಹೊಸ ಹಾಡು ಕೇಳುತ್ತೀರಿ. 3:01 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದುವರೆಗೆ ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ ಜೊತೆ

0: ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು.
1: ಕಾರ್ಯಕ್ರಮ ಕಥಾ ಕಲರವ.
4: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

0: ಪ್ರಿಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗ್ರೆ, ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ. ಪರಿಸರಕ್ಕೆ ಮತ್ತೆ ಆರೋಗ್ಯಕ್ಕೆ ಬಿಡಿಸಲಾರದ ನಂಟು ಅಂತಾನೆ ಹೇಳಬಹುದು. ಹೇಗೆ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ, ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಅಧ್ಯಕ್ಷರಾದ ಡಾಕ್ಟರ್ ಶಿವು ಅವರು, ಹಾಗೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
3: ನಮಸ್ಕಾರ
1: ಅನುಷಾ. ಈ ವರ್ಷದ ಧ್ಯೇಯ ವಾಕ್ಯ ಏನು, ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀರಾ?
3: ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಥೀಮ್ ಏನಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಆರ್ ಫ್ಯೂಚರ್. ಅಂದ್ರೆ ಪ್ರಕೃತಿಯಿಂದ ಪ್ರೇರಣೆ ಪಡೆದು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಿ ನಮ್ಮ ಫ್ಯೂಚರ್ ಜನರೇಷನ್ಸ್ಗಳಿಗೆ ನಾವು ಒಂದು ಉತ್ತಮವಾದ ಭೂಮಿಯನ್ನು ಉಳಿಸೋಣ ಎಂದು ಒಂದು ಸಂದೇಶ ಕೊಡುವುದು ಈ ವರ್ಷದ ಥೀಮ್ ಆಗಿದೆ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ನೀವು ನೋಡಿದ್ದೀರಾ ಹೆಂಗೆ ಪೊಲ್ಯೂಷನ್, ಪ್ಲಾಸ್ಟಿಕ್ ವೇಸ್ಟ್, ಡಿಫಾರೆಸ್ಟೇಷನ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ದೊಡ್ಡ ಸವಾಲುಗಳಾಗಿದೆ ನಮ್ಮಲ್ಲಿ. ಸೊ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಇದ್ರೆ ಮಾತ್ರ ನಮಗೆ ಹೆಲ್ದಿ ಚಿಲ್ಡ್ರನ್ ಹಾಗೂ ಒಂದು ಹೆಲ್ದಿ ಸೊಸೈಟಿ ಫ್ಯೂಚರ್ ಅಲ್ಲಿ ನಾವು ಉಳಿಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಸಂದೇಶ ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇದು.
1: ಡಾಕ್ಟರ್ ಶಿವು ಅವರೇ, ಅನುಷಾ ಹೇಳಿದ್ರು ನಮ್ಮ ಭವಿಷ್ಯದ ಯುವ ಪೀಳಿಗೆಯ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದ್ರೆ ನಾವು ಇವತ್ತಿನ ಪರಿಸರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವುದನ್ನ ಎಷ್ಟು ಬೇಕು ಅಂದ್ರೆ ನವೀಕರಿಸಬಹುದಾದದ್ದನ್ನ ಬಳಸ್ಕೊಳ್ಬೇಕು, ನವೀಕರಿಸಲಾಗದ ಇಂಧನಗಳನ್ನ ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನೋ ವಿಚಾರ ಅವರ ಮಾತಿನಲ್ಲಿ ಇತ್ತು. ನೀವು ಹೇಳೋದಾದ್ರೆ ಏನು ಮಾಡಬೇಕು ನಮ್ಮಗಳ ಆರೋಗ್ಯಕ್ಕಾಗಿ, ಪರಿಸರವನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕಾಗತ್ತೆ?
2: ನಮ್ಮ ಆರೋಗ್ಯ ಅಂತ ಬಂದ್ರೆ ನಾವು ಮುಖ್ಯವಾಗಿ 4 ವಸ್ತುಗಳಿಂದ ಆರೋಗ್ಯವನ್ನು ಪಡೆದುಕೊಳ್ತೇವೆ. ಈ 4 ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ಸೇವಿಸ್ತಕ್ಕಂತಹ ನೀರು, ಮತ್ತೆ ನಾವು ಊಟ ಮಾಡ್ತಕ್ಕಂಥ ಊಟ, ಮತ್ತೆ ನಮ್ಮ ಚರ್ಮಕ್ಕೆ ಸ್ಪರ್ಶಿಸ್ತಕ್ಕಂಥ ಒಂದು ಉಷ್ಣತೆ. ಈ 4 ಸಹ ನಾವು ಪರಿಸರದಿಂದನೇ ಕೊಡುಗೆಯಾಗಿ ಉಚಿತವಾಗಿ ಪಡ್ಕೊಳ್ತೀವಿ. ಒಂದು ತುಂಬಾ ಸರಳವಾಗಿ ಹೇಳೋದಾದ್ರೆ, ನಮಗೆ ಪರಿಸರ ಏನಾದರೂ ಆಮ್ಲಜನಕವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ, ನೀವು ಆಸ್ಪತ್ರೆ ಕೆಲವು ಬಿಲ್ಗಳನ್ನು ನೋಡಿದ್ರೆ ಆಕ್ಸಿಜನ್ ಬಿಲ್ ಅಂತಾನೆ ಒಂದು 10,000, 20,000, 30,000 ಹಾಕಿರ್ತಾರೆ. ಅಂದ್ರೆ ಕೆಲವೇ ಕೆಲವು ಗಂಟೆಗಳ ಕಾಲ ಆಕ್ಸಿಜನ್ ಕೊಟ್ರೆ ಅದರ ಬಿಲ್ ಅಷ್ಟಾಗಿರುತ್ತೆ. ಪರಿಸರ ಅನ್ನೋದು ಮರಗಳ ಮುಖಾಂತರ ಮನುಷ್ಯನ ಆರೋಗ್ಯವನ್ನ ಕಾಪಾಡ್ತಕ್ಕಂತಹ ಆಮ್ಲಜನಕವನ್ನ ಉಚಿತವಾಗಿ ಜೀವನ ಪರ್ಯಂತ ನೀಡುತ್ತೆ. ಇವತ್ತಿನ ದಿವಸ ನಮ್ಮ ಒಂದು ಜೀವನ ಶೈಲಿಯಿಂದ ನಮ್ಮ ಈ ಎಲ್ಲಾ ವಸ್ತುಗಳು ಸಹ ಕಲುಷಿತವಾಗಿದೆ. ಅಂದ್ರೆ ನಾವು ಉಸಿರಾಡ್ತಕ್ಕಂತಹ ಗಾಳಿ, ನಾವು ಕುಡಿತಕ್ಕಂತಹ ನೀರು, ನಾವು ತಿಂತಕ್ಕಂತಹ ಊಟ, ನಮ್ಮನ್ನ ಸ್ಪರ್ಶಿಸ್ತಕ್ಕಂತಹ ಉಷ್ಣತೆನೂ ಕೂಡ ಕಲುಷಿತಗೊಂಡಿದೆ. ಸೊ ಈ ಒಂದು ಜೀವನ ಶೈಲಿ ಮತ್ತೆ ಈ ಒಂದು ರೀತಿ ಆಗಿರ್ತಕ್ಕಂಥ ಕಲುಷಿತದ ಪ್ರಭಾವದಿಂದ

0: ಬರೀ ಮನುಷ್ಯರಷ್ಟೇ ಅಲ್ಲದೆ ಇಡೀ ಸಕಲ ಜೀವಚರಗಳಿಗೂ, ಅಂದ್ರೆ ಎಂಟೈರ್ ಫ್ಲೋರಾ ಮತ್ತೆ ಫ್ಲಾನಾ, ಅಂದ್ರೆ ಸಸ್ಯ ಜೀವರಾಶಿ, ಪ್ರಾಣಿ ಜೀವರಾಶಿ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಹೋಗ್ತಾ ಇದೆ. ನಾವು ಈಗ ವಿನಾಶದ ಹಾದಿಯಲ್ಲಿದ್ದೀವಿ, ಇನ್ನು ಅಂತ್ಯ ತಲುಪಿಲ್ಲ. ಈಗ ಅಟ್ಲೀಸ್ಟ್ ಈಗಲಾದ್ರೂ ನಾವು
1: ಎಚ್ಚೆತ್ತುಕೊಂಡು
0: ಇವುಗಳ ಒಂದು ಗುಣಮಟ್ಟವನ್ನ ಕಾಪಾಡೋದಕ್ಕೆ ನಾವು ಏನು ಅನುಸರಿಸಬೇಕು ಅವುಗಳನ್ನ ಅನುಸರಿಸಿದ್ರೆ ನಾವು ಈ ಭೂಮಿ ಮೇಲೆ, ಅಂದ್ರೆ ಮನುಷ್ಯ ಜೀವಿಗಳು ಈ ಭೂಮಿ ಮೇಲೆ ಉಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇದೆ. ಇಲ್ದಿದ್ರೆ ಈ ಭೂಮಿಯಲ್ಲಿ ಈಗಾಗಲೇ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತಹ ಅನೇಕ ಪ್ರಾಣಿ ಪಕ್ಷಿಗಳು ವಿನಾಶದ ಅಂಚಿಗೂ ಬಂದಿವೆ, ಕೆಲವು ವಿನಾಶನೂ ಆಗಿದೆ, ಅವುಗಳ ಸುಲುವೆ ಇಲ್ಲದೆ ಇದ್ದಂಗಾಗತ್ತೆ. ಆ ಒಂದು ಲಿಸ್ಟ್ಗೆ ಬಹುಶಃ ಮನುಷ್ಯ ಜೀವಿನೂ ಸಹ ಸೇರ್ಕೊಳ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಇದನ್ನ ನಾವು ಅರ್ತುಕೊಂಡು ಇಡೀ ನಮ್ಮ ಜೀವನ ಶೈಲಿಯನ್ನೇ ನಾವು ಬದಲಾಯಿಸ್ಕೋಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ.
1: ನೀವು ಆಗ್ಲೇ ಹೇಳಿದ್ರಿ ಆಕ್ಸಿಜನ್ಗೆ ನಾವು ಈಗ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಮುಂದೆ ಒಂದು ದಿನ ನಾವು ಗಾಳಿಯಲ್ಲಿ ಆಕ್ಸಿಜನ್ ಇಲ್ದಲೆ ನಾವು ಆಕ್ಸಿಜನ್ ಸಿಲಿಂಡರ್ ಗಳನ್ನ ಹೊತ್ತು ಹೊತ್ತು ಓಡಾಡಬೇಕಾಗತ್ತೆ, ಹಾಗೆ ನೀರು ಕೂಡ ತುಂಬಾ ಅಭಾವ ಆಗತ್ತೆ. ಯಾಕೆಂದ್ರೆ ಎಲ್ಲಾ ಅಂತರ್ಜಲವನ್ನ ನಾವು ಈಗ ತೆಗೆದುಬಿಟ್ಟು ಭೂಮಿಯನ್ನ ಬರಡು ಮಾಡಿಬಿಡ್ತಾ ಇದೀವಿ.
0: ಒಂದಾನೊಂದು ಕಾಲದಲ್ಲಿ ಮನುಷ್ಯ ಸೃಷ್ಟಿಯಾದಾಗ ಜನಸಂಖ್ಯೆ ಕಡಿಮೆ ಇದ್ದಾಗ ನಾವು ನೀರಿಗೋಸ್ಕರ ಆಶ್ರಯಿಸ್ತಾ ಇದ್ದದ್ದು ಹಳ್ಳಗಳನ್ನ, ಕೊಳ್ಳಗಳನ್ನ, ನದಿಗಳನ್ನ, ಸರೋವರಗಳನ್ನ. ಯಾವತ್ತೂ ಮನುಷ್ಯ ಪ್ರಾರಂಭದ ಹಂತದಲ್ಲಿ ಬಾವಿ ಅಗದಿಲ್ಲ, ಬೋರ್ವೆಲ್ ಹಾಕಿಲ್ಲ, ಅಂತರ್ಜಲವನ್ನ ಉಪಯೋಗಿಸಿಲ್ಲ. ಈಗ ಮನುಷ್ಯರು ಬುದ್ಧಿವಂತರಾಗ್ತಿದ್ದ ಹಾಗೇನೆ ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆನೆ ನದಿ ತೀರಗಳು, ಹಳ್ಳಕೊಳ್ಳಗಳ ತೀರದಿಂದ ದೂರಕ್ಕೂ ಬಂದು ಮಧ್ಯದಲ್ಲಿರ್ತಕ್ಕಂಥ ಭೂಪ್ರದೇಶದಲ್ಲೂ ಜೀವಿಸಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಯಿತು. ಆ ನಂತರ ಅನಿವಾರ್ಯವಾಗಿ ನೀರು ಬೇಕೇ ಬೇಕಾದದ್ರಿಂದ ನೀರಿನ ಅನ್ವೇಷಣೆಯಲ್ಲಿ ಈ ಬಾವಿಗಳು, ನಂತರ ಬೋರ್ವೆಲ್ಗಳು ಬಂದು ಬೇರೆ ಪ್ರಾಣಿಗಳಿಗೋಸ್ಕರ ಮತ್ತೆ ಬೇರೆ ಮರ ಗಿಡಗಳಿಗೋಸ್ಕರ ಇದ್ದಂತಹ ಜಲವನ್ನ ನಾವು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದೀವಿ. ಈ ರೀತಿ ಆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಜಲವನ್ನ ನಾವು ಉಪಯೋಗಿಸಿದಾಗ ಪರಿಸರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಮ್ಲಜನಕದ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ನಮ್ಗೆಲ್ಲರಿಗೂ ಗೊತ್ತಿದೆ ಆಮ್ಲಜನಕ ಅನ್ನೋದು ಒಂದು ಪ್ರಕೃತಿಯ ಕೊಡುಗೆ. ಅದು ಹೇಗೆ ನಮಗೆ ಸಿಗುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ಇದು ಎರಡು ಕಡೆಯಲ್ಲಿ ಸಿಗುತ್ತೆ, ಒಂದು ಭೂಮಿ ಮೇಲೆ, ಇನ್ನೊಂದು ಸಮುದ್ರದಲ್ಲಿ. ಭೂಮಿ ಮೇಲೆ ಆಮ್ಲಜನಕವನ್ನ ತಯಾರಿಸ್ತಕ್ಕಂತಹ ವಸ್ತುಗಳು ಅಂತ ಹೇಳಿದ್ರೆ ಮರ ಮತ್ತೆ ಗಿಡಗಳು, ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಮುಖಾಂತರ. ನಂತರ ಸಮುದ್ರದಲ್ಲಿ ಹೇಗೆ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಇರ್ತಕ್ಕಂತಹ ಫ್ಲೈಟೋಪ್ಲಾಂಕ್ಟನ್ ಅನ್ನೋ ಹಸಿರು ಬಣ್ಣ ಇರ್ತಕ್ಕಂತಹ ನೀರಿನ ಒಳಗಡೆ ಬೆಳೀತಕ್ಕಂತಹ ಸಸ್ಯಗಳಿಂದ ಸಮುದ್ರದಲ್ಲಿ ಆಮ್ಲಜನಕ ಸೃಷ್ಟಿಯಾಗುತ್ತೆ. ಸೊ ಇವೆರಡನ್ನೂ ಸಹ ಅದು ಪರಿಸರಕ್ಕೆ ಬಂದು ವಾತಾವರಣದಲ್ಲಿ ಶೇಕಡ 18% ಆಮ್ಲಜನಕವನ್ನ ಮೇಂಟೈನ್ ಮಾಡ್ತಾ ಇದೆ. ಈ 18% ಇರ್ತಕ್ಕಂತಹ ಆಮ್ಲಜನಕ ನಾವು ಈ ಭೂಮಿಯಲ್ಲಿರ್ತಕ್ಕಂತಹ ಮರ ಗಿಡಗಳನ್ನ ಕಡಿದು ಭೂಮಿಯನ್ನ ಮರುಭೂಮಿಯನ್ನಾಗಿ ಸೃಷ್ಟಿಸ್ತಾ ಹೋದ್ರೆ ಜೊತೆಗೆ ಸಮುದ್ರಕ್ಕೆ ನಾವು ಬಳಸ್ತಕ್ಕಂತಹ ಎಲ್ಲ ವಿಷಕಾರಿ ವಸ್ತುಗಳನ್ನ ಕೊಡ್ತಾ ಹೋದ್ರೆ ಸಮುದ್ರದ ತಲಭಾಗದಲ್ಲಿರ್ತಕ್ಕಂತಹ ಫೈಟೋಪ್ಲಾಂಕ್ಟನ್ಗಳು ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತೆ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನ, ಮರಗಳನ್ನ ನಾವು ನಮ್ಮ ಬಳಕೆಗೋಸ್ಕರ ಬಳಸ್ಕೊಂಡದ್ದೇ ಆದ್ರೆ ಭೂಮಿ ಮೊದಲು ಮರುಭೂಮೀಕರಣಕ್ಕೆ ತುತ್ತಾಗಿ ನಂತರ ಮರುಭೂಮಿಯಾಗಿ ಚೇಂಜ್ ಆಗ್ತಕ್ಕಂತಹ, ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ನಾವು ಈ ಗೂಗಲ್ ಅರ್ಥ್ ಪಿಕ್ಚರ್ಗಳನ್ನ ನಾವು ನೋಡಿದ್ರೆ ಭೂಮಿಯ ಶೇಕಡ 35% ಭೂಮಿ ಈಗಾಗಲೇ ಮರುಭೂಮಿ ಆಗ್ಬಿಟ್ಟಿದೆ. ಮತ್ತೆ ಮರುಭೂಮೀಕರಣಕ್ಕೆ ತುತ್ತಾಗಿರ್ತಕ್ಕಂತಹ ಭೂಮಿ ಸಾಕಷ್ಟಿದೆ. ಈ ಮರುಭೂಮೀಕರಣ ಆಗೋದು ಅಂದ್ರೆ ಏನು, ಇದರಲ್ಲಿ ಗಿಡ ಮರಗಳು ಹೋಗೋದು ಅಂದ್ರೇನು ಅಂತ ಹೇಳಿದ್ರೆ, ನಾವು ದೊಡ್ಡ ದೊಡ್ಡ ಕಟ್ಟಲುಗಳಲ್ಲೇ ಇರಬೇಕು ಅಂತ ಇರ್ತೀವಿ, ರಸ್ತೆಗಳ ನಿರ್ಮಾಣ, ಕಾರ್ಖಾನೆಗಳ ನಿರ್ಮಾಣ ಇದನ್ನ ಮಾಡ್ತೀವಿ. ಜೊತೆಗೆ ಅರಣ್ಯ ಪ್ರದೇಶಗಳನ್ನ ಒತ್ತುವರಿ ಮಾಡಿಕೊಂಡು ಅದನ್ನ ನಾವು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಆದ್ರೆ ಅದೇ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೀರಿಗೋಸ್ಕರ ಭೂಮಿಯ ಮೇಲೆ ಅರಿತಕ್ಕಂತಹ ಮೇಲ್ಮೈ ನೀರು, ಭೂಮಿಯ ಸ್ವಲ್ಪ ತಳಭಾಗದಲ್ಲಿ ಅರಿತಕ್ಕಂತಹ ಸಬ್ ಸರ್ಫೇಸ್ ಫ್ಲೋ, ಮತ್ತೆ ಭೂಮಿಯ ಆಳದಲ್ಲಿ ಹರಿತಕ್ಕಂತಹ ಅಂಡರ್ಗ್ರೌಂಡ್ ವಾಟರ್, ಇದು ಮೂರನ್ನು ನಾವು ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಸರ್ಫೇಸ್ ಫ್ಲೋ ಮತ್ತೆ ಸಬ್ ಸರ್ಫೇಸ್ ಫ್ಲೋ ಕಡಿಮೆ ಆದಾಗ ಭೂ ಮೇಲ್ಮೈ ಮೇಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ನಂತರ ಭೂ ಮೇಲ್ಮೈ ಮೇಲಿರ್ತಕ್ಕಂಥ ಸಣ್ಣ ಪುಟ್ಟ ಸಸ್ಯಗಳು ಮೊದಲು ಒಣಗುತ್ತೆ. ಆಳವಾದ ಬೇರಿರ್ತಕ್ಕಂಥ ಮರಗಳು ಕೆಲವು ದಿನಗಳು ಇರಬಹುದು, ಆದ್ರೆ ನಾವು ಅವುಗಳ ನೀರನ್ನು ಅಂತರ್ಜಲವನ್ನು ನಾವು ತೆಗೆದುಕೊಂಡಾಗ ಆಳವಾದ ಬೇರಿರ್ತಕ್ಕಂಥ ಮರಗಳು ಅವು ಜಾಸ್ತಿ ಬೆಳೆಯಕ್ ಹೋಗಲ್ಲ. ಯಾಕಂತ ಹೇಳಿದ್ರೆ ನೀರು ಮತ್ತೆ ಪೋಷಕಾಂಶ ಒಂದು ಮರದ ಬೆಳವಣಿಗೆಗೆ ಬೇಕಾಗತ್ತೆ. ಮೇಲ್ಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಳ್ಳುತ್ತೆ ಒಂದು

0: ಭೂಮಿಯಿಂದ ನೀರನ್ನ ಮತ್ತೆ ಪೋಷಕಾಂಶಗಳನ್ನ, ಅದು ಖನಿಜ ಲವಣಗಳಿರ್ಬೋದು ಅಥವಾ ಯಾವುದೇ ವಸ್ತುಗಳಿರ್ಬೋದು, ತೆಗೆದುಕೊಂಡು ಒಂದು ಮರ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ.
1: ಈಗ
0: ಅದೇನಾಗುತ್ತೆ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಮನುಷ್ಯರು ಬಿಡುಗಡೆ ಮಾಡಿದಂತಹ, ಅದು ಕಾರ್ಖಾನೆಯಿಂದ ಇರ್ಬೋದು, ಉಸಿರಾಟದಿಂದ ಇರ್ಬೋದು, ಅಥವಾ ಈ ಎನರ್ಜಿ ಪ್ರೊಡಕ್ಷನ್ಗೋಸ್ಕರ ಕಲ್ಲಿದ್ದಲು ಬಳಸ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಯಾವುದೇ ಕಾರಣದಿಂದ ಇರ್ಬೋದು, ಅದು ಕಾರ್ಬನ್ ಮಾಸ್ ಅಥವಾ ಒಂದು ಮರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ, ಅದೇ ಮಟ್ಟದಲ್ಲಿ ಭೂಮಿಯಿಂದ ಆ ಮರಕ್ಕೆ ನೀರು ಸಿಗಬೇಕು. ಯಾಕಂತ ಹೇಳಿದ್ರೆ, ಒಂದು ಮಾಲಿಕ್ಯೂಲ್ ನೀರು, ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡಿರ್ತಾನೆ, ಒಂದು ಆಹಾರವಾಗಿ ಉತ್ಪತ್ತಿ ಆಗ. ಅದನ್ನ ನಾವು ಕೆಮಿಕಲ್ ಫಾರ್ಮುಲಾದಲ್ಲಿ ಹೇಳೋದಾದ್ರೆ, 6CO2 + 6H2O ಗಿವ್ಸ್ C6H12O6 + ಆಕ್ಸಿಜನ್ ಅಂತ ನಮಗೆ ಎಲ್ಲರೂ ನಾವು ಮೊದಲಿಂದನೂ ಓದ್ಕೊ ಬಂದಿದ್ದೀವಿ. ಅಂದ್ರೆ ಆಮ್ಲಜನಕ ಉತ್ಪತ್ತಿ ಆಗಬೇಕು ಅಂದ್ರೆ ಮರಗಳಿಗೆ ಬೇರಿನ ಮುಖಾಂತರ ಸಾಕಷ್ಟು ನೀರು ಸಿಗಬೇಕು. ಬಟ್ ಆ ನೀರನ್ನ ನಾವು ಮರಗಿಡಗಳಿಗೆ ಕೊಡ್ತಾ ಇಲ್ಲ, ನಾವೇ ಉಪಯೋಗಿಸ್ಕೊಂತಾ ಇದೀವಿ.
1: ಅದ್ರ ಜೊತೆಗೆ ನಾವು ಇವಾಗ ಎಲ್ಲಾ ಕೆರೆಕಟ್ಟೆಗಳನ್ನ ಮುಚ್ಚಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಾ ಇದೀವಿ. ಇದರಿಂದನೂ ಕೂಡ ನಮಗೆ ಅಂತರ್ಜಲ ಮಟ್ಟ ಇರಬಹುದು ಅಥವಾ ಭೂಕುಸಿತಾನೂ ಕೆಲವೊಂದ್ಸರ್ತಿ ಆಗಬಹುದು. ಮತ್ತೆ ಇನ್ನೊಂದು, ನಾವು ಈ ಪರಿಸರದಲ್ಲಿ ನೋಡ್ತಾ ಇರೋ ಈಗ ಬಿಕ್ಕಟ್ಟು ಅಂತ ಅಂದ್ರೆ ಇಂಧನ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಆದಷ್ಟು ಕಡಿಮೆ ಇಂಧನವನ್ನ ಬಳಸಿ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಿ ಅಂತೆಲ್ಲ ನಮಗೆ ಈ ವರ್ಷ ಕರೆ ಕೊಟ್ಟಿದ್ದಾರೆ.
0: ಜೀವನ ಅಂತ ಹೇಳಿದ್ರೆ, ನಮ್ಮ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಗೆ ಊಟ ಸಿಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗತ್ತೆ. ಕೆಲ್ಸಕ್ಕೆ ಹೋಗ್ತಕ್ಕಂತ, ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳ ದೂರದಲ್ಲಿದ್ರೆ, ನಮಗೆ ನಡೆಯೋದಕ್ಕೆ ತಗೊಳ್ತಕ್ಕಂಥ ಸಮಯ ಜಾಸ್ತಿ ಆದ್ರೆ, ಕೆಲವು ಸಮಯಗಳು ನಾವು ವಾಹನಗಳನ್ನ ಬಳಸಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ, ನಮ್ಮ ಪರಿಸರಕ್ಕೆ ನಾಶ ಆಗದೆ ಇರೋ ರೀತಿಲಿ, ಪರಿಸರದಗೆ ನಾವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡದೇ ಇರೋ ರೀತಿಯಲ್ಲಿ, ಯಾಕಂದ್ರೆ ಈಗಾಗಲೇ ನಾವು ಪರಿಸರಕ್ಕೆ ಸಾಕಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನ ಸೇರಿಸಿರೋದ್ರಿಂದ ಅದು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ಸೇರೋ ರೀತಿಲಿ ನಾವು ಮಾಡಬೇಕಾಗತ್ತೆ.
1: ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬಹುದು ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಬಹುದು. ಇಲ್ಲ ಆಗೋದಿಲ್ಲ ಅಂತ ಅಂದ್ರೆ ಕಾರ್ ಪೂಲಿಂಗ್ ತರ, ವೆಹಿಕಲ್ ಪೂಲಿಂಗ್ ಮಾಡ್ಕೊಂಡು ಓಡಾಡಬಹುದು. ಇದರಿಂದ ನಮ್ಮ ಇಂಧನ ಉಳಿತಾಯ ಆಗತ್ತೆ ಅಂತ ಅನ್ಕೊಳ್ತೀವಿ.
0: ಹೌದೌದು. ಸೊ ನೀವ್ ಹೇಳಿದ್ದೆಲ್ಲ ನಿಜನೇ. ಸಾಧ್ಯವಾದಷ್ಟು ನಾವು ಮನೆ ಮಾಡುವಾಗ್ಲೇನೆ, ನಮ್ಮ ಕೆಲಸ ಎಲ್ಲಿದೆಯೋ ಅದ್ರ ಹತ್ರದಲ್ಲೇ ಮನೆ ಮಾಡಿಕೊಂಡ್ರೆ ನಾವು ನಡ್ಕೊಂಡೇ ಓಡಾಡಬಹುದು, ಅಥವಾ ಒಂದು ಸೈಕಲ್ ಅಲ್ಲಿ ಓಡಾಡೋದಕ್ಕೆ ಸಾಧ್ಯ ಇದೆ. ಆದ್ರೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ದೂರದಲ್ಲಿದ್ರೆ ನಾವು ಸಾಧ್ಯವಾದಷ್ಟು ನೀವು ಹೇಳದಂತಹ ಕಾರ್ ಪೂಲಿಂಗ್ ಮಾಡಬಹುದು ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದ್ರಿಂದ ಇಂಧನದ ಒಂದು ಬಳಕೆ ಮತ್ತೆ ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಇಂಗಾಲ ಡೈಆಕ್ಸೈಡ್ ನ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಉತ್ತಮವಾದಂತಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರ್ತಿದ್ದೇವೆ. ಬಟ್ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಾದ ನಂತರ ಬಿಡುಗಡೆ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಇದ್ರೂ, ಆದರೆ ಅದನ್ನು ತಯಾರಿಸ್ತಕ್ಕಂತಹ ಒಂದು ಕಾರ್ಖಾನೆಯಲ್ಲಿ ಬಳಕೆ ಆಗ್ತಕ್ಕಂಥ ಇಂಧನದ ಬಳಕೆ ಜಾಸ್ತಿ ಇದೆ ಅಂತಿದೆ. ಆದರೂ ಸಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ನಾವು ಬಳಸಬಹುದು,
1: ಯೂಸ್ ಮಾಡಬಹುದು.
0: ಅದನ್ನು ಚಾರ್ಜಿಂಗ್ಗೋಸ್ಕರ ನಾವು ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಆಗಿರಬಹುದು ಅಥವಾ ಸೋಲಾರ್ ಎನರ್ಜಿ ಆಗಿರಬಹುದು ಅಥವಾ ವಿಂಡ್ ಎನರ್ಜಿ ಆಗಿರಬಹುದು, ಇವುಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಬಳಸ್ಕೊಂಡಾಗ ಇಂಧನಗಳ ಬಳಕೆ ಅಂತ ಹೇಳಿದ್ರೆ ಕಲ್ಲಿದ್ದಲಿರಬಹುದು ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರಬಹುದು, ಇವುಗಳ ಬಳಕೆಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಅಥವಾ ಹಸಿರುಮನೆ ಅನಿಲಗಳನ್ನು ನಾವು ಸಾಕಷ್ಟು ಕಡಿಮೆ ಮಾಡಬಹುದು. ಹಸಿರುಮನೆ ಅನಿಲಗಳನ್ನು ನಾವು ಕಡಿಮೆ ಮಾಡಿದಾಗ ವಾತಾವರಣದಲ್ಲಿ ಆಗ್ತಕ್ಕಂತಹ ಉಷ್ಣತೆಯನ್ನು ನಾವು, ತಾಪಮಾನವನ್ನ, ಅದರಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಸಾಕಷ್ಟು ನಿಯಂತ್ರಿಸಬಹುದು.
1: ಮತ್ತೆ ಇನ್ನೊಂದು ತುಂಬಾ ಸಮಸ್ಯೆ ಮಾಡ್ತಿರೋದು ನಮ್ಮ ಪರಿಸರಕ್ಕಾಗ್ಲಿ ಮತ್ತೆ ನಮ್ಮ ಜೀವ ಸಂಕುಲಕ್ಕಾಗ್ಲಿ ಅಂತ ಅಂದ್ರೆ ಪ್ಲಾಸ್ಟಿಕ್. ಈ ವರ್ಷದ ಮಿಷನ್ ಲೈಫ್ ಅನ್ನೋ ಥೀಮಿನ ಅಡಿಯಲ್ಲಿ ಇದು ಕೂಡ ಇದೆ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ. ಅಂದ್ರೆ ನಾವು ಸಿಂಗಲ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಅದ್ರ ಬದಲು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಬೇಕು ಅಥವಾ ಬೇರೆ ಪ್ಲಾಸ್ಟಿಕ್ ಯೂಸ್ ಮಾಡೋ ಜಾಗದಲ್ಲಿ ಬೇರೆ ಏನ್ ಆಲ್ಟರ್ನೇಟಿವ್ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ನಾವು ಅಂತ.
0: ಬಹುಶಃ 4-5 ದಶಕಗಳ ಹಿಂದೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನ ಕಂಡಿಡಿದಾಗ ಅಥವಾ ಈ ಪಾಲಿಮರ್ ಸೈನ್ಸ್ ಅಂತ ನಾವೇನ್ ಹೇಳ್ತೀವಿ ಒಂದು ಕ್ಷೇತ್ರ ಮುನ್ನಡೆಗೆ ಬಂದಾಗ, ಅದರಿಂದ ಆಗ್ತಕ್ಕಂತಹ ಹಾನಿಯ ಅರಿವು ನಮಗಿರಲಿಲ್ಲ. ಸೊ ಇವತ್ತಿನ ದಿವಸ ಅದು ನಮ್ಮ ಎಲ್ಲರ ಜೀವನಕ್ಕೂ ಮಾರಕವಾಗಿದೆ ಅನ್ನೋದು ತುಂಬಾ ಚೆನ್ನಾಗಿ ತಿಳಿದು ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಮಾರಕ ಆಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶದಲ್ಲಿ, ಪ್ರತಿಯೊಂದು ಟಿಶ್ಯೂ ಅಲ್ಲಿ ಪ್ಲಾಸ್ಟಿಕ್ ರೆಮ್ನೆಂಟ್ಸ್.

0: ಇದೆ. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಈಗ ಕೆಲವು ಸಮಯ ಒಂದು ಹೊಟ್ಟೆಲೆ ತೀರೋಗಿರ್ತಕ್ಕಂತಹ ಮಗುವನ ಮೆದುಳನ್ನ ನಾವು ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಮಾಡಿದ್ರೆ ಆ ಮೆದುಳಿನಲ್ಲೂ ಸಹ ನ್ಯಾನೋ ಪ್ಲಾಸ್ಟಿಕ್ಸ್ ಇರೋದು ಕಂಡುಬಂದಿದೆ.
1: ಇನ್ನು ಹುಟ್ಟದಿರೋ ಮಗುವಿನ ಮೆದುಳಲ್ಲಿ ಪ್ಲಾಸ್ಟಿಕ್
0: ಇದೆ, ಆ ಮಟ್ಟಕ್ಕಾಗಿದೆ. ಅದರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಥವಾ ತುಂಬಾ ತೆಳುವಾಗಿರ್ತಕ್ಕಂತ ಪ್ಲಾಸ್ಟಿಕ್ ಗಳು ಪರಿಸರಕ್ಕೆ ನಾವು ಬೀಸಾಕ್ದಾಗ, ಎಲ್ಲಂದ್ರಲ್ಲಿ ಬೀಸಾಕ್ತಿವಿ, ಅಲ್ಲಿ ಬೀಸಾಕಿದಾಗ ಅದು ನಂತರ ಒಂದು ಮೆಕ್ಯಾನಿಕಲ್ ಫೋರ್ಸ್ ಇಂದ ಗಾಳಿ ಬೀಸೋದು, ಯಾವ್ದೋ ಮರಕ್ ಸಿಕ್ಕಾಕೊಳ್ಳೋದು, ಯಾವ್ದೋ ಕಲ್ ಮಧ್ಯೆ ಸೇರ್ಕೊಳ್ಳೋದು, ಯಾರೋ ನಡೆಯೋದು, ಯಾವ್ದೋ ವೆಹಿಕಲ್ಗಳು ಹೋಗೋದು, ಈ ತರ ಆಗಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದು ಸುಮಾರು 10 μ ತನಕನೂ ಇರೋ ಸಾಧ್ಯತೆ ಇರುತ್ತೆ. ಅವುಗಳು ಮತ್ತಷ್ಟು ತುಂಡುಗಳಾಗಿ ನ್ಯಾನೋ ಪ್ಲಾಸ್ಟಿಕ್ ಗಳಾಗತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ ಗಳು ಅಂದ್ರೆ ಅದು 10 nanomicrons, ಅದು ನ್ಯಾನೋಮೀಟರ್ಸ್ ಈ ತರ ಆಗತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ ಗಳಾದ್ರೆ ಅವು ಗಾಳಿ ಜೊತೆ ಸೇರ್ಕೊಂಡ್ಬಿಡುತ್ತೆ, ಅಂದ್ರೆ ಏರ್ ವಿಂಡ್ ಜೊತೆ ಸೇರ್ಕೊಳ್ಳುತ್ತೆ. ನಾವು ಉಸಿರಾಡಿದಾಗ ನಮ್ಮ ಉಸಿರಾಟದ ಮುಖಾಂತರ ಅದು ಶ್ವಾಸಕೋಶಕ್ಕಷ್ಟೇ ಅಲ್ಲ, ಅಲ್ಲಿಂದ ಅಲ್ವೆಲರ್ ಮೆಂಬ್ರೇನ್ ಅನ್ನ ನುಸುಳ್ಕೊಂಡು ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರ್ಕೊಂಡು ಅದು ದೇಹದ ಯಾವುದೇ ಭಾಗದಲ್ಲಾದ್ರೂ ಹೋಗಿ ಸೆಟ್ಲ್ ಆಗ್ಬಹುದು. ಈಗ ನಾವು ಕೆಲವು ಮಕ್ಕಳನ್ನ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಈ ತರ ಹುಟ್ಟಿದ ಕೆಲವು ದಿನಗಳಲ್ಲೇ ಪತ್ತೆ ಹಚ್ಚತಕ್ಕಂತ ಮೆದುಳಿನ ಅನೇಕ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಗಳನ್ನ ನೋಡ್ತಿದೀವಿ. ಅಂತ ಮಕ್ಕಳುಗಳು ತೀರೋದ ನಂತರ ಅವರ ಮೆದುಳನ್ನ ನಾವು ಪರೀಕ್ಷೆ ಮಾಡಿದ್ರೆ ಅವರ ಮೆದುಳಲ್ಲೂ ಪ್ಲಾಸ್ಟಿಕ್ ಕಣಗಳಿರೋದು ಪತ್ತೆ ಆಗಿದೆ. ಸೊ ಈ ರೀತಿ ಬರೀ ಪ್ಲಾಸ್ಟಿಕ್ ಅನ್ನೋದು ಬರೀ ಒಂದು ಸರಳ ಸಮಸ್ಯೆ ಅಂತ ತಿಳ್ಕೊಳ್ಳೋಕಾಗ್ತಾ ಇಲ್ಲ ಇವತ್ತೊಂದು ದಿವಸ. ಅದು ಹೃದಯಾಘಾತ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅಥವಾ ದೇಹದ ಯಾವುದೇ ಅಂಗಾಂಗದಲ್ಲಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಅಲ್ಲೆಲ್ಲ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಅದು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇಡೀ ಜೀವ ಪ್ರಾಣಿ ಪಕ್ಷಿಗಳಿಗೆ. ಪ್ರಾಣಿ ಪಕ್ಷಿಗಳಿಗೆ ಮತ್ತೊಂದು ಅಂದ್ರೆ ಸ್ಟ್ರ್ಯಾಂಗುಲೇಷನ್ಸ್. ಈಗ ನೀವು ಅನೇಕ ಸಮುದ್ರದ ಜೀವಿಗಳು ಪ್ಲಾಸ್ಟಿಕ್ ಮಧ್ಯೆ ಹೋಗಿ ಸಿಕ್ಕಾಕೊಂಡು ನೇಣು ಹಾಕ್ದಂಗಾಗಿ ಅದು ಅವುಗಳು ಹಂಗಂಗೆ ಪ್ಲಾಸ್ಟಿಕ್ ಒಳಗಡೆನೆ ಉಸಿರಾಡಕ್ಕಾಗದೆ ಸತ್ತೋಗಿರೋದು, ಕೊಳ್ತೋಗೋದು, ಅದರಿಂದ ಸಮಸ್ಯೆ ಆಗೋದು, ಈ ತರ ಇಡೀ ಜೀವ ಸಂಕುಲಕ್ಕೆ ಅಪಾಯ ಆಗಿದೆ. ಸೊ ನಾವು ಪ್ಲಾಸ್ಟಿಕ್ ಬಳಸಲೇಬೇಕಾದಂತಹ ಪರಿಸ್ಥಿತಿ ಇದ್ರೆ ನಾವು ಮಾಡಬೇಕಾಗಿರೋದೇನಂದ್ರೆ ರೀಸೈಕ್ಲಿಂಗ್, ರೀಯೂಸ್ ಇಟ್ ಮತ್ತೆ ರೆಡ್ಯೂಸ್ ಇಟ್, ಅಂದ್ರೆ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ, ಮತ್ತೆ ನಾವು ಅದನ್ನ ವ್ಯವಸ್ಥಿತವಾಗಿ ವೇಸ್ಟ್ ಡಿಸ್ಪೋಸಲ್ ಕಸ ವಿಲೇವಾರಿ ಮಾಡಿದಾಗ ಅದು ಮರುಬಳಕೆಗೆ ಹೋದಾಗ ಅದರಿಂದ ನಮ್ಮ ಪ್ರತಿಯೊಂದು ಜೀವ ಸಂಕುಲಕ್ಕೆ ಅದರಲ್ಲೂ ಮುಖ್ಯವಾಗಿ ಮನುಷ್ಯರಿಗಾಗ್ತಕ್ಕಂತಹ ಸಮಸ್ಯೆಗಳನ್ನ ನಾವು ತಪ್ಪಿಸಬಹುದು.
1: ನೀವು ಕಸ ವಿಂಗಡಣೆ ಅಂತ ಹೇಳಿದಾಗ ಮತ್ತ ನನಗೆ ಇದು ಹೇಳಬೇಕು ಅಂತ ಅನ್ನಿಸ್ತು. ಈ ಕಸ ವಿಂಗಡಣೆ ಈಗ್ಲೂ ಕೂಡ ಎಷ್ಟೋ ಕಡೆ ಹಸಿ ಕಸ ಒಣಕಸ ಬೇರ್ಪಡಿಸ್ತಾ ಇಲ್ಲ ಇನ್ನೂ ಕೂಡ. ನಮ್ಮ ಮುನಿಸಿಪಾಲಿಟಿ ಇರಬಹುದು, ನಗರಸಭೆ ಇರಬಹುದು, ಪಟ್ಟಣ ಪಂಚಾಯತಿಗಳಿರಬಹುದು ಅಥವಾ ಗ್ರಾಮ ಆಡಳಿತ ಅವರು ಇರಬಹುದು, ಯಾರೇ ಇರಬಹುದು, ಪ್ರತಿದಿನ ಅವ್ರು ಹೇಳ್ತಾರೆ ಎಲ್ಲಾ ಕಸವನ್ನ ಬೇರೆ ಮಾಡಿ, ಹಸಿ ಕಸ ಒಂದ್ ಕಡೆ ಹಾಕಿ, ಒಣಕಸ ಒಂದ್ ಕಡೆ ಹಾಕಿ. ಈ ಕಸ ವಿಂಗಡಣೆ ಬಗ್ಗೆ ಹೇಳೋದಾದ್ರೆ,
0: ಭೂಮಿ ಒಂದು ಆರೋಗ್ಯಕರವಾದಂತ ಭೂಮಿ ಆಗಿರ್ಬೇಕು ಅಂದ್ರೆ ಭೂಮಿಯ ಮಣ್ಣಿನಲ್ಲಿ ಒಂದಿಷ್ಟು ಲಕ್ಷಣಗಳಿರುತ್ತೆ. ಆರೋಗ್ಯವಾದ ಭೂಮಿ ಅಂತ ಹೇಳಿದ್ರೆ ಆ ಭೂಮಿಯ ಮಣ್ಣನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ 25% ನೀರು, 5% ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ವಸ್ತುಗಳು, 25% ಏರ್ ಗಾಳಿ, ಮತ್ತೆ 25% ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಇವುಗಳು ಇರಬೇಕಾಗತ್ತೆ. ಯಾವ ಒಂದು ಮಣ್ಣಿನಲ್ಲಿ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಕಡಿಮೆ ಆಗ್ತಾ ಬರುತ್ತೋ ಆ ಭೂಮಿ ಮರುಭೂಮೀಕರಣಕ್ಕೆ ತುತ್ತಾಗುತ್ತೆ. ಸೊ ಈ ಸಾವಯವ ವಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ವಸ್ತು. ಅದನ್ನ ನಾವು ವೇಸ್ಟ್ ಮಾಡಿದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಊಟ ಕೊಡದೇ ಇರೋ ಲೆಕ್ಕ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಸಾವಯವ ವಸ್ತು ಅಥವಾ ಸಾವಯವ ಅಂದ್ರೆ ಇಂಗಾಲದ ವಸ್ತು, ಅದು ಮತ್ತೆ ಭೂಮಿಗೆ ಹೋಗಿ ತಲುಪಬೇಕು. ಅದು ಪ್ಲಾಸ್ಟಿಕ್ ಜೊತೆನೋ ಅಥವಾ ಬೇರೆ ಯಾವ್ದಾದ್ರು ವಸ್ತುಗಳ ಜೊತೆ ಹೋದ್ರೆ ಆಗ ಭೂಮಿಯ ಒಂದು ಫಲವತ್ತತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಾವು ಬರಡು ಭೂಮಿಯನ್ನ ನೋಡಬೇಕಾಗತ್ತೆ.
1: ಮತ್ತೊಂದು ನಮಗೆ ತಲೆನೋವಾಗಿ ಪರಿಣಮಿಸಿರೋದು ಈ ವೇಸ್ಟ್. ಇವಾಗ ಮನೆಯಲ್ಲಿ ಎಲ್ಲಾರ ಕೈಲೂ ಮೊಬೈಲ್ ಇರುತ್ತೆ, ಎಷ್ಟೊಂದ್ ರಿಮೋಟ್ ಇರುತ್ತೆ, ಎಷ್ಟೊಂದ್ ಚಾರ್ಜರ್ಸ್ ಇರುತ್ತೆ, ಇದನ್ನೆಲ್ಲಾನು ಕೂಡ ನಾವು ಕರೆಕ್ಟ್ ಆಗಿ ವಿಲೇವಾರಿ ಮಾಡಬೇಕಾಗತ್ತೆ.
0: ಹೌದು, ಖಂಡಿತವಾಗಿ. ಸಿ, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ಗೆ ಅದರದೇ ಆದಂತಹ ಲೈಫ್ ಇರುತ್ತೆ. ಈಗ ನಾವು ಒಂದು ಮೊಬೈಲ್ ತಗೊಂಡ್ರೆ ಅದು 50 ವರ್ಷ 100 ವರ್ಷ ಬರಲ್ಲ, ಅದು ಯೂಸ್ ಮಾಡ್ತಾ ಮಾಡ್ತಾ ಒಂದು 5-10 ಇಯರ್ಸ್ ಅಲ್ಲಿ ಅದರದ್ದು ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ, ನಮಗೆ ಯೂಸ್ ಆಗೋ ಚಾನ್ಸಸ್ ಹ್ಯಾಂಗ್ ಆಗೋದು ಇದೆಲ್ಲ ಆಗುತ್ತೆ. ಯಾಕೆ

0: ಅಂತ ಹೇಳಿದ್ರೆ ಅದರಲ್ಲಿ ಅದರದೇ ಆದಂತಹ ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಕಂಡಕ್ಟಿವಿಟಿ ಇದರಲ್ಲೆಲ್ಲ ಇಂಪೇರ್ ಆಗುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ತಗೊಂಡ್ರೆ ಅದರಲ್ಲಿ ಸುಮಾರು ಬಗೆಯ ಕೆಮಿಕಲ್ಸ್ಗಳು ಇರ್ತವೆ. ಸುಮಾರು ಬಗೆಯ ಕೆಮಿಕಲ್ಸ್ ಇದ್ರೂ ಸಹ ಅದರಲ್ಲಿ ಪರಿಸರಕ್ಕೆ ವಿಷಕಾರಿಯಾಗಿರ್ತಕ್ಕಂತಹ ಕೆಲವು ವಸ್ತುಗಳನ್ನು ನಾವು ಎಸರಿಸಬೇಕು ಅಂತ ಹೇಳಿದ್ರೆ ಅದು ಲೆಡ್ ಅಥವಾ ಸೀಸ, ಕ್ಯಾಡ್ಮಿಯಂ ಮತ್ತೆ ಪಾದರಸ ಮರ್ಕ್ಯೂರಿ. ಇವುಗಳೇನಾಗುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲಂದ್ರಲ್ಲಿ ಈ ವಸ್ತುಗಳನ್ನು ಬೀಸಾಕಿದಾಗ ಅದು ನೀರಿನ ಜೊತೆ ಆಹಾರದ ಜೊತೆ ಎಲ್ಲ ಮಿಶ್ರಣ ಆಗೋದ್ರಿಂದ ಅವು ಅತಿ ಕಡಿಮೆ ಸಾಂದ್ರತೆಯಲ್ಲೂ ಸಹ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿಯನ್ನ ಮಾಡುತ್ತೆ. ಸೊ ಅದು ನಮಗೆ ವಿಷವಾಗ್ಬಿಡುತ್ತೆ. ಯಾರು ಆ ವಿಷಗಳಿಗೆ ಎಕ್ಸ್ಪೋಸ್ ಆಗ್ತಾರೋ, ಎಸ್ಪೆಷಲಿ ಕಸಗಳು ಹೋಗಿ ಸೇರ್ತಕ್ಕಂತಹ ಜಾಗ, ಈಗ ಉದಾಹರಣೆಗೆ ಈ ಕಸ ಬೀಸಾಕ್ತಾರೆ, ಅದರ ಪಕ್ಕ ಯಾರೋ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಗುಡಿಸ್ಲು ಹಾಕೊಂಡು, ಅಥವಾ ಒಂದು ಸಿವೇಜ್ ವಾಟರ್ ಇರುತ್ತೆ ಅಲ್ಲಿಗೆ ನಾವು ಎಲ್ಲ ಬೀಸಾಕಿರ್ತೀವಿ, ಅದು ಅವುಗಳೆಲ್ಲ ಹರ್ಕೊಂಡು ಹೋಗ್ತಿರುತ್ತೆ. ಇಂಥ ಜಾಗದಲ್ಲಿ ಅದರ ಅಕ್ಕಪಕ್ಕ ವಾಸ ಮಾಡ್ತಕ್ಕಂತಹ ಜನರಲ್ಲಿ ಈ ನೀವು ಇನ್ನೂ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತಹ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಮನೆಗೆ ಹಾಕಿಸ್ಕೊಂಡಿರ್ತಕ್ಕಂತಹ ಬೋರ್ವೆಲ್ ವಾಟರ್ನಲ್ಲೂ ಸಹ ಈ ವಸ್ತುಗಳು ಕಂಡು ಬರುತ್ತೆ. ಉದಾಹರಣೆಗೆ ಕೆಂಗೇರಿ ಸಿವೇಜ್ ಚಾನಲ್ ಅಂದ್ರೆ ಹಿಂದೆ ಒಂದು ಕಾಲದಲ್ಲಿ
1: ವೃಷಭಾವತಿ
0: ನದಿ ಆಗಿದ್ದು ಈಗ ನದಿ ಒಂದು ಸಿವೇಜ್ ಆಗಿದೆ. ಅಲ್ಲಿ ಆ ಕಡೆ 100 meters ಈ ಕಡೆ 100 meters ನೀವು ಎಲ್ಲೇ ಬೋರ್ವೆಲ್ ಹಾಕಿದ್ರು ನಿಮಗೆ ಎಲ್ಲಾ ತರದ ಪಾಯ್ಸನ್ಗಳು ಸಹ ಆ ಬೋರ್ವೆಲ್ ವಾಟರ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಸಂಸ್ಕರಿಸದೆ ಅದನ್ನ ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಆಗಿದೆ. ಆ ನೀರಿನಲ್ಲಿ ಎಲ್ಲಾ ವಿಷಗಳು ಇದೆ, ಅಂದ್ರೆ ಅದು ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ಫ್ಲೋರ್ ಕ್ಲೀನರ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟ್ ಇಂದ ಬಂದಂತಹ ವಸ್ತುಗಳಿರ್ಬೋದು, ಪ್ರತಿಯೊಂದು ಸಹ ನೀರನ್ನ ಪರೀಕ್ಷೆ ಮಾಡಿದಾಗ ನಿಮಗೆ ಸಿಗ್ತಾ ಇದೆ. ಸೊ ಈ ರೀತಿಯ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದೀವಿ. ಅಂದ್ರೆ ನಾವು ತಿಂತಕ್ಕಂತಹ ಆಹಾರ, ನಾವು ಕುಡಿತಕ್ಕಂತಹ ನೀರು ಮತ್ತೆ ನಾವು ಸೇವಿಸ್ತಕ್ಕಂತಹ ಗಾಳಿ ಎಲ್ಲವೂ ಸಹ ವಿಷಮಯವಾಗಿ ಹೋಗ್ತಾ ಇದೆ. ಈ ನೀವು ಇನ್ನೂ ಆಶ್ಚರ್ಯ ಪಡ್ತೀರಾ ಅನ್ಸುತ್ತೆ, ನಾವು ಪ್ರತಿಯೊಬ್ಬರನ್ನು ಸಹ ಪ್ರತಿ ದಿನಾನು ಮಿನಿಮಮ್ 400 milligrams ಅಷ್ಟು ವಿಷವನ್ನ ಸೇವಿಸ್ತೀವಿ.
1: ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಇರೋದ್ರಿಂದ ಮತ್ತೆ ಪ್ಲಾಸ್ಟಿಕ್ ನ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಳಸದೆ ಇರೋದ್ರಿಂದ ಅದಕ್ಕೆ ನೋ ಅಂತ ಹೇಳೋದ್ರಿಂದ ಮತ್ತೆ ಈ ಕಸ ವಿಂಗಡಣೆ ಮಾಡೋದ್ರಿಂದ ಈ ವೇಸ್ಟ್ ಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಿಂದ ಮತ್ತೆ ಅಂತರ್ಜಲವನ್ನ ಆದಷ್ಟು ನಾವು ವೃದ್ಧಿಸೋದ್ರಿಂದ ಮಳೆ ನೀರು ಕೊಯ್ಲು ಆ ತರದನ್ನೆಲ್ಲ ನಾವು ಬಳಸ್ಕೊಂಡು ಅಂತರ್ಜಲವನ್ನ ವೃದ್ಧಿಸೋದ್ರಿಂದ ನಮ್ಮ ಇಂಧನವನ್ನ ನಾವು ನವೀಕರಿಸಬಹುದಾದ ಇಂಧನ ಅಂದ್ರೆ ಸೌರಶಕ್ತಿ ಇರ್ಬೋದು, ವಾಯುಶಕ್ತಿ ಇರ್ಬೋದು, ಜಲಶಕ್ತಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಅಥವಾ ನಮ್ಮ ಮನೆಯನ್ನ ನಡೆಸೋದ್ರಿಂದ ನಮ್ಮ ಪರಿಸರನೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಆರೋಗ್ಯ ಅಂದ್ರೆ ಮಾನವರ ಆರೋಗ್ಯ ಜೊತೆಗೆ ಇಡೀ ಜೀವ ಸಂಕುಲದ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು.
0: ಹೌದು
1: ಡಾಕ್ಟರ್ ಅನುಷಾ ಅವರೇ, ಡಾಕ್ಟರ್ ಶಿವು ಅವರು ತುಂಬಾ ಚೆನ್ನಾಗಿ ನಮ್ಮ ಪರಿಸರ ಮತ್ತು ಆರೋಗ್ಯ ಹೇಗೆ ಬೆಸೆದುಕೊಂಡಿದೆ ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ರು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯ ವತಿಯಿಂದ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ?
2: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ IAP ರೆಕಗ್ನೈಸ್ ನ್ಯಾಷನಲ್ ಡೇಸ್ ಅಲ್ಲಿ ಈ ವರ್ಷದಿಂದ ಇನ್ಕ್ಲೂಡ್ ಮಾಡಿದೀವಿ. ಹೀಗಾಗಿ ಎಲ್ಲಾ ಮಕ್ಕಳ ತಜ್ಞರು ಈ ದಿನವನ್ನ ಆಚರಿಸಿ ಬೇರೆಯವರಿಗೆ ಒಂದು ಜಾಗೃತಿ ಮೂಡಿಸಲಿ ಅಂತ ಒಂದು ಉದ್ದೇಶ ಇದೆ. ಹಾಗೂ IAP ಮೈಸೂರು ಶಾಖೆಯಿಂದ ನಾವು ವಿಶೇಷ ಇನಿಷಿಯೇಟಿವ್ ಗಳನ್ನ ಕೈಗೊಳ್ಳುತ್ತಿದ್ದೇವೆ. ಒಂದು ರೇಡಿಯೋ ಕಾರ್ಯಕ್ರಮ, ಇನ್ನೊಂದು ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮ, ಹಾಗೂ ಮೈಸೂರಿನಲ್ಲಿರುವ ಶಾಲೆಗಳಲ್ಲಿ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಂ ನಡೆಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಹಾಗೂ ಸ್ಯಾಪ್ಲಿಂಗ್ ಪ್ಲಾಂಟಿಂಗ್ ಡ್ರೈವ್ ಈ ಮೂಲಕ ಶಾಲೆಗಳಲ್ಲಿ ನಾವು ಮಕ್ಕಳ ಜೊತೆಗೂಡಿ ಸಸಿ ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಒಂದು ಮರ ನಾವು ಇವತ್ತು ನೆಟ್ಟಿದರೆ ಅದು ನಮಗೆ ನಾಳೆ ಒಂದು ಆಕ್ಸಿಜನ್, ಒಂದು ಶೇಡ್ ಕೊಡುತ್ತೆ, ಹಾಗೂ ಒಂದು ಹೆಲ್ತಿ ಫ್ಯೂಚರ್ಗೆ ಒಂದು ಮಾರ್ಗವಾಗುತ್ತದೆ. ಸೊ ಈಚ್ ಒನ್ ಪ್ಲಾಂಟ್ ಒನ್ ಅನ್ನೋ ಒಂದು ಸಂದೇಶ ನಾವು ಮೈಸೂರಿನಲ್ಲಿ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಶಾಖೆಯ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಿದ್ದೇವೆ.
1: ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ. ಇಷ್ಟೊತ್ತು ಒಳ್ಳೆಯ ಪರಿಸರ ಇದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರುತ್ತೆ. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪರಿಸರವನ್ನ ಅವರಿಗೂ ಪರಿಚಯಿಸಬಹುದು, ಅವರಿಗೂ ಉಳಿಸಿ ಹೋಗಬಹುದು ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮಿಬ್ಬರಿಗೂ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.

0: നമസ്കാരം.
1: നമസ്കാരം. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.

ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
2: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಶೇಕಡ 60% ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 40% ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007ರಲ್ಲಿ ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್ ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್. ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುನಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂತಹ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡುಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014ರವರೆಗೆ 82% ಪ್ರಗತಿ ಅಂದರೆ 80% ಅಥವಾ 1.30 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017ರವರೆಗೆ 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಬಾಕಿ 1,700 ಕಾಮಗಾರಿಗಳನ್ನು ಹೊರತುಪಡಿಸಿ 2017

0: 19ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ, ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004ರಿಂದ 2014ರವರೆಗೆ ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014ರಿಂದ 2017ರವರೆಗಿನ ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು ಸೆಪ್ಟೆಂಬರ್ 2022ರವರೆಗೆ ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು. ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ, ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನೂ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲಾ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020ರಲ್ಲಿ ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ರಸ್ತೆ ನಿರ್ಮಾಣವಾಗಿ 4 ವರ್ಷಗಳ ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ. ಇದುವರೆಗೆ 7,71,641 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 1,72,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು, ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜುಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ವಾರ್ತೆಗಳ ವಿವರ: ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಸ್ಮರಿಸುವ ಅವರು, ಭಾರತವು ಈ ಅವಧಿಯಲ್ಲಿ ಹಲವು ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವ ಈ ಎಲ್ಲಾ ಪರಿವರ್ತನೆಗಳ ಕೇಂದ್ರ ಬಿಂದು ಬಡವರು ಮತ್ತು ಶೋಷಿತರ ಕಲ್ಯಾಣವೇ ಆಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರ ಇಂದಿಗೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದ್ದು, ದಶಕಗಳಿಂದ ಅಭಿವೃದ್ದಿಯಿಂದ ವಂಚಿತರಾಗಿದ್ದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ. ಜನ್ಧನ್ ಖಾತೆಗಳು, ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ್ ಅಭಿಯಾನ, ಜಲಜೀವನ್ ಮಿಷನ್ ಮತ್ತು ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಪ್ರತಿಯೊಂದು ಉಪಕ್ರಮಗಳು ನಾಗರಿಕರಿಗೆ ಘನತೆ ಮತ್ತು ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿವೆ ಎಂದಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಾಳೆಯಿಂದ ಇದೇ 13ರವರೆಗೆ ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಬ್ರಿಕ್ಸ್ ಕೃಷಿ ಕಾರ್ಯಕಾರಿ ಗುಂಪು ಮತ್ತು ಬ್ರಿಕ್ಸ್ ಕೃಷಿ ಸಚಿವರ ಪ್ರಮುಖ ಸಭೆಗಳು ಜರುಗಲಿವೆ. ಈ ಕುರಿತು ಇಂದು ಭೋಪಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ವಿಶ್ವದ ಒಟ್ಟು ಕೃಷಿ ಭೂಮಿಯ ಶೇಕಡಾ 42ರಷ್ಟು ಭಾಗವನ್ನು ಬ್ರಿಕ್ಸ್ ಒಕ್ಕೂಟದ ದೇಶಗಳೇ ಹೊಂದಿದ್ದು, ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ ಶೇಕಡಾ 45ರಷ್ಟು ಪಾಲನ್ನು ಹೊಂದಿವೆ. ಮುಂಬರುವ ಈ ಉನ್ನತ ಮಟ್ಟದ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಕೃಷಿ ಸಹಕಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಮುಖ್ಯವಾಗಿ ರೈತರ ಆದಾಯ, ಉದ್ಯೋಗ ಸೃಷ್ಟಿ, ಜೀವನೋಪಾಯ, ಕೃಷಿ ಸಾಲ ಸೌಲಭ್ಯ ಮತ್ತು ಮಾರುಕಟ್ಟೆ ಪ್ರವೇಶದ ಕುರಿತು ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8, 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನವು ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಈ ಪ್ರಸಾರ ಸೇವೆಯು ವೇಗವಾಗಿ ವಿಸ್ತರಿಸುತ್ತಾ 1956ರಲ್ಲಿ ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದು ಆಕಾಶವಾಣಿ 591 ಕೇಂದ್ರಗಳನ್ನು ನಿರ್ವಹಿಸಿದೆ. ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ ಹಾಗೂ 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಆಕಾಶವಾಣಿಯ ಬಾಹ್ಯ ಸೇವೆಗಳ ವಿಭಾಗವು 100ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುತ್ತಿದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಆದರ್ಶಗಳನ್ನು ಪಾಲಿಸುತ್ತಾ ಆಕಾಶವಾಣಿಯ ಸುದ್ದಿ ಸೇವೆ ವಿಭಾಗದ ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ದಿನದ 24 ಗಂಟೆಯೂ ಎಲ್ಲಾ ಪ್ರಮುಖ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ಒದಗಿಸಲು ಶ್ರಮಿಸುತ್ತಿದೆ. ಈ ಕುರಿತು ವಿಡಿಯೋ ಸಂದೇಶದ ಮೂಲಕ ಶ್ಲಾಘನೆ ವ್ಯಕ್ತಪಡಿಸಿರುವ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು, ಇಂದು ಇಡೀ ದೇಶ ಆಕಾಶವಾಣಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ದೇಶದ ಮೂಲೆ ಮೂಲೆಗೆ ತಲುಪುತ್ತಿರುವ ಆಕಾಶವಾಣಿಯ ಕಾರ್ಯಕ್ರಮಗಳ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯ ದೇಶಾದ್ಯಂತ ಮತ್ತಷ್ಟು ಬಲಗೊಳ್ಳುತ್ತಿದೆ.

0: एंडिदारे।
1: बहुत खुशी के साथ पूरे आकाशवाणी परिवार को बधाई देता हूं। 90 साल आपने पूरा किया है। 90 साल पूरा होने पर मेरे शुभकामनाएं हैं। पूरा देश आकाशवाणी के साथ जुड़ा हुआ है। आकाशवाणी के माध्यम से हमारा भारत एक भारत श्रेष्ठ भारत रहे, मेरा यह शुभकामना।
0: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದು, ಶೌಚಾಲಯ, ಎಲ್ಪಿಜಿ ಮತ್ತು ನೀರು ಸಂಪರ್ಕಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಇದು ದೇಶದ ವಸತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಪರಿಕಲ್ಪನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬಣ್ಣಿಸಿದ್ದಾರೆ. ಇದು ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಭದ್ರತೆ ಮತ್ತು ಹೊಸ ಭರವಸೆ ನೀಡಲು ಸಹಾಯ ಮಾಡಿದ್ದು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಸಮಗ್ರ ಅಭಿವೃದ್ದಿ ಹೊಸ ವೇಗಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಗರೀಬ್ ಕಲ್ಯಾಣ್ ಮಾದರಿಯನ್ನು ಜಗತ್ತಿಗೆ ಸ್ಫೂರ್ತಿದಾಯಕ ಉದಾಹರಣೆಯನ್ನಾಗಿ ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದ್ದು, ಈ ನೈಸರ್ಗಿಕ ವಿಕೋಪದಲ್ಲಿ 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಸ್ಥಳೀಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲಿಸುತ್ತಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯ ಪ್ರಕಾರ ಈ ಭೂಕಂಪವು ಬೆಳಗ್ಗೆ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು, ಇದರ ಕೇಂದ್ರಬಿಂದು ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನರಲ್ ಸ್ಯಾಂಟೋಸ್ ನಗರಕ್ಕೆ ಹತ್ತಿರದಲ್ಲಿದೆ. ನೆರೆ ದೇಶವಾದ ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳಲ್ಲಿಯೂ ಜನರಿಗೆ ಕಂಪನದ ಅನುಭವವಾಗಿದೆ. ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲಿನ ಭೂಕಂಪ ದೋಷಗಳ ಜಾಲವಾಗಿರುವ ರಿಂಗ್ ಆಫ್ ಫೈರ್ ವಲಯದಲ್ಲಿ ಫಿಲಿಪೈನ್ಸ್ ನೆಲೆಗೊಂಡಿರುವುದರಿಂದ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಒಳಗಾಗುವ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ರಾಂಚಿಯ ಬಡಗಾಯಿ ಪ್ರದೇಶದಲ್ಲಿರುವ 8.86 ಎಕರೆ ಭೂಮಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮನ್ನು ದೋಷಮುಕ್ತಗೊಳಿಸಬೇಕೆಂದು ಕೋರಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ವಜಾಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ಹಿಂದೆ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಇಂದು ತನ್ನ ತೀರ್ಪು ಪ್ರಕಟಿಸಿರುವ ವಿಶೇಷ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಮುಂದುವರೆಸಲು ದಾಖಲೆಗಳಲ್ಲಿ ಸಾಕಷ್ಟು ಆಧಾರಗಳು ಮತ್ತು ಪೂರಕ ವಸ್ತುಗಳು ಲಭ್ಯ ಇವೆ ಎಂದು ಸ್ಪಷ್ಟಪಡಿಸಿವೆ. ಈ ಹಂತದಲ್ಲಿ ಆರೋಪಿಯನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಾಲಯವು ಸುರೇನ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂದು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಈ ಕುರಿತು ಪಿಐಬಿಯ ಸತ್ಯಶೋಧನಾ ಘಟಕ ಎಚ್ಚರಿಕೆ ನೀಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಮಾಹಿತಿ ಸಂಪೂರ್ಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದೆ. ನವಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಫ್ಘಾನಿಸ್ತಾನ ತಂಡ 152 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇನ್ನು 400ಕ್ಕಿಂತಲೂ ಹೆಚ್ಚು ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಆಫ್ಘಾನಿಸ್ತಾನ ತಂಡದ ಮೇಲೆ ಫಾಲೋ ಆನ್ ಹೇರಲಾಯಿತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಸಿರುವ ಆಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ 1 ವಿಕೆಟ್ ನಷ್ಟಕ್ಕೆ 56 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ.

0: ಇಂಥವ್ರಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜುಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ, ಇದೀಗ ಜನಪದ ಸಂಗೀತ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ನುಗಲ್ ಪುಕ್ಕಾಗೌಡ ಹಾಗೂ ಸಂಗಡಿಗರಿಂದ ಗುಮಟೆ ಪದಗಳನ್ನು ಕೇಳೋಣಂತ.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ನುಗಲ್ ಪುಕ್ಕಗೌಡ ಹಾಗೂ ಸಂಗಡಿಗರಿಂದ ಗುಮ್ಟೆ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಮಿಲನ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ನಲ್ಮಯ್ಯ ಕೇಳುಗರೆ, ಆಕಾಶವಾಣಿಗೆ 90 ಹರೆಯ
1: ಸರಸತಿಯ ಸುತರಿ ನಿಂಚರವನಿ ಮನಸೂರೆಗೊಂಡ ಗಂಗೆ.
0: ಖ್ಯಾತ ಮನೋವಿಜ್ಞಾನಿ ಡಾಕ್ಟರ್ ಆನಂದ್ ಪಾಂಡುರಂಗಿ.
2: ಇವತ್ತು ನಾವೇನು ಮನೋವಿಜ್ಞಾನ ಬೆಳೆದದ, ಜನಸಾಮಾನ್ಯರಿಗೆ ಮುಟ್ಟಿದ, ಮನೆ ಮನೆಗೆ ಮುಟ್ಟಿದ ಅಂತ ಹೇಳಿ, ಆ ಕಾಲದಿಂದ ಇವತ್ತಿಗೂ ನಿರಂತರವಾದಂತಹ ಕೆಲಸವನ್ನ ಮಾಡುವ ಸಂಸ್ಥೆ ಯಾವುದು ಅಂದ್ರೆ ಆಕಾಶವಾಣಿ ಕೇಂದ್ರ ಅಂತ ಹೇಳಬಯಸ್ತೀನಿ. ಯಾಕಂದ್ರೆ ಒಂದು ಸಂಸ್ಥೆ 90 ಅನೇಕ ತೆರೆಗಳ ಬಂದ್ ಹೋದರೂ ಸಸ್ಟೇನ್ ಆಗಿದೆ ಅಂದ್ರೆ ಅದು ಬಹಳ ಮಹತ್ವದ. ನನ್ನಂತ ಅನೇಕ ಪ್ರಾರಂಭಿಕ ಹಂತದಲ್ಲಿ ವೈದ್ಯರಿಗೆ ವೇದಿಕೆ ಕೊಟ್ಟು ಜನಸಾಮಾನ್ಯರಿಗೆ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅದ ಅನ್ನುವಂತ ಸಂದೇಶ ಮುಟ್ಟಿಸಿದವರು ಯಾರು ಅಂದ್ರೆ ಆಕಾಶವಾಣಿ. ಅನೇಕ ಮಹಾನ್ ದಿಗ್ಗಜರು ಏನಿವತ್ತು ಸಮಾಜಕ್ಕೆ, ಸಂಗೀತ ಕ್ಷೇತ್ರ ಇರಬಹುದು, ನಾಟಕ ಕ್ಷೇತ್ರ ಇರಬಹುದು, ಕಲಾಕ್ಷೇತ್ರ ಇರಬಹುದು, ಇವೆಲ್ಲದರಲ್ಲಿಯೂ ಕೂಡ ನನಗನ್ನಿಸ್ತದೆ ಆಕಾಶವಾಣಿಯ ಪಾತ್ರ ಬಹಳ ದೊಡ್ಡದ ಅನ್ನಿಸ್ತದೆ. 90 ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತೇವೆ ಅಂದ್ರೆ ಅದರ ಗಟ್ಟಿತನವನ್ನು ನಾವು ತೋರಿಸ್ತದೆ. ಎಲ್ಲರ ಪರವಾಗಿ, ಸಮಾಜದ ಪರವಾಗಿ ಆಯ್ತು, ಆಕಾಶವಾಣಿ 90 ಅಭಿನಂದನೆ ಹೇಳ್ತೇನೆ.

0: ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ, ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ, ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕರ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಎಂ ನಾಗರಾಜು ಅವರನ್ನು ನಾಮನಿರ್ದೇಶನ ಮಾಡಿದೆ. ಇದರಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮರು ಆಯ್ಕೆ ಸಾಧ್ಯತೆ ಕ್ಷೀಣಿಸಿದೆ. ಇದೇ ವೇಳೆ ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಘೋಷಿಸಿದೆ. ಈ ನಡುವೆ ಐದನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಬಿಜೆಪಿ ನಿರಾಸೆ ಉಂಟುಮಾಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ. ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 4-5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳ ಕುತೂಹಲ ಉಂಟಾಗಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ 18ರಂದು ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ನಾಗರಿಕರಿಗೆ ಒದಗಿಸಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳು, ಬಾಕಿ ಉಳಿದಿರುವ ಯೋಜನೆಗಳ ಸ್ಥಿತಿ ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಯೋಜನೆಗಳ ಅನುಷ್ಠಾನದಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಶೀಘ್ರ ಮತ್ತು ಪರಿಣಾಮಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ಆಧುನಿಕ ಸೌಲಭ್ಯಗಳ ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಜನರ ಸೇವೆಗೆ ಮುಕ್ತವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣಕ್ಕೆ ಆಗಮಿಸಿದ ಎರಡು ಕಾಡಾನೆಗಳು ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಬೀಡುಬಿಟ್ಟಿದ್ದವು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸಿದ್ದಾರೆ. ಇಂದು ಹಳಸೆ ಗ್ರಾಮದ ಕಾಫಿ ತೋಟದಲ್ಲಿ 3 ಕಾಡಾನೆಗಳು ಕಂಡುಬಂದಿವೆ. ಕಾಡಾನೆಗಳು ಆಲ್ದೂರು, ಬನ್ನೂರು, ಮೂಡಿಗೆರೆ ತಾಲೂಕಿನ ಹಳಸೆ, ದುಂಡುಗ, ಜಾಗರಮನೆ ಸುತ್ತಮುತ್ತಲ ಗ್ರಾಮಗಳ ಬಳಿ ಸಂಚರಿಸುತ್ತಿದ್ದು, ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಕಾಡಾನೆಗಳು ಕಂಡುಬಂದರೆ ಆನೆ ಕಾರ್ಯಪಡೆ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆ 720-400-4261 ಈ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ

0: ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸೂರಜ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಮೊಮ್ಮಗನಾಗಿದ್ದು ಎಐಸಿಸಿ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ದಾವಣಗೆರೆಯನ್ನು ತಂಬಾಕು ಮುಕ್ತವಾಗಿಸುವ ನಿಟ್ಟನಲ್ಲಿ ಜಿಲ್ಲೆಯ 7 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ. ಓಬಣ್ಣನಹಳ್ಳಿ, ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳ ಮತ್ತು ನರಕನಹಳ್ಳಿಗಳನ್ನು ಸಂಪೂರ್ಣ ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವ ರಾವ್ ತಿಳಿಸಿದ್ದಾರೆ. ತಂಬಾಕು ಸೇವನೆಯೇ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣವಾಗಿದ್ದು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ತಂಬಾಕು ಸೇವನೆಯನ್ನು ತ್ಯಜಿಸಿದಾಗ ಆರೋಗ್ಯವನ್ನು ಬಲಪಡಿಸಿಕೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ರೈತರು ಅತಿ ಹೆಚ್ಚು ಇಳುವರಿ ಪಡೆಯುವ ಆಸೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲು ಆರಂಭಿಸಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಲ್ಯಾಣ ಕರ್ನಾಟಕದ ರೈತರಿಗೆ ವಿವಿಧ ರೂಪದ ತರಬೇತಿ ನೀಡಲು ಮುಂದಾಗಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗುತ್ತಿರುವ ಕಾರಣ ಮಣ್ಣು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯವು ವಿಸ್ತರಣಾ ನಿರ್ದೇಶನಾಲಯದ ಮುಂದಾಳತ್ವದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿಗೆ ಸಮತೋಲನ ಪೋಷಕಾಂಶಗಳನ್ನು ಬಳಕೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲು ನಿರ್ಧರಿಸಿದೆ. ಹಸಿರೆಲೆ ಗೊಬ್ಬರ, ಬೆಳೆಗಳ ಉಳುವಿಕೆಗಳು, ಹಸಿರೆಲೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಆಹಾರ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದು ಸಲಹೆ ನೀಡಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಯ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ ಒಂದು ಚೀಲ ಯೂರಿಯಾ ರಸಗೊಬ್ಬರವನ್ನು ಮಾತ್ರ ವಿತರಿಸಲಾಗುತ್ತಿದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಇದೇ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಗವನ್ನು ಯೋಗ ದಿನಕ್ಕೆ ಮಾತ್ರ ಮೀಸಲಿಡದೆ ಪ್ರತಿದಿನ ಅಳವಡಿಸಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ ದಿನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ಮತ್ತು ನಾಳೆ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ದಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ತ್ರೆ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ಲ.

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
4: ಮಂಜಕ್ಕ
5: ಬಾರ. ಶರಣಪ್ಪ
4: ನೋಡು, ಈಗ ಯಾವ ತಿಂಗಳು ಶುರುವಾತು?
5: ಜೂನ್ ಶುರು ಆತು. ನೀನು ಈಗ ಏನು ಬೆಚ್ಚಗ ಜರ್ಕಿನ್ ಗಿರ್ಕಿನ್ ಹಾಕೊಂಡ್ ರೆಡಿ ಆಗಿ ಬಂದ್ಬಿಟ್ಟಿಯಲ್ಲ, ಛತ್ರಿನೂ ಹಿಡ್ಕೊಂಡಿ ಮತ್ತ?
4: ಅಲ್ಲ, ಬಿಸಿಲು ಮಾಯ ಆಗ್ಬಿಟ್ಟತಿ. ಆಮೇಲೆ ಹಂಗ ಮಾಡ, ಮತ್ತೆ ಹೋದ್ವಾರ ಯಾಪರಿ ಮಳಿ ಇತ್ತು.
5: ಹೌದಪ್ಪ, ಒಂದ ಕಡೆ ಅಲ್ಲ ಶರಣಪ್ಪ, ಎಲ್ಲಾ ಕಡೆ ಮಳಿನ ನೋಡವಾಗ. ಅಲ್ಲ, ಹಿಂಗ ಮಾತಾಡ್ಕೊತ ಮಾಯಕ್ಕನ್ ಮನೆ ಕಡೆ ಹೋಗೇ ಬಿಡು, ನಡಿಯಲ್ಲ.
4: ನಡೆ, ಹೋಗ ನಡೆ.
5: ನೋಡಿದ್ನ ಗಪ್ಪು ಗಡದ್ದ ಬಾಗಿಲ ಹಾಕೊಂಡು ಕೂತಾಳೆ ಹಂಗ. ಮಾಯಕ್ಕ
4: ಅಲ್ಲ, ನಿನ್ನೆ ಕೊಸ್ ಕೊಸ್ ಕೆಮ್ತಿದ್ಲ.
6: ಬರ್ರಿ ಬರ್ರಿ. ಮಂಜಕ್ಕ
5: ನೋಡ್ದೇನ ಶರಣಪ್ಪ?
6: ಬರಿ ಬರಿ ಬರಿ. ಅಲ್ಲ, ನನ್ ಧನಿ ಒಂಥರ ಆಗ್ಯದ. ಮತ್ತೇನು
4: ಕೆಮ್ಮಕತ್ತಿದ್ದಲ್ಲ, ಗೊತ್ತಾ
6: ಸ್ವಲ್ಪ ಈ ಮಳಿ ಅದು ಅಡ್ಡಾಡಿ ಅದ್ರಾಗ.
4: ಬೇಡ ಅಂದ್ರು ಈಗ ಮಳೆಯೊಳಗ ಅಲ್ಲಿ ಅಡ್ಡಾಡಿ ಕಾರ್ಯಕ್ರಮ
5: ಅಷ್ಟ ಅಲ್ಲ ಶರಣಪ್ಪ, ಅಡ್ಡಾಡೋದಲ್ಲ, ಮತ್ತೇನ್ ಗೊತ್ತೇನ, ಆ ದಾಲ್ ವಡ ಅಂತ ಅದಂತ ಇದಂತ ಈ ಕುರುಕುಲ್ ತಿಂಡಿ ತಿನ್ನೋದ್ ಬಾಳ ಮಾಯಕ್ಕ.
6: ನೋಡ್ವಾ, ಏನ್ ಬಂದು ಒಂದಿಷ್ಟು ಒಳ್ಳೇದ್ ಏನ್ರ ಹೇಳ್ತಾರಂದ್ರೆ ನನ್ ಬೈಲಿಕ್ ಶುರು ಮಾಡಿದ್ದೆ.
5: ಹಂಗೆ ಬೈತೇವ ನಾವು?
4: ನಿನ್ ಮಾತು ನಿನ್ ಮಕ್ಕಳು ಕೇಳ್ಬೋದು, ನಿನ್ ಗಂಟ್ಲು ಕೇಳ್ತಾನ.
6: ನೋಡು, ಅದು ಏನರೇ ಆಗ್ಲಿ, ನಾನು ಈಗೇನು ಹೇಳಿಕ್ ಹೊಂಟಿದ್ದೆ ನಿನಗ. ನೋಡಿದ ಕೂಡ ಏನೋ ನೆನ್ಪಾತ. ಶುಭಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಭದ್ರಮಿತೈವ ವಾವದೇತ್ ಶುಷ್ಕ ವೈರಂ ವಿವಾದಂ ಚ ನ ಕುರ್ಯಾತ್ ಕೇನಚಿತ್ ಸಹ. ಅಂದ್ರ ಶುಭವಾದ ವಿಷಯಗಳನ್ನ ಮಾತನಾಡಿ, ಹಿತವಾದ ವಿಷಯಗಳನ್ನ ಮಾತನಾಡಿ, ಯಾವುದೇ ಪರಿಸ್ಥಿತಿಯಲ್ಲಿ ವಾದ ಅಥವಾ ವಿವಾದವನ್ನ ತಪ್ಪಿಸಿ. ಅಂದ್ರ ನಾವ್ ಯಾವಾಗ್ಲೂ ಸಕಾರಾತ್ಮಕ ಮತ್ತ ಆಹ್ಲಾದಕರವಾದ ವಿಷಯಗಳನ್ನ ಮಾತಾಡಬೇಕು, ಎಂದಿಗೂ ದುಃಖದ ವಿಷಯಗಳನ್ನ ಮಾತನಾಡಬಾರ್ದು.
5: ಅಲ್ಲ ಶರಣಪ್ಪ, ಈಕಿಗೆ ನೆಗಡಿ ಆಗದ ಕೆಮ್ಮ ಆಗ್ಯದ ಅಂದ್ರ ನಾವ್ ಈಕಿ ಹೇಳಿದ ಸುಭಾಷಿತದ ಎದುರಾಗ ಬಂದೀವಿ.
4: ವಾದ ಮಾಡೋರು ಯಾರು
5: ನೋಡಲ್ಲ.
4: ಅಲ್ಲ ಈಗ
6: ನಂಗ ಶರಣಪ್ಪ ಹೇಳ್ತಿರ್ತಾನೆ ಇಲ್ಲಿ ಯಾವಾಗ್ಲೂ, ಅಲ್ಲ ಆರಾಮಿಲ್ಲಂತಿ ನಕ್ಕೋತಿರ್ತಿ ನಮ್ಗೆ ಹೆಂಗ್ ಗೊತ್ತಾಗ್ಬೇಕಂತಾನೆ. ಅದಕ್ಕೆ ಹೇಳ್ದ, ಆರಾಮದನೋ ಆರಾಮಿಲ್ಲೋ ಒಟ್ ಚಲೋ ಮಾತಾಡೋದು ನಕ್ಕೋತಿರೋದು
5: ಅದು ಮಾಯಕ್ಕನ ಸ್ಪೆಷಲ್ ಗುಣ.
4: ಅಲ್ಲ ಮಂಜಕ್ಕ, ಮಾಯ ಏನು ಸಾಲಿ ಬ್ಯಾಗ್ ಎಲ್ಲ ತಯಾರು ಮಾಡಿ ಮಕ್ಕಳನ್ನ ಸಾಲಿಗೆ ರೆಡಿ ಮಾಡ ಬಿಟ್ಟಾಳಿಗೆ?
5: ಶರಣಪ್ಪ ರೆಡಿ ಮಾಡಾಳಲ್ಲ ಸಾಲಿಗೆ ಅಟ್ಟ ಹಾಕ್ಲಿಕ್ಕೆ ನಿಂತಾಳ.
6: ಅಲ್ಲ ಆತಲ ಮತ್ತ ಸುಟ್ಯಾಗ ರಘುಗಳು ಖುಷಿ ಪಟ್ಟು ಅಡ್ಡಾಡಿದು ಜಿಗದಾಡಿದು ಮತ್ ಇನ್ನೇನು ಮತ್ ಇನ್ ಸಾಲಿಗೆ ಅಟ್ಟುದ. ಇನ್ನ
4: ಈ ಹೊಸ ಡ್ರೆಸ್ ಈಗ ಯೂನಿಫಾರ್ಮ್ ನೋಡಿದ್ರೆ ಎಷ್ಟು ಖುಷಿಯಿಂದ ಕುಣಿದಾಡ್ತಲ್ಲ ಹುಡುಗರು. ಮೊದಲ ಮೊದಲ ಸಾಲಿಗೆ ಹೋಗಕ್ಕೆ ಹಠ ಮಾಡ್ತಿದ್ವು, ಈಗ ಹುಡುಗರು ಎಷ್ಟು ಖುಷಿಯಿಂದ ಯೂನಿಫಾರ್ಮ್ ಹಾಕೊಂಡು ಆಮೇಲೆ ಹೊಸ ಶೂಸ್.
6: ಅಷ್ಟಂತಿ ಶರಣಪ್ಪ, ಬ್ಯಾಗ್ ಅದು ಸತ್ಯಕ್ ಹೊಸಾದ ನಡಿ.
5: ಅದ್ ಬಿಡವಾ, ಊಟದ ಚೀಲ, ಟಿಫಿನ್ ಬಾಕ್ಸ್, ಮತ್ತ ಕುಡಿಯೋ ನೀರಿನ ಬಾಟ್ಲ್.
6: ಹೌದು, ಮತ್ತ
5: ಹೊಸಾವ ಬೇಕಂತ.
6: ಅಲ್ಲ, ನೀನು ಕುಡಿಯೋ ನೀರಿನ ಬಾಟ್ಲಿ ಅಂತಂದಿ ನಂಗ್ ನೆನ್ಪಾತು. ಅದು ಮಾತ್ರ ನಾವು ನೋಡ್ತಾನೆ ಇರ್ಬೇಕು ನೋಡ್ ಮಂಜುಳ, ಯಾಕಂದ್ರ ಇದು ಒಂದ್ ತಿಂಗಳ ಆದ ಕೂಡಲೇ ಅದನ್ನ ಬದಲಾಯಿಸಬೇಕು ಅಂತಾನೆ ಹೇಳ್ತಾರ. ನೀರಿನ ಬಗ್ಗೆ ಬಹಳ ಕಾಳಜಿ ವಹಿಸ್ಬೇಕು ನಾವು.
5: ಅಲ್ಲ ಅದಕ್ಕ ಅಲ್ಲೇನು ಶರಣಪ್ಪ ಮಾಯಕ, ಈಗ ಮೊದ್ಲಿನ ಹಂಗ ಪ್ಲಾಸ್ಟಿಕ್ ಬಾಟ್ಲಿ ನಾಟ್ ಅಲೌಡ್. ಈಗೇನಿದ್ರು ಸ್ಟೀಲ್ ಇಂದು ಕಾಪರ್ ಬಾಟಮ್ ಇದ್ದದ್ದು, ಆಮೇಲೆ ಇವು ಬಿಸಿ ಇದ್ದದ್ದು ಬಿಸಿ ತಣ್ಣಗಿದ್ದು ತಣ್ಣಗ ಉಳಿತಾವ ನೋಡು ಅಂತವನ್ನ ಹಾಕ್ಬೇಕಂತ. ಅದಾದ್ರೂ ಶಾಲೆಯಿಂದ ಹುಡುಗರು ಬಂದು ಮರದಿವ್ಸ ನೀ ಮತ್ತ ನೀರ್ ತುಂಬಬೇಕಾರ ಬ್ರಷ್ ನಿಂದ ಚಂದಗಿ ಕೈ ಆಡಿಸಿ ತೊಳೆದು ಆಮೇಲೆ ತುಂಬಬೇಕು, ಒಳಗ್ ಪಾಚಿ ಕಟ್ಕೊಂಡದ್ ಗೊತ್ತಾಗುದಿಲ್ಲ.
4: ಆಮೇಲೆ ಈಗ ಮಳಿ ಹೋದ್ರ ವ್ಯಾಪಾರಿ ಮಳಿ ಇತ್ತು, ಎಲ್ಲ ಕಡೆ ನೀರ್ ನಿಂತ್ಬಿಟ್ಟಿದ್ದು.
5: ಹೌದು,
4: ಈಗ ಮುಂದ್ ಬರೋ ಮಳಿ, ಈಗ ಮನ್ಸೂನ್ ಮಳಿ ಶುರು ಆತಂದ್ರ ಈಗ ನೀರು ನಿಲ್ಲೋ ಕಡೆ ಬಹಳ ಹೆಸರಿರ್ಬೇಕು. ಕೆಲವೊಂದು ಟೈರು ಆಮೇಲೆ ಅಲ್ಲಿ ಮೂಲೆಯೊಳಗ ಎಲ್ಲಿ ತೆಗ್ದಿರ್ತ ನೀರ್ ನಿಂತ ಬಿಡ್ತಾವ, ಅಲ್ಲೇ ಸೊಳ್ಳೆಗಳು ಬಹಳ ಕಾಟ.
6: ಎಷ್ಟಪ್ಪ ಶರಣಪ್ಪ,
4: ಬಹಳ ಆಗ್ಯದ.
6: ಸೊಳ್ಳಿ ಬರ್ಲಿಕ್ಕತ್ತು ಅಂತಂದ್ರ ತಡ್ಕೊಳಿಕ್ ಆಗಂಗಿಲ್ಲ ನೋಡ್, ಹಿಂಗ ಪಟ್ನ ಕಡದ್ ಹೋದ್ವು ಅಂತಂದ್ರ ಇಷ್ಟ ದೊಡ್ಡ ದೊಡ್ಡ ಗುಳ್ಳೆ ಆದಂಗ ಆಗ್ತಾವ.
5: ಅಲ್ಲ ಮಾಯಕ್ಕ, ಮಳೆಗಾಲ ಅಂದ್ರ ನೋಡು ಸಾಂಕ್ರಾಮಿಕ ರೋಗಗಳಿಗೆ ಆಗರ. ಮಲೇರಿಯಾ ಅಂತ ಬರ್ತದ, ಕಾಲ್ರಾ ಅಂತ ಬರ್ತದ, ಡೆಂಗು, ಚಿಕುನ್ಗು.

0: ಇವು ಎಲ್ಲಾನೂ ಸೊಳ್ಳೆಯಿಂದ ಬರುವಂತ ಬೇರೆ ಬೇರೆ ರೋಗಗಳು. ಅದಕ್ಕಾಗಿ ಶರಣಪ್ಪೇನು ಒಂದು ಒಳ್ಳೆ ಮಾತು ಹೇಳಿದ ನೋಡು, ಮನಿ ಮುಂದೆ ನೀರ್ ನಿಲ್ಲದಂಗ ನೋಡ್ಬೇಕು.
1: ಅಲ್ಲ ಇಷ್ಟ ದಿನ ಏನಾತ ಗೊತ್ತೇನು ಮಂಜಕ್ಕ, ಪ್ರಾಣಿ ಪಶು ಪಕ್ಷಿಗಳಿಗೆ ನೀರ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಬಾಯಾರ್ತದ, ಒಂದಿಷ್ಟು ನೀರ್ ಇಡ್ರಿ ಅಂತ ಹೇಳ್ತಿದ್ವಿ ಇಷ್ಟ ದಿನ. ಈಗ ನೋಡು, ಈಗ ಎಲ್ಲೂ ನೀರ್ ಇಡಬಾರ್ದು, ಶೇಖರಿಸಿದ ನೀರಿನೊಳಗ ಹುಳ ಆಗ್ತಾವ. ಈಗ ಎಷ್ಟೊತ್ತಿದ್ರು ಆ ನೀರ್ ಹಿಂಗ ಡಬ್ ಹಾಕಿನ ಇಡಬೇಕು, ಅದರೊಳಗ ನೀರ್ ಶೇಖರಣೆ ಆಗ್ಬಾರ್ದು ನೋಡು.
2: ಮಳೆಗಾಲದೊಳಗೆ ಅದು ಅವಶ್ಯಕತೆ. ಆಮೇಲೆ 2019-20 ನೋಡಿದ್ವಿಲ್ಲ ಕೋವಿಡ್ ಸಂಕ್ರಮಣ ಕಾಲ ಎಂತದು, ಎಷ್ಟು ತ್ರಾಸ ಅದು.
0: ಆದ್ರೆ ಒಂದೇನಂದ್ರ, ಈಗ ನಮಗ ಕೋವಿಡ್ ಅಂದ್ರ ಅದು ಹಿಂಗ ಜ್ವರ ಬರ್ತಾವ, ಕೆಮ್ಮು ನೆಗಡಿ ಈ ಲಕ್ಷಣಗಳಿರ್ತಾವ, ಬಂದಾಗ ಈ ಎಚ್ಚರಿಕೆ ತಗೊಳ್ಬೇಕು ಅನ್ನೋದು ಮಾಹಿತಿ
2: ಬಂದಿರ್ಲಿಕ್ಕೆ ಧೈರ್ಯ ಅದ. ಆ ಮುಖ್ಯವಾಗಿ ಇನ್ನೊಂದು ಮಾಸ್ಕ್ ಹಾಕೊಳ್ಳೋದೇನದಲ್ಲ, ಅದು ಎಷ್ಟು ಚಲೋ ಅದು. ಈ ಈ ಒಂದು ಸಂದರ್ಭದೊಳಗ ನಾವು ಮಾಸ್ಕ್ ಹಾಕೊಂಡ್ರೆ ನಮಗೂ ಆರೋಗ್ಯಕ್ಕೂ ಹಿತ ಅದು, ಮತ್ತೆ ಇನ್ನೊಬ್ಬರಿಗೂ ಕೂಡ ನಮಗೇನಾದ್ರು ಕೆಮ್ಮು ಇತ್ತಂದ್ರೆ ಯಾವುದೋ ಒಂದು ರೋಗದ ಲಕ್ಷಣಗಳು ಅವ್ರಿಗೆ ಇನ್ನೊಬ್ಬರಿಗೆ ಹರಡದಂಗ ಅದು ಸಹಾಯ ಮಾಡ್ತದೆ. ಆದ್ರೆ ಮಾಸ್ಕ್ ಯಾವಾಗ್ಲೂ ಇದ್ರೆ ಚಲೋ ಅಲ್ಲ.
1: ನೀ ಹಿಂಗ ಅಂದ್ಕೊಳ್ಳಿ ಶರಣಪ್ಪ, ನನಗೆ ಒಂದ್ ಮಾತು ನೆನಪಾತ್ ನೋಡ. ಈಗ ನಾನು ಗಾಡಿ ಮೇಲೆ ಹೊಂಟಿರ್ತೀನಿ ಏನಪ್ಪ, ಮುಂದಿರ್ತಾರಲ್ಲ ಗಾಡಿ ಮೇಲೆ ಅವರು ಪಚಿಕ್ಕನ ಉಗುಳ್ತಾರ ನೋಡು, ನಂಗೆ ಇಷ್ಟು ಸಿಟ್ಟು ಬರ್ತದ ಹೇಳ್ತೀನಿ ಶರಣಪ್ಪ. ಆಮೇಲೆ ಬಸ್ನಾಗ ಕೂತ ಮಂದಿನೂ ಹಂಗ ಅಲ್ಲೇ ಕಿಟಕಿಯಾಗ ಕೂತ್ ಪಚಕ್ಕಂತ ಉಗುಳ್ತಾರ. ಅಲ್ಲ ಇದ ಮಾಲ ರೋಗಕ್ಕೆ ಮತ್ತ ನಾವೆಲ್ಲರೂ ತುತ್ತಾಗ್ಲಿಕ್ಕೆ ಕಾರಣ ಅಲ್ಲೇನಿದು.
2: ಯಾಕ ಉಗುಳ್ತಾರ ಅಂದ್ರೆ ಅವರು ಈ ತಂಬಾಕು ಹಾಕು ಚಟ ಮನ್ನರ ತಂಬಾಕು ರಹಿತ ದಿನಾಚರಣೆ ಆಚರಿಸಿದ ತಂಬಾಕಿನಿಂದ ಎಷ್ಟು ತೊಂದರೆ ಆಗ್ತದ. ಈ ಸಿಗರೇಟ್ ಸೇದೋದಕ್ಕಿಂತ ಆ ಪ್ಯಾಸಿವ್ ಸ್ಮೋಕರ್ಸ್ ಇರ್ತಾರಲ್ಲ ಅವ್ರ ಬಾಜು ಕೂತ ನಮಗೆ ಬಹಳ ತೊಂದರೆ ಆಗತ್ತಂತದ.
0: ಹೌದು
2: ಅಂದ್ರೆ ಈಗ ಕ್ಯಾನ್ಸರ್ ಎಲ್ಲ ಕಡೆ ನೋಡ್ರಿ, ಈಗ ಆರೋಗ್ಯದೊಳಗೂ ಯಾಕೆ ಏರುಪೇರು ಆಗ್ಲಿಕ್ಕಿತ್ತಂದ್ರೆ ಆಹಾರದೊಳಗೂ ನಾವು ಹೊರಗಡೆ ತಿನ್ನೋದು ಕಡಿಮೆ ಮಾಡ್ಬೇಕು. ಆಮೇಲೆ ಮನೆಯೊಳಗೂ ರಾಸಾಯನಿಕ ಮುಕ್ತವಾದಂತಹ ಒಂದು ಅಂದ್ರೆ ವಿಷಯ ಮುಕ್ತವಾದಂತಹ ಒಂದು ಆಹಾರವನ್ನು ಊಟ ಮಾಡ್ಬೇಕಂತ.
1: ಅದಕ್ಕೆ ವೈನಿಮ್ ಯಾವಾಗ್ಲೂ ಸಾವಯವ ಸಾವಯವ
2: ಅಷ್ಟೇ.
0: ಯಾಕ ಮಾಯಕ್ಕ ನೀ ಎಲ್ಲಿದ್ದಿ, ನಮ್ ಶರಣಪ್ಪೇನ್ ಕಮ್ಮಿ ಅಂತಕೊಂಡೆ. ಅವ್ನ ತೋಟ ಹೊಲದ ತುಂಬಾ ಕಡೆ ಕಡೆ ತನ್ಗೆ ಎಷ್ಟು ಬೇಕು ಅಷ್ಟು ಕಾಯಿಪಲ್ಲೆ
2: ಹಾಕೊಂಡ್ಬಿಟ್ಟ.
1: ಅಂದ್ರ ಮನಿ ಕೈ ತೋಟದಾಗ ಏನ್ ಬೆಳೆದಿರ್ತೀವಿ ನೋಡ್, ನಾವು ಮನೆಯಾಗಿನ ಪೋಷಕಾಂಶಗಳನ್ನ ಹಾಕಿ ಏನ್ ಬೆಳಿತೀವಲ್ಲ ಅದ್ರೊಳಗೆ ಏನ್ ರಾಸಾಯನಿಕ ಇರುವುದಿಲ್ಲ ಏನಿಲ್ಲ. ಮನಿ ಪೂರ್ತಿ ಸಾಕು
0: ಅಲ್ಲ ಮಾಯಕ್ಕ, ಹಂಗ ಅನ್ಕೊಂಡ್ ನಮ್ ಶರಣಪ್ಪೇನ್ ಕಂಜೂಸ್ ಅಲ್ಲ. ಮತ್ತ ಬಹಳ ಬಂದಿತ್ತು ಅಂದ್ರ ಯಾಕ ನಿನ್ ಮನಿಗೆ ಟೊಮೆಟೊ ತಗೊಳ್ವಾಂಡಿಕಾಯಿ ತಗೊಳ್ವಾ.
2: ನಮ್ಮ ರೈತನಷ್ಟು ಧಾರಾಳಿ ಯಾರು ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ರೈತ ದಾನ ಮಾಡ್ಲಿಕ್ಕೆ ಅಂದ್ರೆ ಯಾವಾಗ್ಲೂ ನೈನ್ ನಂಬಿರ್ತಾನೆ ಗೊತ್ತಾನ. ಒಂದು ಭಾಗ ದಾನ ಮಾಡ್ಲಿಕ್ಕೆ, ಇನ್ನೊಂದು ಭಾಗ ಭೂಮಿಗೆ. ಅಂದ್ರೆ ಇಷ್ಟು ದಾನ ಮಾಡೋ ಪ್ರವೃತ್ತಿಯನ್ನ ದೇವರು ನನಗೆ ಏನ್ ಕೊಟ್ಟಾನ ಅದನ್ನ ನಾನು ಹಂಚಿ ತಿನ್ಬೇಕು ಅಂತ ಅವ್ನು ಮೊದಲಿಂದನ. ಅದ ಈಗ ಒಂದು ಮಳೆಗಾಲ ಶುರುವಾತ ನಮ್ಮ ರೈತನ ಮುಖದೊಳಗೆ ಎಷ್ಟು ಸಂಭ್ರಮ.
0: ಅಂದ್ರೆ
2: ಬೀಜಗಳನ್ನ ಬೀಜಾಮೃತ ಮಾಡಿ ಅವ್ನು ಬಿತ್ತುವಂತಹದ್ದು. ಈಗ ಎಷ್ಟೋ ಕಡೆ ಎತ್ತು ಇಲ್ಲ ಇಲ್ಲ, ಗಳೆ ಹೊಡಿದಿಲ್ಲ, ಅವ್ರ ಟ್ರಾಕ್ಟರ್ ಹೊಡಿತಾರ. ಖರ್ಚು ಮಾಡ್ಕೋತಾವ್ರು, ಖರ್ಚು ಮಾಡ್ಕೊಂಡು ಸಾಕಷ್ಟು ತೊಂದರೆ ಒಳಗಿದ್ದಾರ. ಅಂದ್ರೆ ಉಳಿಸ್ಬೇಕು ಅಂದ್ರೆ ಈ ಸಮಗ್ರ ಕೃಷಿ ಮಾಡ್ಬೇಕು. ಬಹಳ ಮಂದಿಗೆ ಈಗ ಗೊತ್ತಾಗ್ಯದ ಅಂದ್ರೆ ಒಂದು ಎತ್ತು ಆಕಳ ಕಟ್ಟಿದ್ರೆ ಏನಾಕತಿ, ಸೆಗಣಿ ಇರ್ತದೆ, ಸೆಗಣಿ ಗೊಬ್ಬರ ಹೊಲಕ್ಕೆ ಬೇಕು. ಈಗ ಹೊಲದೊಳಗ ಸಾವಯವ ಅಂಶನ ಇಲ್ಲ, ಬರೀ ರಾಸಾಯನಿಕ ಹಾಕಿ ಹಾಕಿ ವಿಷಮಯ ಮಾಡ್ಬಿಟ್ಟೇವಿ. ಅದಕ್ಕೆ ಸಾವಯವ ಅಂಶ ಇತ್ತಂದ್ರೆ ಅದು ನಳನಳಸ್ತದ ಮಣ್ಣು, ಮಣ್ಣಿನ ಆರೋಗ್ಯ ಚಲೋ ಇತ್ತಂದ್ರೆ
0: ಊಟ ಮಾಡ್ಬೇಕಾದ್ರು ನೋಡ್ ನೀನ್ ಈ ಸಾವಯವ ರೀತಿಯೊಳಗೆ ಬೆಳೆದಂತ ತರಕಾರಿ ಹಣ್ಣು ಅದ್ರ ರುಚಿನ ಬ್ಯಾರೆ, ರಾಸಾಯನಿಕದ ರುಚಿನ ಬ್ಯಾರೆ.
1: ಹೌದು, ಅದಕ್ಕ ಅಲ್ಲೇನ ಮಂಜಕ್ನಾನ ಯಾವಾಗ್ಲೂ ಕೇಳೇ ತರ್ತೀನಿ, ಸಾವಯವ ಮಾವಿನ ಹಣ್ಣಿನ ಬೇಕು ನನಗ, ಸಾವಯವ ಕಾಯಿಪಲ್ಯನ ಬೇಕು, ಮತ್ತೆ ಎಣ್ಣೆ ತರೋದಕ್ಕ ಕೂಡ ನಾನು ಗಾಣದೆಣ್ಣಿನ ಹುಡುಕ್ಯಾಡ್ ತರ್ತೀನಿ ಶರಣಪ್ಪ.
2: ಆಮೇಲೆ
1: ಈಗ ಶರಣಪ್ಪ ಅಂದ್ ನೋಡು, ಮಳೆ ಬಿದ್ದ ಕೂಡ್ಲೆ ಖುಷಿ ಆಗ್ತದ ಭೂಮಿಗೆ ಅಂತ. ಮಳೆ ಹೊಯ್ಯಲು ನೆಲ ತೊಯ್ಯಲು ಇಳೆಗಾಯಿತು ಆನಂದ, ಇಳೆಗಾಯಿತು ಆನಂದ.
2: ಅದು ಆ ಒಂದು ಮಣ್ಣಿನ ವಾಸನೆ ಹೆಂಗಿರ್ತದಲ್ಲ, ಎಷ್ಟು ಒಂಥರ ಖುಷಿ ಅನಿಸುತ್ತೆ. ಮುಂಗಾರು ಮಳೆ ಮಣ್ಣಿನ ವಾಸನೆ ತಗೊಳ್ಳೋದು ಒಂಥರ ಖುಷಿ.
0: ಅಂದ್ರು ನೋಡಪ್ಪ, ಈ ಮಳೆಗಾಲ ಬಂದ್ರ ಒಂದೊಂದ್ಸತಿ ಅನಿಸ್ತದ ಏನ್ ಮಳಿ ಹತ್ತು ಅಂತ ಹೇಳಿ. ಆದ್ರ ನಮ್ಮ ರೈತರ ಮುಖದಾಗಿನ ಖುಷಿ ನೋಡಿದ್ರ, ಮತ್ ನೀವು ಹೊರಗೆಲ್ಲ ನೋಡಪ್ಪ ಒಂಥರ ಹಸಿರು ಹಸಿರಾಗಿ ನೀರ್ ಬಂದ್ ಅಂದ್ರೆ ಇದ್ರದ್ ಒಂದು ನೈಸರ್ಗಿಕ ಸೌಂದರ್ಯನ ಬೇರೆ.
2: ನಮ್ದು ಕೃಷಿ ಪ್ರಧಾನವಾದ ದೇಶ, ರೈತ ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೇವೆ. ರೈತ ಯಾವಾಗ ಖುಷಿಯಾಗಿರ್ತಾನೆ, ಜೂನ್ ತಿಂಗಳದೊಳಗೆ ಮಳೆ ಶುರು ಆತಂದ್ರೆ ಅಂದ್ರೆ ನಾವು ನಮ್ಮ ಜವಾಬ್ದಾರಿಯಿಂದ ನಾವು ತಪ್ಪಿಸ್ಕೋಬಹುದು. ನಾವು ಅಂದ್ರೆ ಏ ನಾವು ಇನ್ನು ನಾಳೆ ಮಾಡಿದ್ರೆ ಅದ್ಬಿಡು ಅಂತೀವಿ, ರೈತ ಹಂಗಲ್ಲ. ಆದ್ರೆ ರೈತ ಹೆಂಗ್ ಮಾಡ್ತಾನಂದ್ರ ನನಗೆ ಅವಕಾಶ ಬಂದದ, ನಾಳೆಯ ಒಂದು ನನ್ನ ಸಂಭ್ರಮಕ್ಕೋಸ್ಕರ ನಾ ಈಗಿನಿಂದ ದುಡಿಬೇಕು ಅಂತ ಕೊಂಡು ಎಷ್ಟು ಹುಮ್ಮಸ್ಸಿನಿಂದ ಓಡಾಡ್ತಾನ, ಅವನ್ ತಕ್ಕಂಗ ಎತ್ತುಗಳು ಕೂಡ ಅಷ್ಟ ಖುಷಿಯಿಂದ
1: ಅಂದ್ಕೊಳ್ಳೆ. ನಂಗ ಹೇಳ್ಬೇಕ ಅನಿಸ್ತು, ಮಳಿ ಬಂತಂದ್ರ ಮಳೆಯಾಗ ನಿಂತು ಕೆಲಸ ಮಾಡ್ತಾನ ರೈತ ಅಂದ್ರ ಕೈಯಾಗ ದುಡಿಮೆ ಇಲ್ಲಂದ್ರ ಅವ್ರ ಮಾರಿ ಬಾಡಿ ಬಿಟ್ಟಿರ್ತದ. ರೈತಗ ಕೈಯಾಗ ಕೆಲಸ ಬೇಕು, ಮಳಿನ ಬರ್ಲಿಲ್ಲ ಬರೇ ಮುಗುಳ್ ನೋಡ್ಕೋತ್ ಕೂತ್ವಿ ಅಂತಂದ್ರ ನಮ್ ಕೆಲಸ

0: ಅಂತ ಕೇಳ್ತಾನ ರೈತ.
1: ಅಲ್ಲೇ ಸಣ್ಣಪ್ಪ, ಈ ಇದನ್ನೆಲ್ಲ ಹೇಳಿದಲ್ಲ ನೀಗ ರೈತರ ಮುಖದಾಗ ಖುಷಿ ಇದು ಎಲ್ಲ ಅಂತ, ಹಿಂಗ ಮಳಿ ಬಂತು ಅಂದಾಗ ರೈತ ಎಲ್ಲ ಖುಷಿ ಪಡ್ತಾನ. ಆದ್ರೆ ಈ ನಗರ ಪ್ರದೇಶದಾಗಿರೋ ನಾವೆಲ್ಲ ಏನಂದ್ರ ಈ ಹೊರಗಡೆ ಗಾಡ್ಯಾಗ ತಿನ್ನೋದು, ಅಲ್ಲಿ ನಿಂತು ತಿನ್ನೆ ಇಲ್ಲಿ ನಿಂತು ತಿಂದೆ ಇದೆಲ್ಲ ನಾವು ಬಹಳ ಕಡಿಮೆ ಮಾಡ್ಬೇಕು.
2: ಹೌದು,
1: ಆರೋಗ್ಯದ ದೃಷ್ಟಿಯಿಂದ ಹೇಳ್ತೀನಿ. ಆಮೇಲೆ ನೀರು ನೋಡು, ಅಲ್ಲೇ ಇಲ್ಲೇ ಕೂಡಿ ನೀರ್ ಬರ್ತದ, ಹಂಗಾಗಿ ಸ್ವಲ್ಪ ಕಾಸಿ ಸೋಸಿ ನೀರ್ ಕುಡಿಯುವುದು, ಮಕ್ಕಳಿಗೂ ಅದನ್ನ ಕೊಡುದು ಅಂದ್ರ ಹಗ್ಲಲ್ಲ ಹಗ್ಲಲ್ಲ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಮಕ್ಕಳ ಅಜಾರಿ ಬೀಳೋದು ತಪ್ಪಾಗ್ತದೆ.
0: ರೋಗ ತಡೆಗಟ್ಟುದು ಅಂತಂದ್ರ ನಾವ್ ರೋಗ ಬಂದ ಮೇಲೆ ಔಷಧ ತಗೊಳ್ಳೋದಕ್ಕಿಂತ ಮುಂಜಾಗರೂಕತಾ ಕ್ರಮವನ್ನ ವಹಿಸಬೇಕು. ಅಂದ್ರ ಯಾಕೆ ಹೇಳಿದ್ದಲ್ಲ ಮಂಜಕ್ಕ, ಹಂಗ ರೋಗ ನಿರೋಧಕ ಶಕ್ತಿಯನ್ನ ಪಡ್ಕೊಳ್ಳೋ ಕಡೆ ನಮ್ಮ ಗಮನ ಇರಬೇಕು.
2: ಮಂಜಕ್ ಹೇಳೋದು ಖರೇ, ಯಾಕಂದ್ರ ಈಗ ಮಳೆಗಾಲ ಬಂತಂತ ನಾವೇನ್ ಮಾಡ್ತೀವಿ, ನಮ್ದು ಆರೋಗ್ಯ ಒಂದು ಬಹಳ ಪರಿಪೂರ್ಣ ಆಗಿರ್ಬೇಕು ಅಂದ್ರೆ ಎಕ್ಸರ್ಸೈಸ್ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು, ಆಮೇಲೆ ಉತ್ತಮ ವಿಚಾರಗಳಿರ್ಬೇಕು ಅಂತ ಹೇಳ್ತೀವಿ. ಈಗ ಈ ಮಳೆಗಾಲ ಅಂದ್ಕೊಳ್ಳೆ ವಾಕಿಂಗ್ ಮಾಡಕ್ ಬೇಸರ, ಮತ್ತೆ ಎಕ್ಸರ್ಸೈಸ್ ಮಾಡುದಿಲ್ಲ, ಹೀಗಾಗಿ ದೇಹ ಸೂಕ್ಷ್ಮ ಆಗಿರ್ತದ. ನಮ್ಗೆ ಹಸಿವಾಗೈತೆ ಅಂತಕೊಂಡು ಎಲ್ ಬೇಕಲ್ಲಿ ತಿಂದ್ವಿ ಅಂದ್ರೆ ಅದು ನಮ್ಮ ಅಪಚನ ಆಗುತ್ತೆ, ತಡೆಯುದಿಲ್ಲ, ಆಮೇಲೆ ಅದರಿಂದ 108 ತೊಂದರೆಗಳು ಬರ್ತದೆ.
1: ಆದಷ್ಟು ನೋಡಪ್ಪ, ಮನೆಯೊಳಗ ಬಿಸಿಯಾದ ಶುಚಿಯಾದ ಆಹಾರವನ್ನ ತಿನ್ನೋದು ಮಳೆಗಾಲದೊಳಗ ಬಹಳ ಉತ್ತಮ. ಮತ್ತೆ ಹೊರಗ ತೋರಿಸ್ಕೊಂಡು ಬರುವುದು, ತಲೆ ತೋರಿಸ್ಕೊಳ್ಳೋದು, ಮಕ್ಕಳು ನೋಡಿ ಇಲ್ಲ ಸಣ್ಣಪ್ಪ ನೀರ್ ನಿಂತ ಪಚಕ್ಕಂತ ಜಿಗಿತಾವ್,
0: ಛತ್ರಿ ಕೊಟ್ಟ ಕಳಿಸ್ಬೇಕು ಮಕ್ಕಳಿಗೆ. ಆದ್ರೂ ನೋಡು ಈ ನೀರ್ ನಿಂತಿರ್ತಾವಲ್ಲ ಅಲ್ಲಿ ಪಚಕ್ಕಂತ ಕಾಲ್ ಬಡದು
2: ಅದೇನು
0: ನೋಡು ಆ ಖುಷಿಯ ಮಕ್ಕಳ ಕಡೆನ ನೋಡ್ಬೇಕು.
2: ಮುಂಗಾರು ಮಳೆ ಖುಷಿ ಬಹಳ ಪಡ್ತಾರ
1: ಸಣ್ಣಪ್ಪ, ಮಾಯಕ್ಕ ಹೊಂಟ್ಲ ಹಿಂದ
2: ಅಲ್ಲ ಆಕಿ ಹುಡುಗರ್ನ ಏನ್ ಮಾಡ್ತಾಳ ಅಂದ್ರೆ ಬಂದು ತಲೆ ಸ್ವಚ್ಛಗೆ ಒರೆಸಿ ಎಷ್ಟು ಕಾಳಜಿ ಮಾಡ್ತಾಳ,
1: ಮಾಡಬೇಕು ಶರಣಪ್ಪ. ಯಾಕಂದ್ರೆ ಮನ್ಯಾಗ ಮಕ್ಕಳು ಮಲ್ಕೊಂಡ್ರ ಮನಿನ ಮಲ್ಕೊಂಡ.
0: ಈಗ ಏನೀಗ ಮಂಜಕ್ಕ ಈಗ ಶರಣಪ್ಪ ಹೇಳುದ್ ನೋಡಿದ್ರ, ಈಗ ನಾನ ಮನ್ಯಾಗಿನ ಕಡ್ಲಿ ಹಿಟ್ಟು ತೆಗದು ಮೆಣಸಿನಕಾಯಿ ತೆಗದು ನಾನ ನಿಮಗ ಮಿರ್ಚಿ ಮಾಡಿ ಕೊಡ್ಬೇಕು ಹೊರಗಿನ
1: ನಿರ್ಧಾರ ಮಾಡಿ ಹೊರಗಿನ ತಿನ್ನಂಗಿಲ್ಲ
2: ಹೊರಗಿನ ತಿನ್ನಂಗಿಲ್ಲ
0: ಚಾ ಜೊತೆ ಮಿರ್ಚಿ ಬೇಕಲ್ಲ ಮತ್ತ ನಮ್ ಶರಣಪ್ಪಗ.
1: ಅದಕ್ಕೆ ಹೇಳಿದಲ್ಲ
0: ಆತ್ ಬರೀ
1: ಚಾ ಕುಡಿಯಂಗಿಲ್ಲ ಅಂತ ಕ್ಲಿಯರ್ ಮಾಡಿದಾನ. ಹಿಂಗ
0: ಹಂಗಾದ್ರೆ ನಾ ಈಗ ಮಾತಿಗೆ ವಿರಾಮ ಹಾಕಕ್ಕೆ ಹಂಗಾರ
2: ನಡೆಯ ಅಡಿಗೆ ಮನೆಗೆ ಹೋಗು, ಬಡ ಬಡ ಮಿರ್ಚಿ ತಗೊಂಡ್ ಬಂದ್ಬಿಡು ಮಾಯ.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಸಂಕಲನ ನವೀನ್ ಮಹಾಲೆ.
4: ಆಕಾಶವಾಣಿ ಧಾರವಾಡ. ಇದೀಗ ಹೊಸ ಹಾಡು.
5: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
6: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
7: ನಾನು ಡಾ ರಿಕಿತಾ ಆರ್ಮದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
5: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
9: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮುಮ್ತಾಜ್ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಕೆಬಿ ಪವನ್ ಹಾಗೂ ಮಾನಸ ಹೊಳ್ಳ.

0: ಇದುವರೆಗೆ ಹೊಸ ಹಾಡನ್ನು ಕೇಳಿದಿರಿ.
1: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
2: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
3: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-1415, 244-344-1516. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
0: ಆಕಾಶವಾಣಿ ಧಾರವಾಡ ತರಂಗಾಂತರ 392.0

ಒಂದು ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದ್ದೀರಿ. ಸಮಯ ಸರಿಯಾಗಿ 3:33. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇನ್ನು ಮಂಜುಳಾ ವಡೇಕರ್ಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಸಮಯ 5:30:05. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ಧ್ರುವತಾರೆ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕೇಳಿ ಬರುತ್ತಿರುವ ಗೀತೆ ಡಾನ್ಸ್ ರಾಜಾ ಡಾನ್ಸ್ ಚಿತ್ರದ್ದು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯಾನಂದ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಗಲಾಟೆ ಅಳಿಯಂದಿರು ಚಿತ್ರದ ಗೀತೆ ಇದು. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ಶಂಕರ್ ಗುರು ಚಿತ್ರದ ಗೀತೆ ಇದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹೃದಯ ಹಾಡಿತು ಚಿತ್ರದ ಗೀತೆ ಇದು. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
1: ನಾನು ಡಾ ರಿಕಿತಾ ಆರ್ಮದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
2: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರ ಯುಗಳ ಸ್ವರಗಳಲ್ಲಿ ಮಹಾರಾಜ ಚಿತ್ರದ್ದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

0: शुद्धता से भरा निर्मा शुद्ध नमक।
1: बदलिसी अभ्यास बदलिसी।
2: मशीन नल्ली बट्टे हाकु मोदलु चेक माडिल्वा?
1: बदलिसी अभ्यास बदलिसी। ईग हत्तिरद बैंक होगी हरिद हळे नोट्स बदलिसी। बैंक तगोळदिद्रे आरबीआई ना ओंबड्समन गे दूरु नीडि। ಆರ್ಬಿಐ ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ.
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
6: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ.
0: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
7: ನೆನಪುಗಳ ಮಾತು ಮಧುರ.
8: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
0: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದೋ ನಿಮಗಾಗಿ.
9: ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ.
0: ಶ್ರೋತೃಗಳೇ, ಬನ್ನಿ ಕೇಳೋಣ ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ.

0: ಭಿತ್ತಿಯಿಂದ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
2: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
3: ನಾನು ಡಾ ರಿಕಿತಾ ಆರ್ಮದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ

0: ಚಿತ್ರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
3: ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ.

0: to deliberate on significant topics, including their role of legislators in nation building. Inter-block meeting was held in New Delhi this afternoon. Various opposition party leaders attended the meeting. It included Congress President Mallikarjun Kharge, Senior Congress Leader Rahul Gandhi, and Samajwadi Party Chief Akhilesh Yadav, among others. Some opposition parties, including Aam Aadmi Party and DMK, distanced themselves from the meeting. Later, addressing the media, Congress President Mallikarjun Kharge said it was agreed that all parties of the India bloc would meet every 2 months, and next meeting is scheduled to take place at Hyderabad in Telangana in August. Reacting to the meeting, the BJP claimed that the India bloc lacks credibility among the people. Akashvani is celebrating 90 years of exemplary service today. Akashvani brings forth a voice that echoes through generations, carrying the nation's stories, values and aspirations to listeners across the country. Reports of Akashvani's 90th anniversary are also pouring in from several states and UTs. And India recorded the biggest ever victory in Test cricket, defeating Afghanistan by an innings and 300 runs on the third day of the one-off test in New Chandigarh today. After declaring the first innings at 564 for 8, India bowled out Afghanistan 452 in the first innings and 112 in the second innings after enforcing the follow-on, sealing the match inside 3 days. And that is the end of this news bulletin.
1: ಆಕಾಶವಾಣಿ ಧಾರವಾಡ. ಈಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಜೆಎ ಹೊಸಮಠ್ ಅವರೊಂದಿಗೆ ಮುಂಗಾರು ಬೆಳೆ ಬೆಳೆಯಲು ಹವಾಮಾನ ಸ್ಥಿತಿಗತಿಗಳು ಕುರಿತು ಸಂದರ್ಶನ. ಸಂದರ್ಶಕರು ಶರಣಬಸವ ಚೌಳೇನ್. 7:45 ಕಥಾ ಕಲರವ. ಈ ಕಾರ್ಯಕ್ರಮದಲ್ಲಿ ಕಪ್ಪೆ ಮತ್ತು ಇಲಿ ಕಥೆ ಕೇಳುತ್ತೀರಿ, ಜಿ ಸುರೇಖಾ ಸುರೇಶ್ ಅವರಿಂದ. 8:00 ಕಾರ್ಯಕ್ರಮ ಯುವವಾಣಿ. ಎಸ್ಎಸ್ಎಲ್ಸಿ ನಂತರ ಮುಂದೇನು? ವೃತ್ತಿಪರ ಡಿಪ್ಲೊಮೋ ಇಂಜಿನಿಯರಿಂಗ್, ನಾನ್ ಇಂಜಿನಿಯರಿಂಗ್ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗಾವಕಾಶ ಕುರಿತು ಸಂದರ್ಶನ. ಭಾಗವಹಿಸುವವರು ಪ್ರೊಫೆಸರ್ ಗಣಪತಿ ಹೆಳವಿ, ಪ್ರೊಫೆಸರ್ ಬನಶಂಕರಮ್ಮ ಲಕ್ಕಣ್ಣವರ್, ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್ ಹಾಗೂ ಪ್ರೊಫೆಸರ್ ಸನ್ಮತಿ ಸುಗಂಧಿ. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಮಾಲಾ ಸಾಂಬ್ರಾಣಿ. 8:30 ದೇಶಭಕ್ತ ಮೈಲಾರ ಮಹಾದೇವಪ್ಪ, ಇವರ ಬಗ್ಗೆ ಮಾತನಾಡುತ್ತಾರೆ ಡಾ ಬಸವರಾಜ್ ಎನ್ ಅಕ್ಕಿ. 9:15 ನಿಸರ್ಗ ಜ್ಞಾನಾಮೃತ, ಭಾಗವಹಿಸುತ್ತಾರೆ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ರೂಪಕ ತರಂಗದ ಬೆನ್ನೇರಿ, ಪ್ರಸ್ತುತಿ ಕೀರ್ತಿ ನಿಡುಗುಂದಿ. 10:00 ಶಂಕರ್ ಎಲ್ ಭಟ್ ಅವರಿಂದ ದ್ರೌಪದಿ ಭಕ್ತಿ ಕೀರ್ತನ ಕೇಳುತ್ತೀರಿ. 10:30 ಕೇಂದ್ರ ಸರ್ಕಾರವು 12 ವರ್ಷಗಳ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿವಿಧ ವಿಷಯಗಳ ಕುರಿತು ಎನ್ಎಸ್ಡಿ ಆಕಾಶವಾಣಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮಗಳ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ವಿಷಯ ಕಿಸಾನ್ ಸಶಕ್ತೀಕರಣ. ಇನ್ನು ನಾಳೆಯ ಪ್ರಸಾರದಲ್ಲಿ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25 ಅಶೋಕ್ ಚೊಳಚಗುಡ್ಡ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆ, 6:35 ಹುಲಕುಂದದ ಕಸ್ತೂರೆವ್ವ ಮೂಷಣ್ಣವರ್ ಮತ್ತು ತಂಡದವರಿಂದ ಗೀಗಿ ಪದ, 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಶರಣಬಸವ ಚೌಳಿನ್, 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರ್ಸಿ, 7:50 ಚಿತ್ರಗೀತೆಗಳು ಕೇಳುತ್ತೀರಿ, 8:30 ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ನರ್ಮದಾ ಅವರಿಂದ ವಯಲಿನ್ ವಾದನ, 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ.

0: ಧಾರವಾಡ. 9:05 ಭಾಗ್ಯಶ್ರೀ ಅವಧಾನಿ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ. 9:30 ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳುತ್ತೀರಿ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಣೆಬೆನ್ನೂರಿನ ನಾಗೇಂದ್ರಪ್ಪ ಸಣ್ಣಸಿದ್ದಪ್ಪ ಆಟವಾಳಗಿ ಮತ್ತು ಸಂಗಡಿಗರಿಂದ ಒಡಬುಗಳು, ನಂತರ ಶಿವಳ್ಳಿಯ ಅಂಬವ್ವ ಮಹಾದೇವಪ್ಪ ಪೂಜಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ, ಆನಂತರ ಚಿಕ್ಕೋಡಿ ತಾಲೂಕು ಬಂಬಲವಾಡಿಯ ಭರಮೂರಾಮಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆವಾದನ ಕೇಳುತ್ತೀರಿ. 11:00 ಕಾರ್ಯಕ್ರಮ ಗಾನಲಹರಿ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಾನಿ ಮಿರಜ್ಕರ್ ಅವರ ಗಾಯನ. 12:05 ವನಿತಾ ವಿಹಾರ. ಈ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ಕೇಳುತ್ತೀರಿ. ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಡಾ ವಿಜಯ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ ಕುರಿತು ಡಾ ಶಾಂತಲಾ ಹರ್ಲೇಕರ್ ಅವರಿಂದ ಮಾಹಿತಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕಲಾ ಉತ್ಸವ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 11:20 ಬ್ಯಾಹಟ್ಟಿಯ ಹನುಮಂತಗೌಡ ಮೇಲಿನ್ಮನಿ ಮತ್ತು ಸಂಗಡಿಗರಿಂದ ಜಗ್ಗಲಿಗೆ ವಾದನ. 11:30 ಹಲೋ ಅಭಿಲಾಷ. 2:40 ಹೊಸ ಹಾಡು. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ವಯಸ್ಕರಲ್ಲಿ ಡೆಂಗ್ಯೂ. ಭಾಗವಹಿಸಲಿದ್ದಾರೆ ಡಾ ನಿಖಿತಾ ಆರ್ ಮುಧೋಳ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. 7:45 ವಿವೇಕಾನಂದರು. ಮಾತನಾಡುತ್ತಾರೆ ಡಾ ನೇಮಿಚಂದ್ರ ದಿಬ್ಬದ್. 8:00 ಕಾರ್ಯಕ್ರಮ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ಜೀಶಾನ್ ಶಿರಸಂಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾ ರಾಮನ್. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ವರ ಸೌರಭ. 9:30 ಬಾನುಲಿ ಭಿತ್ತಿಯಿಂದ. ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಧಾರವಾಡದ ನಿವೃತ್ತ ಹಿರಿಯ ಉದ್ಘೋಷಕರಾದ ಲತಾ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಿ ಸುರೇಖಾ ಸುರೇಶ್. 10:00 ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೀತಾಮೂರ್ತಿ ಅವರ ಹಾಡುಗಾರಿಕೆ ಕೇಳುತ್ತೀರಿ. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು. 11:10 ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತದೆ ದಿಲ್ಲಿ ಕೇಂದ್ರದಿಂದ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.
1: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
3: ನಾನು ಡಾ ರಿಕಿತಾ ಆರ್ ಮುಧೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443415 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು

0: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
1: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ.
0: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
2: ನೆನಪುಗಳ ಮಾತು ಮಧುರ.
3: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
0: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ.
4: ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ.
0: ಶ್ರೋತೃಗಳೇ, ಬನ್ನಿ ಕೇಳೋಣ, ಸವಿಯೋಣ. ಪ್ರತಿ ಶನಿವಾರ ಬೆಳಿಗ್ಗೆ 8 ಗಂಟೆ
5: ಸಮಯ, 6:20. ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
6: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ಮಾ. ಇದಾನೀಂ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ ಯತ್ ಅಂತ್ಯೋದಯಸ್ಯ ಭಾವನೆಯಾ ಪ್ರೇರಿತಾಣಾಂ ನಿರ್ಧನ ಜನಾನಾಂ ಕಲ್ಯಾಣಂ ಏವ ಗತ ದ್ವಾದಶ ವರ್ಷೇಷು ಶಾಸನಸ್ಯ ನೀತಿ ನಿರ್ಮಾಣಸ್ಯ ಆಧಾರಃ. ಪಶ್ಚಿಮ ಬಂಗಾಳ ರಾಜ್ಯ ಆಯುಷ್ಮಾನ್ ಪ್ರಧಾನಮಂತ್ರಿ ಭಾರತ ಜನ ಆರೋಗ್ಯ ಯೋಜನಾ ಪ್ರವರ್ತಿಷ್ಯತೆ. ದಿಲ್ಲಿ ಉಚ್ಚ ನ್ಯಾಯಾಲಯೇನ ಸಿಬಿಎಸ್ಇ ಬೋರ್ಡ್ ಇತ್ಯಸ್ಯ ದ್ವಾದಶ ಕಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಆಂಕಿಕ ಮೂಲ್ಯಾಂಕನ ಪ್ರಣಾಳೀ ವಿಷಯೇ ಅನಿಯಮಿತತಾ ಸಂದರ್ಭೇ ಕೇಂದ್ರ ಸರ್ವಕಾರಾಯ ತಥಾ ಸಿಬಿಎಸ್ಇ ಬೋರ್ಡ್ ಇತ್ಯಸ್ಮೈ ಸೂಚನಾ ಪತ್ರಂ ಪ್ರದತ್ತಂ. ಭಾರತೇನ ಪಶ್ಚಿಮ ಏಷ್ಯಾ ಕ್ಷೇತ್ರೆ ಪುನಃ ಪ್ರವೃತ್ತಾನಾಂ ಆಕ್ರಮಣಾನಾಂ ವಿಷಯೇ ಗಭೀರಾ ಚಿಂತಾ ಪ್ರಕಟಿತಾ. ಆಕಾಶವಾಣಿ ಸೇವಾಯಾಃ 90 ವರ್ಷ ಪ್ರಪೂರಣಂ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ಭಾರತದಲಂ ಅಫ್ಘಾನಿಸ್ತಾನದಲಂ ಏಕೇನ ವಾರೇಣೈವ 300+ ಧಾವನಾಂಕೈ ಪರಾಜಿತ್ಯ ಸ್ವಸ್ಯ ಬೃಹತ್ತಮಂ ಪಂಚದಿವಸೀಯ ವಿಜಯಂ ಅಭಿಲೇಖಿತವತ್. ಇದಾನೀಂ ವಾರ್ತಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವದತ್ ಯತ್ ಅಂತ್ಯೋದಯಸ್ಯ ಭಾವನೆಯಾ ಪ್ರೇರಿತಾಣಾಂ ದರಿದ್ರಜನಾನಾಂ ಕಲ್ಯಾಣಂ ಏವ ಗತ ದ್ವಾದಶ ವರ್ಷೇಷು ಶಾಸನಸ್ಯ ನೀತಿ ನಿರ್ಮಾಣಸ್ಯ ಆಧಾರಃ ಅಭವತ್. ತೇನ ಉಕ್ತಂ ಯತ್ ಅಸ್ಮಿನ್ ಕಾಲೆ ಭಾರತ ದೇಶಃ ಬಹೂನಿ ಪರಿವರ್ತನಾನಿ ಅನುಭೂತವತ್. ಯೇಷಾಂ ಕೇಂದ್ರೇ ನಿರ್ಧನಾಃ ವಂಚಿತಾಶ್ಚ ಜನಾಃ ಆಸನ್. ಪ್ರಧಾನಮಂತ್ರಿ ಅವದತ್ ಯತ್ ಜನಧನ ಯೋಜನಾ ಪ್ರತ್ಯಕ್ಷ ಲಾಭ ಹಸ್ತಾಂತರಣಂ ಸ್ವಚ್ಛ ಭಾರತ ಅಭಿಯಾನಂ ಪಿಎಂ ಆವಾಸ ಯೋಜನಾ ಜಲ ಜೀವನ ಮಿಷನ್ ಇತಿ ತಥಾ ಆಯುಷ್ಮಾನ್ ಭಾರತ ಯೋಜನಾ ಇತ್ಯಾದೀನಾಂ ಮುಖ್ಯೋದ್ದೇಶ್ಯಂ ಅಸ್ತಿ ಯತ್ ಜನಾನಾಂ ಕೃತೆ ಗೌರವಪೂರ್ಣಂ ಜೀವನಂ ಅವಸರಾಣಾಂ ಸುನಿಶ್ಚಯಂ ಕರ್ತುಂ ಅಪಿ ಆಸೀತ್. ನಿರ್ಧನ ಜನಾನಾಂ ಜೀವನಸ್ತರೆ ಸಸ್ಯ ಉನ್ನಯನೆ ಪ್ರೌದ್ಯೋಗಿಕ್ಯಾಃ ಅಪಿ ಮಹತ್ವಪೂರ್ಣ ಭೂಮಿಕಾ ಅಭವತ್.
7: पिछले 11 साल में देश में 25 करोड़ लोगों ने गरीबी को हराया है, गरीबी को परास्त किया है और गरीबी से बाहर निकल करके 25 करोड़ का एक बहुत बड़ा समूह नियो मिडिल क्लास के रूप में आज देश के अंदर बहुत बड़ी भूमिका अदा कर रहा है। इस नियो मिडिल क्लास की अपनी एस्पिरेशंस हैं, अपने सपने हैं।
6: अद्य आरभ्य ಪಶ್ಚಿಮ ಬಂಗಾಳ ರಾಜ್ಯ ಆಯುಷ್ಮಾನ್ ಪ್ರಧಾನಮಂತ್ರಿ ಭಾರತ ಜನ ಆರೋಗ್ಯ ಯೋಜನಾ ಪ್ರವರ್ತಿಷ್ಯತೆ. ಏತೇನ ಸಾ ಯೋಜನಾ ಸಂಪೂರ್ಣೇಪಿ ದೇಶೇ ಕಾರ್ಯಾನ್ವಿತ ಭವಿಷ್ಯತಿ. ಸ್ವಾಸ್ಥ್ಯ ಸೇವಾ ವಿಸ್ತಾರ ದಿಶಿ ಮಹತ್ವಪೂರ್ಣ ಪದಂ ಇದಂ. ರಾಜ್ಯ ಸರ್ವಕಾರ ಅದ್ಯ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾಯಾಃ ಕಾರ್ಯಾನ್ವಯನಾರ್ಥಂ ರಾಷ್ಟ್ರೀಯ ಸ್ವಾಸ್ಥ್ಯ ಪ್ರಾಧಿಕರಣೇನ ಸಹ ದಿಲ್ಲಿ ನಗರೆ ಸಂಧಿಪತ್ರೆ ಹಸ್ತಾಕ್ಷರಂ ಕರಿಷ್ಯತಿ. ಅಸ್ಮಿನ್ ಅವಸರೆ ಕೇಂದ್ರೀಯ ಸ್ವಾಸ್ಥ್ಯ ಮಂತ್ರಿ ಜೆಪಿ ನಡ್ಡಾ ತಥಾ ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಉಪಸ್ಥಿತೌ ಭವಿಷ್ಯತಃ. ದಿಲ್ಲಿ ಉಚ್ಚ ನ್ಯಾಯಾಲಯೇನ

0: अवसरे राष्ट्रव्यापिनः कार्यक्रमः आयोज्यन्ते। एष अभियानः 9 जून 16-2000 वर्षे प्रधानमन्त्रिणा नरेन्द्रमोदिना प्रारब्धः। अस्य उद्देश्यं गर्भवतीनां महिलानां कृते निःशुल्कं गुणवत्तायुक्तं तथा प्रसवपूर्व स्वास्थ्यसेवानां प्रदानम् अस्ति। अस्मिन् अवसरे केन्द्रीयस्वास्थ्यमन्त्री JP Nadda 75 रूप्यकस्य स्मारकमुद्रां 5 रूप्यकस्य डाकपत्रं च प्रसारयिष्यति। विश्व महासागर दिवसस्य अवसरे पर्यावरण राज्य मंत्री कीर्ति वर्धन सिंह जनान महासागर संरक्षणस्य समुद्री जीवरक्षणस्य च संकल्पं कर्तुं आहूतवान्। सः अवदत् यत् महासागराः विश्वस्य राष्ट्राणि परम्पराश्च परस्परं संयोजयन्ति। भावी परम्पराणां कृते स्वच्छजलस्य स्वस्थपर्यावरणस्य च संरक्षणार्थं सर्वैः सहकार्यं करणीयम् इति तेन उक्तम्। क्रिकेट क्रीडायां भारतस्य ऐतिहासिकः विजयः। क्रिकेट क्रीडायां भारतदलम् अफगानिस्तानदलम् एकया एव पर्यायया 300+ धावनांकैः पराजित्य स्वस्य बृहत्तमं 5-दिवसीय विजयम् अभिलेखितवत् इति वार्ताः।
1: आकाशवाणी धारवाड।
2: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಉಪಕ್ರಮದ ಭಾಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಸ್ವಿಮ್ಮಿಂಗ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜು ಸ್ಪರ್ಧೆ ಜರುಗಿತು. ಕೊಪ್ಪಳದ ಆರಕ್ಷಕ ವೃತ್ತ ನಿರೀಕ್ಷಕ ಸುರೇಶ್ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಯುವಜನರ ದೈಹಿಕ ಹಾಗೂ ಮಾನಸಿಕ ಸುದೃಢತೆಗೆ ಕ್ರೀಡೆಗಳು ಸಹಕಾರಿ, ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾಬ್ಗೌಡರ್ ಮಾತನಾಡಿ, ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳಾದ ಅಸ್ಮಿತಾ ಚಂದ್ರು ಹಾಗೂ ವೃತ್ತಿ ಅಗರ್ವಾಲ್ ಉತ್ತಮ ಸಾಧನೆ ಮಾಡಿದ್ದಾರೆ, ಇತರೆ ಯುವ ಈಜುಪಟುಗಳಿಗೆ ಅವರು ಮಾದರಿ ಎಂದರು. ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆ ಅಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಕರ್ಷಣೆಯ ಮುಖವಾಡ ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನದಿಂದ ದೂರವಿರುವುದು ಎಂಬ ಧ್ಯೇಯದೊಂದಿಗೆ ಆಯೋಜಿಸಿದ್ದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ದರ್ಗದ್ ಚಾಲನೆ ನೀಡಿದರು. ದದೆಗಲ್ ರಾಜೀವ್ ಗಾಂಧಿ ಗ್ರಾಮೀಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಯುವಜನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಂಬಾಕು ಸೇವನೆ ಹಾಗೂ ಧೂಮಪಾನ ಆರೋಗ್ಯ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ತಂಬಾಕು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನತೆ ಬದ್ಧರಾಗಬೇಕು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ DH NANDAKUMAR ಮಾತನಾಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಆಶಯದಂತೆ ತಂಬಾಕು ಹಾಗೂ ನಿಕೋಟಿನ್ ಉದ್ಯಮ ಯುವಜನರನ್ನು ಆಕರ್ಷಿಸಲು ಉತ್ಪನ್ನಗಳನ್ನು ಸುವಾಸನೆ ಭರಿತ ವರ್ಣರಂಜಿತ ಪ್ಯಾಕೇಜಿಂಗ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಪ್ರಚಾರಕ್ಕಾಗಿ ಹೇಗೆ ಬಳಸುತ್ತದೆ ಎಂಬುದನ್ನು ಬಹಿರಂಗಪಡಿಸಲು 2026 ಆಚರಣೆಯ ಧ್ಯೇಯ ನಿಗದಿಯಾಗಿದೆ ಎಂದು ನುಡಿದರು. ತಂಬಾಕು ಸೇವನೆಯಿಂದ ಮತ್ತು ಧೂಮಪಾನದಿಂದ ಬಾಯಿಯ ಕ್ಯಾನ್ಸರ್, ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಕಾಯಿಲೆಯಿಂದ ಬಾಧಿತರಾಗುತ್ತೇವೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವ್ಯಾಪ್ತಿಯ 2ನೇ ಆವೃತ್ತಿಯಲ್ಲಿ ಕೊಪ್ಪಳ ನಗರದಲ್ಲಿ ವಾಸವಾಗಿರುವ ಸ್ವಂತ ಮನೆ ಹಾಗೂ ನಿವೇಶನರಹಿತ ಕುಟುಂಬಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಲಾಗಿದೆ. ಫಲಾನುಭವಿಗಳ ಸಮೀಕ್ಷೆ ಮತ್ತು ಅರ್ಜಿ ಸಲ್ಲಿಕೆ ಅವಧಿಯನ್ನು ಈ ತಿಂಗಳ 30ರವರೆಗೆ ವಿಸ್ತರಿಸಲಾಗಿದೆ. ಅರ್ಹ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮದ ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪತ್ರದೊಂದಿಗೆ ಅಗತ್ಯ ದಾಖಲಾತಿಗಳನ್ನು ಸಂಬಂಧಿತ ಕಚೇರಿಗೆ ಸಲ್ಲಿಸುವಂತೆ ಕೊಪ್ಪಳ ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ರೈತರು DAP ಬದಲಿಗೆ ಸಂಯುಕ್ತ ರಸಗೊಬ್ಬರ ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕ GD Krishnamurthy ಸಲಹೆ ನೀಡಿದ್ದಾರೆ. ಆಧುನಿಕ ಕೃಷಿಯಲ್ಲಿ ರೈತರು ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಾಗಿ ಬಳಸುತ್ತಿರುವುದು ಕೃಷಿ ಉತ್ಪಾದನೆ ಹಾಗೂ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ, ಇದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಎಂದರು. ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಹಾಗೂ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ.

0: ರೈತರ ಅನುಕೂಲಕ್ಕಾಗಿ ಅಗತ್ಯ ಪ್ರಮಾಣದ ರಸಗೊಬ್ಬರಗಳನ್ನು ವಿವಿಧ ದಾಸ್ತಾನು ಮಳಿಗೆಗಳಲ್ಲಿ ದಾಸ್ತಾನು ಮಾಡಲಾಗಿದ್ದು, ರೈತರು ಒಂದೇ ಬಗೆಯ ರಸಗೊಬ್ಬರಕ್ಕೆ ಅಥವಾ ಒಂದೇ ಸಂಸ್ಥೆಯ ಉತ್ಪನ್ನಗಳಿಗೆ ಆದ್ಯತೆ ನೀಡದೆ ಪರ್ಯಾಯ ಗೊಬ್ಬರಗಳನ್ನು ಬಳಕೆ ಮಾಡಲು ಅವರು ಸಲಹೆ ನೀಡಿದರು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಸಗೊಬ್ಬರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು, ನೈಜ ರೈತರಿಗೆ ಮಾತ್ರ ಸಬ್ಸಿಡಿ ಸಹಿತ ರಸಗೊಬ್ಬರ ತಲುಪಿಸಲು ರೈತರ ಎಫ್ಐಡಿ ಕಡ್ಡಾಯವಾಗಿರುತ್ತದೆ. ಕೃಷಿ ಇಲಾಖೆ ಅಭಿವೃದ್ಧಿಪಡಿಸಿರುವ ಕೆ ಕಿಸಾನ್ ಹೊಸ ತಂತ್ರಾಂಶದ ಮೂಲಕವೇ ಇನ್ನು ಮುಂದೆ ರಸಗೊಬ್ಬರ ವಿತರಣೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಮುಂಗಾರು ಬೀಜೋತ್ಸವ ಕಾರ್ಯಕ್ರಮ ನಡೆಯಿತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಎಆರ್ ಕುರುಬರ್ ಮತ್ತು ವ್ಯವಸ್ಥಾಪನಾ ಮಂಡಳಿ ಸದಸ್ಯ ತಿಮ್ಮಣ್ಣ ಚವಡಿ ಹಾಗೂ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ ಪಿಆರ್ ಬದರಿ ಪ್ರಸಾದ್ ನೇತೃತ್ವದಲ್ಲಿ ಬೀಜೋತ್ಸವ ಜರುಗಿತು. ಕುಕನೂರು ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಪ್ರಕಾಶ್ ಮೇಟಿ, ಪ್ರಗತಿಪರ ರೈತರಾದ ಮುದುಕಪ್ಪ ದೇವರ್, ಜೀವಂತಗೌಡ, ಗವಿಸಿದ್ದಪ್ಪ, ಶರಣೇಗೌಡ ಹಾಗೂ ಹನುಮಂತಪ್ಪ ಪಾಲ್ಗೊಂಡಿದ್ದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಧಾರವಾಡ.
2: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
3: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
4: ನಾನು ಡಾ ರಿಕಿತಾ ಆರ್ ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
2: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ವಾಣಿ. ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
2: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ಅಕ್ಕ ನೋಡು,
4: ಹ್ಯಾಪಿ ಬರ್ತ್ಡೇ ಬ್ರೋ.
3: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
4: ಯಾವಾಗ್ಲೂ ಶಾಪಿಂಗ್.
3: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
5: ಸೇವಿಂಗ್ ಮಾಡೋ ವಯಸ್ಸು ಕೂಡ.
6: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
7: ನನ್ಗೆ ಗೊತ್ತಲ್ವಾ,
6: RBI ಹೇಳುತ್ತೆ.
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ

ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಶ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಡೆಯಬಾರದು. ಒಂದು ವೇಳೆ ಹೆಚ್ಚುವರಿ ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ದ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು

0: ವಿಕಸಿತ ರಾಷ್ಟವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು ಯುವಜನತೆ ರಾಷ್ಟದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: India is the fastest growing economy of the world. I am not telling because of the huge vastness of this country. There are some issues, there are some problems. But in spite of the Middle East problem, in spite of the Iran, US, Ukraine, Russia, India's economy is growing fast. And nobody is, no petrol outlet is right one in spite of these problems. And as there are many countries which are happening. So friends, I would like to end, I would like to tell, you can record my words. 21st century is India century. That century belongs to India.
0: 2028 ವಿಧಾನಸಭಾ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಮೈಸೂರು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಹುಣಸೂರು ಕಾಂಗ್ರೆಸ್ ಮುಖಂಡರು ಕುಮಾರ ಪಾರ್ಕ್ ಸರ್ಕಾರಿ ಅತಿಥಿಗೃಹದಲ್ಲಿ ಅಭಿನಂದಿಸಿದ ಸಂದರ್ಭದಲ್ಲಿ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈ ಮರೆಯದಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡದಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಿವೈ ವಿಜಯೇಂದ್ರ, ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ನ ಹಿಂದಿನ ಕಾರ್ಯಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕವನ್ನು ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ದೂರಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಉಪ ಮುಖ್ಯಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದ್ದ ಕೊಠಡಿಯನ್ನೇ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 6 ದಿನಗಳ ಕಾಲ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಿಶೇಷವಾಗಿ ಕರಾವಳಿ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಅವರ ಹೆಸರನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ವಿಶೇಷ ಘಟಕ ಯೋಜನೆ ಎಸ್ಸಿಪಿ ಹಾಗೂ ಗಿರಿಜನ ಉಪಯೋಜನೆ ಟಿಎಸ್ಪಿಯಡಿಯಲ್ಲಿ ಮಂಜೂರಾಗಿರುವ ಅನುದಾನವನ್ನು ಶೇಕಡ 100% ಬಳಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಉಡುಪಿ ಜಿಲ್ಲಾ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಜುಲೈ 11 ರಾಷ್ಟೀಯ ಲೋಕ ಅದಾಲತ್ ಜರುಗಲಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶೈಲಜಾ ಎಚ್ವಿ ತಿಳಿಸಿದ್ದಾರೆ.

0: ಹೇಳಿದ್ದಾರೆ. ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಕೇವಲ ಒಂದು ದಿನದ ಕೆಲಸವಲ್ಲ, ಅದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿ ಫೌಜಿಯಾ ತರನ್ನುಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ 2026ರಲ್ಲಿನ ನಿಯಮಗಳನ್ನು ಸಂಪೂರ್ಣವಾಗಿ ಅರಿತು ಜಿಲ್ಲೆಯಲ್ಲಿನ ಘನತ್ಯಾಜ್ಯ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಪಿಕೆ ಬಡಿಗೇರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ದಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಶ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರಿ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಅಜ್ಜಾಯ್ದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಆಕಾಶವಾಣಿ ಧಾರವಾಡ. ಸಮಯ 6:50:49.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
1: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
0: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
1: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150ಕ್ಕೂ ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
0: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612.
4: ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಹಿಂಗೆ ಕೈಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು.
10: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ

0: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.

0: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಮುಂಗಾರು ಬೆಳೆ ಬೆಳೆಯಲು ಹವಾಮಾನ ಸ್ಥಿತಿಗತಿ ಈ ಕುರಿತಂತೆ ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜೆಎ ಹೊಸಮಠ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ರೈತ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಳಗೆ ಆಕಾಶವಾಣಿಯ ಈ ಒಂದು ಕಾರ್ಯಕ್ರಮ ಜನಜನಿತವಾಗಿದೆ. ಸಾಕಷ್ಟು ರೈತ ಬಾಂಧವರು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ, ಮತ್ತೆ ರೈತರಿಗೆ ಬೇಕಾದಾಗ ಬೇಕಾದಂತಹ ಅನುಕೂಲತೆಗಳು ಈ ಒಂದು ಕಾರ್ಯಕ್ರಮದ ಮುಟ್ಟದಾ ಇದೆ ಅಂತೇಳಿ ಸಾಕಷ್ಟು ನಮಗೆ ಪ್ರತಿಕ್ರಿಯೆಗಳು ಲಭ್ಯವ. ನೋಡ್ರಿ, ಈಗ ಮುಂಗಾರು ಆರಂಭ ಆಗಿದೆ. ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಬದುಕು ಮುಂಗಾರಿನಿಂದನೇ ಆರಂಭ. ಮುಂಗಾರು ಮಳೆ ಚೆನ್ನಾಗತ್ತೆ ಅಂದ್ರೆ ರೈತ ಎರಡು ಪೀಕ್ ತಗೊಳ್ತಾನೆ. ಕಪ್ಪು ಮಣ್ಣಿನ ಪ್ರದೇಶದ ರೈತ ಬಾಂಧವರಿಗೆ ಬಹಳ ಒಂಥರ ಇದು ಖುಷಿಯನ್ನು ನೀಡುವಂಥ ವಿಚಾರ. ಆದರೂ ಏನಾಗಿದೆ ನಮ್ಮ ದೇಶದೊಳಗೆ, ಜಗತ್ತಿನೊಳಗೆ ಅನ್ರಿ, ಈ ಗ್ಲೋಬಲ್ ವಾರ್ಮಿಂಗ್ ವೈಪರೀತ್ಯಗಳಾಗ್ತಾ ಇದ್ದಾವೆ. ಯಾವಾಗ ಬೇಕು ಅವಾಗ ಮಳೆ ಆಗುವುದಿಲ್ಲ, ಯಾವಾಗ ಬೇಡ ಅವಾಗ ಮಳೆ ಆಗ್ತದೆ. ಹೀಗಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೂ ಒಂದು ಕಾರಣ ಇರ್ಬೋದು, ಯಾಕಂದರೆ ನಾವು ಏನು ಮಾಡ್ತೀವಿ, ನೈಸರ್ಗಿಕ ಅಂಶವನ್ನು ನಮ್ಮ ಹೊಲದೊಳಗೆ ಕಡಿಮೆ ಮಾಡ್ತಾ ಇದ್ದೀವಿ. ಸಾವಯವ ಅಂಶ ಇಲ್ಲ, ಗೊಬ್ಬರಗಳನ್ನು ಅಂದರೆ ಸಾಕಷ್ಟು ದುಬಾರಿ ಗೊಬ್ಬರವನ್ನು ತೊಗೊಂಬರೋದು, ಆಮೇಲೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗ ಮಾಡೋದಿಲ್ಲ, ಮತ್ತು ಹೀಗಾಗಿ ಬೀಜೋಪಚಾರ ಮಾಡೋಂಗಿಲ್ಲ. ಅಂದರೆ ವೈಜ್ಞಾನಿಕವಾಗಿ ತಾಂತ್ರಿಕ ಬೆಳೆಯನ್ನು ಬೆಳೀಬೇಕು ಅಂತಂದರೆ ನಮಗೆ ಉದಾಹರಣೆ ಅಂದರೆ ಇಸ್ರೇಲ್ ಮಾದರಿ. ಇಸ್ರೇಲು ಬೇರೆ ಬೇರೆ ದೇಶದೊಳಗೆ ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ, ಯಾಕೆ ನಮ್ಮಲ್ಲಿ ಆಗ್ತಾ ಇಲ್ಲ ಅಂದರೆ, ಅವರು ಮಣ್ಣಿನ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡು ಕೃಷಿ ಮಾಡ್ತಾರೆ. ಆ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಇವತ್ತು ನಾವು ಕಬ್ಬಿನ ಪೀಕ್ ಬಂದಮೇಲೆ ಅದನ್ನು ಕೆಲಸ ಆಗ್ತದೆ ಅಂತ ಹೇಳಿ ಬೆಂಕಿ ಹಚ್ಚಿಬಿಡ್ತೀವಿ, ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ನೀವು ಭೂಮಿಯ ಆರೋಗ್ಯ, ಮಣ್ಣಿನ ಆರೋಗ್ಯ ನೀವು ಕಾಪಾಡ್ಕೊಂಡು ಬಂದ್ರೆ ಅಂದರೆ ನಿಮ್ಮ ಆರೋಗ್ಯ ತನ್ನಿಂತಾನ ಚಲೋ ಆಗ್ತದೆ. ಇವತ್ತು ನಮ್ಮ ಸಣ್ಣ ಸಣ್ಣ ಊರೊಳಗೆ, ಗಂಗಾವತಿ ಅಂತ ಊರೊಳಗೆ ನಮಗೆ ಕ್ಯಾನ್ಸರ್ ಹಾಸ್ಪಿಟಲ್ ಅದ ಯಾಕದವು ಅಂದರೆ, ರಾಸಾಯನಿಕಗಳನ್ನು ಉಪಯೋಗ ಮಾಡಿ ನಮ್ಮ ಆಹಾರ ಉತ್ಪನ್ನಗಳ ಗುಣಮಟ್ಟ ಭಾಳ ಕೆಟ್ಟದಾಗಿದೆ. ಅದಕ್ಕೆ ಇದನ್ನೆಲ್ಲ ನಾವು ವಿಚಾರ ಮಾಡಬೇಕಾಗಿದೆ ಅಂತೇಳಿ ಆಸೆ ಮಾಡ್ತಾ, ಈಗ ಮುಂಗಾರು ಪ್ರವೇಶ ಆಗಿದೆ. ರೈತರ ಮುಖದಲ್ಲಿ ಸಾಕಷ್ಟು ನಗಿದೆ, ಯಾಕಂದರೆ ಮೇ 25ರಿಂದನೇ ನಮ್ಗೆ ಮಳೆ ಪ್ರಾರಂಭವಾಗಿದೆ. ಅವಧಿ ಪೂರ್ವವಾಗಿ ಮುಂಗಾರು ಪ್ರವೇಶ ಆಗಿದೆ, ಮತ್ತು ಸಾಕಷ್ಟು ಮಳೆ, 4 ಪಟ್ಟು ಮಳೆ ಬಂದ್ಬಿಟ್ಟದ, ಜಾಸ್ತಿ ಆಗಿದೆ, ಮಣ್ಣಿನ ತೇವಾಂಶ ಹೆಚ್ಚಾಗಿದೆ. ಮತ್ತು ಈಗ ಭೂಮಿಯನ್ನು ಸಿದ್ಧಪಡಿಸಿಕೊಂಡು ಟ್ರ್ಯಾಕ್ಟರ್ ಹೊಡೆದವರಂತೂ ಭಾಳ ಖುಷಿಪಟ್ಟಿರ್ತಾರೆ, ಯಾಕಂದರೆ ಭೂಮಿಗೆ ಸಾಕಷ್ಟು ನೀರಿನ ಒಂದು ಪ್ರವೇಶ ಆಗಿರೋದ್ರಿಂದ ಈ ರೋಹಿಣಿ ಮಳೆ ಅವರಿಗೆ ಒಂದು ಅದೃಷ್ಟದ ಹಾದಿಯನ್ನು ತೋರಿದೆ. ಮತ್ತು ಈ ಜೂನ್ ಮೊದಲ ವಾರದಲ್ಲಿ ಕೂಡ ಮತ್ತೆ ಮಳೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ರೈತ ಬಾಂಧವರು ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ಈ ಹೆಸರು, ಉದ್ದು, ಭತ್ತ, ಗೋಂಜೋಳ, ಶೇಂಗಾ, ಹತ್ತಿ, ಸೋಯಾವರೆ, ಮೆಣಸಿನಕಾಯಿ, ಈರುಳ್ಳಿ, ಊದಲು ಇವುಗಳನ್ನೆಲ್ಲ ಬಿತ್ತಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಅಂತಂದರೆ ನಾವು ಹವಾಮಾನ ವೈಪರೀತ್ಯಗಳನ್ನು ತಿಳ್ಕೊಳ್ಬೇಕು. ನಮಗೆ ನಾಡಿ ಮಿಡಿತ ನಮಗೆ ಗೊತ್ತಾಯ್ತು ಅಂದರೆ ಅವಾಗ ನಮ್ಮ ರೈತ ಬಾಂಧವನಿಗೆ, ಯಾಕಂದರೆ ಎಲ್ಲರಿಗೂ ಕೂಡ ಈ ಬೋರ್ ಹಾಕಿ ನೀರು ತಗೊಳ್ಳೋಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಮಳೆಯ ಮೇಲೇ ಅವಲಂಬಿತ ಆಗುವ ರೈತ ಇರೋದ್ರಿಂದ ಹವಾಮಾನ ಒಂದು ವಿಚಾರಗಳನ್ನು, ಹವಾಮಾನ ತಜ್ಞರು ಹೇಳುವಂಥ ವಿಚಾರಗಳನ್ನು ನಾವು ಗಮನಿಸಲೇಬೇಕು. ಇವತ್ತು ನಮ್ಮ ಜೊತೆಗೆ ಒಬ್ಬ ಹವಾಮಾನ ತಜ್ಞರಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಗ್ರಿ ಮೆಟ್ರಾಲಜಿ ಮತ್ತು ಅಂದರೆ ಕೃಷಿ ಹವಾಮಾನ ಶಾಸ್ತ್ರ ಅದರದ ಒಂದು ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಜೆಎ ಹೊಸಮಠ್ ಅವರಿದ್ದಾರೆ. ರೈತರಿಗೆ ನೆರವಾಗ ನಿಟ್ಟಿನೊಳಗೆ ನಾವು ಏನು ಮಾಡಲಿ ಅಂತ ಒಂದು ಯಾವಾಗಲೂ ತುಡಿತಾ ಇರೋದು. ಹವಾಮಾನ ವೈಪರೀತ್ಯಗಳನ್ನ ನಾವು ಗಮನಿಸಬೇಕು, ಅಂದಾಗಲೇ ನಾವು ಉತ್ತಮ ಇಳುವರಿಯನ್ನು ಪಡಿಬಹುದು ಅಂಥೇಳಿ ಅವರು ರೈತರಿಗೆ ಸಾಕಷ್ಟು ಕರೆ ನೀಡ್ತಾ ಇದ್ದಾರೆ. ಇವತ್ತು ಈ ಸಾಂದರ್ಭಿಕವಾಗಿ ಅವರು ನಮ್ಮ ಜೊತೆಗಿದ್ದಾರೆ ಈ ನಮ್ಮ ಕಾರ್ಯಕ್ರಮದೊಳಗೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಜೆ ಹೊಸಮಠ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ರೈತ ಬಾಂಧವರೇ. ಡಾಕ್ಟರ್ ಜೆ ಹೊಸಮಠ್ ಅವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಸರಿಯಾದ ಮುಂಗಾರು ಪ್ರವೇಶ ಆಗ್ತಾ ಇದೆ, ಈ ಒಂದು ಸಂದರ್ಭದೊಳಗೆ ಯಾವ ರೀತಿ ತಮಗೂ ಕೂಡ ಸಂತೋಷ ಆಗಿದೆ ಅದನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚ್ಕೋಬೋದ?
2: ನಮಸ್ಕಾರ ಎಲ್ಲ ನಮ್ಮ ರೈತ ಬಾಂಧವರಿಗೆ. ಈಗಾಗಲೇ ನಮ್ಮ ಶರಣಬಸವ ಚೌಳಿನವರು ಈಗಾಗಲೇ ವಿಸ್ತೃತವಾಗಿ ವಿವರಣೆ ಕೊಟ್ಟಿದ್ದಾರೆ. ಏನಂತಂದರೆ ಮುಂಗಾರು ಈಗಾಗಲೇ ಪ್ರವೇಶ ಆಗಿದೆ, ನಮ್ಮ ರೈತರು ಯಾವ ರೀತಿಯಾಗಿ ಈಗ ಬಿತ್ತನೆಯನ್ನು ಕೈಗೊಳ್ಳಬೇಕು, ಏನು ಮಾಡಬೇಕನ್ನುವಂಥದ್ರ ಬಗ್ಗೆ ಈಗಾಗಲೇ ವಿಸ್ತೃತ ವಿಷಯವನ್ನು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಈ ಮುಂಗಾರು ಹಂಗಾಮಿಗೆ ಈಗ ಹವಾಮಾನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮುಂದೆ ಯಾವ ರೀತಿ ಇರಬಹುದು, ಹಿಂದೆ ಯಾವ ರೀತಿಯಾಗಿ ಈ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಸರಿಯಾಗಿ ಮಳೆ ಬರಲಿಲ್ಲ, ಸಕಾಲಕ್ಕೆ ಮಳೆ ಬರಲಿಲ್ಲ, ಆ ಕಾರಣದಿಂದಾಗಿ 2023 ಇಸವಿಯಲ್ಲಿ ಸರಿಯಾಗಿ ಮಳೆ ಬರದಿದ್ದ ಕಾರಣ ಬಹಳಷ್ಟು ಬೆಳೆ ಕುಂಠಿತಗೊಂಡು ಸರಿಯಾಗಿ ಉತ್ಪಾದನೆ ಆಗಲಿಲ್ಲ. ಆದರೆ ಅದೇ 2024 ಒಳ್ಳೆಯ ರೀತಿಯಾಗಿ ಮಳೆಯನ್ನು ನಾವು ಪಡೆದೆವು. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರೆಲ್ಲರೂ ಖುಷಿಯಾಗಿ ಒಳ್ಳೆಯ ಒಂದು ಉತ್ಪಾದನೆಯನ್ನು, ಬೆಳೆ ಉತ್ಪಾದನೆಯನ್ನು ಮಾಡಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡಿದ್ದಾರೆ.

ಅದೇ ರೀತಿಯಾಗಿ ಈ ವರ್ಷ ಅಂದರೆ 2025 ವರ್ಷಕ್ಕೆ ಮುಂಗಾರು ಮಳೆ ಯಾವ ರೀತಿಯಾಗಿ ರೈತರಿಗೆ ವರದಾನ ಆಗಬಲ್ಲದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಮುಂಗಾರು ಹಂಗಾಮಿಗೆ ಹವಾಮಾನ ಪರಿಸ್ಥಿತಿ ಸ್ವಲ್ಪ ಒಂದು ಅವಲೋಕನ ಹೇಳ್ತೀನಿ. ಏನಂತಂದರೆ ಇದು ಮಾನ್ಸೂನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಈ ಮಾನ್ಸೂನ್ ಅಂತ ಅನ್ನುವಂಥ ಒಂದು ಶಬ್ದ ಅರೇಬಿಕ್ನಿಂದ ಬಂದದ್ದಾಗಿದೆ. ಇದು ನಮ್ಮ ದೇಶದಲ್ಲ, ಅಂದರೆ ಇದರ ಅರ್ಥ ಋತು ಅಂತೇಳಿ. ಈ ಭೂಪ್ರದೇಶ ಮತ್ತು ಪಕ್ಕದ ಸಾಗರದ ನಡುವಿನ ತಾಪಮಾನದ ಏರಿಕೆಯಿಂದೇ ವಾತಾವರಣದಲ್ಲಿ ಉಂಟಾಗುವ ಒತ್ತಡದ ವ್ಯತ್ಯಾಸದಿಂದ ಉದ್ಭವಿಸುತ್ತದೆ. ಈ ಒಂದು ವರ್ಷದ ಅವಧಿಯ ಗಾಳಿ ಬೀಸುವ ದಿಕ್ಕಿನ ಚಲನೆಯನ್ನು ಆಧರಿಸಿ ಈ ಅವಧಿಗೆ ಮಾನ್ಸೂನ್ ಎಂದು ಕರೀತಾರೆ. ಮಾನ್ಸೂನ್ ಇತಿಹಾಸ ಹೇಳಬೇಕಂತಂದ್ರೆ ಪ್ರಾಚೀನ ಪ್ರಪಂಚದ ನಾವಿಕರು ಗಾಳಿ ಬೀಸುವ ದಿಕ್ಕು, ವೇಗ ಮತ್ತು ಅವುಗಳ ಆವರ್ತತೆಗಳನ್ನು ಅನುಸರಿಸುತ್ತಿದ್ದರು. ರೋಮನ್ನರು, ಗ್ರೀಕರು ಮತ್ತು ಅರಬ್ಬರು ಈ ಮಾರುತಗಳ ಮಾಹಿತಿಯನ್ನು ಕಡಲ ವ್ಯಾಪಾರಕ್ಕೆ ಬಳಸುತ್ತಿದ್ದರು. ಇತಿಹಾಸಕಾರರು ಹೇಳುವಂತೆ ಗ್ರೀಕ್ ನ್ಯಾವಿಗೇಟರ್ ಮತ್ತು ವ್ಯಾಪಾರಿ ಹಿಪ್ಪಲನ್ ಅರೇಬಿಯನ್ ಸಮುದ್ರದ ಮೂಲಕ ಕೇರಳದ ಅರೇಬಿಯನ್ ಸಮುದ್ರದ ಮೂಲಕ ಕೇರಳದ ಕಡೆಗೆ ಈ ಗಾಳಿ ಚಲಿಸುವ ಮಾರ್ಗವನ್ನು ಕಂಡುಹಿಡಿದರು.

0: ಶ್ರಮಿಕರು ಗಾಳಿ ಬೀಸುವ ದಿಕ್ಕು, ವೇಗ ಮತ್ತು ಅವುಗಳ ಆವರ್ತತೆಗಳನ್ನು ಅನುಸರಿಸುತ್ತಿದ್ದರು. ರೋಮನ್ನರು, ಗ್ರೀಕರು ಮತ್ತು ಅರಬ್ಬರು ಈ ಮಾರುತಗಳ ಮಾಹಿತಿಯನ್ನು ಕಡಲ ವ್ಯಾಪಾರಕ್ಕೆ ಬಳಸುತ್ತಿದ್ದರು. ಇತಿಹಾಸಕಾರರು ಹೇಳುವಂತೆ ಗ್ರೀಕ್ ನ್ಯಾವಿಗೇಟರ್ ಮತ್ತು ವ್ಯಾಪಾರಿ ಹಿಪ್ಪಲನ್ ಅರೇಬಿಯನ್ ಸಮುದ್ರದ ಮೂಲಕ ಕೇರಳದ ಕಡೆಗೆ ಈ ಗಾಳಿ ಚಲಿಸುವ ಮಾರ್ಗವನ್ನು ಕಂಡುಹಿಡಿದರು. ಎರಡು ಮುಂಗಾರುಗಳು ಭಾರತಕ್ಕೆ ಬರ್ತಾ ಇದೆ, ಒಂದು ನೈಋತ್ಯ ಮಾರುತ, ಇನ್ನೊಂದು ಈಶಾನ್ಯ ಮಾರುತ. ಅದನ್ನು ಇಂಗ್ಲಿಷ್ನಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಮತ್ತು ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ನಾವು ಕರಿತಾ ಇದ್ದೇವೆ. ಈ ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಮತ್ತು ನಾರ್ತ್ ಈಸ್ಟ್ ಮಾನ್ಸೂನ್ ಅಂದರೆ ನೈಋತ್ಯ ಮುಂಗಾರು ಹಾಗೂ ಈಶಾನ್ಯ ಮುಂಗಾರು ಯಾವ ರೀತಿಯಾಗಿ ಬರ್ತಾ ಇದ್ದಾವೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ಏನಂತಂದ್ರೆ, ಮಳೆಯು ಸಮುದ್ರದ ಕಾಯುವಿಕೆಯಿಂದ ನೀರು ಆವಿಯಾಗಿ ಮೋಡವಾಗಿ ಪರಿವರ್ತನೆಗೊಂಡು ಹೆಚ್ಚಿನ ಸಾಂದ್ರತೆ ಇರುವ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಇರುವ ಪ್ರದೇಶಕ್ಕೆ ಮೋಡಗಳಾಗಿ ಪರಿವರ್ತನೆಗೊಂಡು ಮಾರುತಗಳ ಪ್ರಭಾವ ಮತ್ತು ವೇಗದಿಂದ ಚಲಿಸಿ ಮಳೆಯನ್ನು ಬರಿಸುತ್ತವೆ. ನಮಗೆಲ್ಲ ಗೊತ್ತಿದ್ದಂತೆ ಸೂರ್ಯನ ಶಾಖದಿಂದ ಭೂಮಿಯು ಕಾಯ್ದು ಬಿಸಿ ಗಾಳಿಯು ಕಡಿಮೆ ಸಾಂದ್ರತೆ ಹೊಂದಿರುವುದರಿಂದ ಭೂಮಿ ಮೇಲಕ್ಕೆ ಒತ್ತಲ್ಪಡುತ್ತದೆ. ಈ ರೀತಿಯಾದ ಹೆಚ್ಚು ಸಾಂದ್ರತೆ ಇರುವ ತಂಪಾದ ಗಾಳಿಯು ಬಿಸಿ ಗಾಳಿಯು ಮೇಲಕ್ಕೆ ಸರಿದಾಗ ಅದರ ಜಾಗಕ್ಕೆ ಚಲಿಸಲ್ಪಟ್ಟು ಮೋಡಗಳಿಂದ ಮಳೆಯನ್ನು ಸುರಿಸುತ್ತವೆ. ಈ ವಿದ್ಯಮಾನವು ಸ್ವಾಭಾವಿಕವಾಗಿ ಪರಿಸರದಲ್ಲಿ ನಡೆಯುತ್ತಲೇ ಇರುತ್ತದೆ. ಸಾಮಾನ್ಯವಾಗಿ ವಾಣಿಜ್ಯ ಮಾರುತಗಳು ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುತ್ತಿರುತ್ತವೆ. ಈ ವಾಣಿಜ್ಯ ಮಾರುತಗಳು ಅಂದರೆ ಅವನ್ನ ಇಂಗ್ಲಿಷ್ನಲ್ಲಿ ಟ್ರೇಡ್ ವಿಂಡ್ಸ್ ಅಂತ ಕರೀತಾ ಇದ್ದೇವೆ, ಇವು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕಾದ ಮಧ್ಯಭಾಗದಿಂದ ಬೀಸುತ್ತಿರುತ್ತವೆ. ದಕ್ಷಿಣ ಅಮೆರಿಕಾದಿಂದ ಬಿಸಿಯಾದ ನೀರು ಅಂದರೆ ದಕ್ಷಿಣ ಅಮೆರಿಕಾದ ಪೂರ್ವ ಭಾಗದ ಕರಾವಳಿ ಪೆರುವಿನಿಂದ ಅಂದರೆ ಪೆರುವಿನ ಕೋಸ್ಟ್ ಅಂತ ಏನು ಹೇಳ್ತೇವಲ್ಲ, ಆಸ್ಟ್ರೇಲಿಯಾದ ಕಡೆಗೆ ಪೂರ್ವ ಭಾಗಕ್ಕೆ ಮತ್ತು ಇಂಡೋನೇಷ್ಯಾದ ಭಾಗಕ್ಕೆ ಬಂದಾಗ ಈ ಬಿಸಿ ನೀರು ಮತ್ತಷ್ಟು ಸೂರ್ಯನ ಶಾಖಕ್ಕೆ ಬಿಸಿಯಾಗಿ ಆವಿಯಾಗಿ ವಾತಾವರಣದ ಮೇಲೆ ಹೋಗುತ್ತದೆ. ಮೋಡವಾಗಿ ಪರಿವರ್ತನೆಗೊಂಡು ಮಳೆಯನ್ನು ಆಸ್ಟ್ರೇಲಿಯಾದ ಮೇಲೆ ಸುರಿಸಿ ಇದೇ ಮೋಡಗಳು ನೈಋತ್ಯ ಮಾರುತವಾಗಿ ಮಾರ್ಪಟ್ಟು ದಕ್ಷಿಣ ಭಾರತದ ಕೇರಳಕ್ಕೆ ಬಂದು ಇಡೀ ಭಾರತದಾದ್ಯಂತ ಮಳೆಯನ್ನು ಸುರಿಸುತ್ತದೆ. ಇದನ್ನೇ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಇಂಗ್ಲಿಷ್ನಲ್ಲಿ ಹೇಳುತ್ತೇವೆ, ಅದನ್ನೇ ಕನ್ನಡದಲ್ಲಿ ನಾವು ನೈಋತ್ಯ ಮಾರುತ ಅಂತ ಕನ್ನಡದಲ್ಲಿ ಕರಿತಾ ಇದ್ದೇವೆ.
1: ಡಾಕ್ಟರ್ ಹೊಸಮಠ್ ಅವರು ಬಹಳ ಅದ್ಭುತವಾಗಿ ನೀವು ಅಂದ್ರೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಯಾವಾಗ್ಲೂ ಒಂದು ಆಶ್ಚರ್ಯ ಅಂದ್ರೆ ಸಮುದ್ರದ ನೀರು ಹೆಂಗ ಮ್ಯಾಲ ಹೋಗಿ ಆವಿಯಾಗಿ ಹೋಗಿ ಮಳೆ ಆಗ್ತದ, ಎಷ್ಟು ಒಂದು ನಿಸರ್ಗ ಒಂದು ವೈಚಿತ್ರ್ಯ ಪೂರ್ಣವಾಗಿದಲ್ಲ,
0: ನಿಸರ್ಗದಿಂದ ಕೊಡಮಾಡಿದ ಒಂದು ವರದಾನ ಅಂತ ಹೇಳ್ಬೋದು.
1: ಬಹಳ ಅದ್ಭುತ ರೀ ಅದು, ನಿಜವಾಗಿ ಕೂಡ ಅಂದ್ರೆ ಯಾರದ ನೀರು ಮತ್ತೆ ಹೆಚ್ಚಾದ ನೀರು ಮತ್ತೆ ಸಮುದ್ರಕ್ಕೆ ಹೋಗ್ತದೆ ಮತ್ತೆ
0: ಮಳೆ ಆವಿಯಾಗಿ ಬರ್ತದೆ.
1: ಆಮೇಲೆ ಮುಖ್ಯವಾಗಿ ರೀ ಇನ್ನೊಂದು ಅಂದ್ರೆ ಮೊದಲ ಒಂದು ಕಾಲ ಇತ್ತು 30-40 ವರ್ಷದಿಂದ ಧಾರಾಳವಾಗಿ ಮಳೆ ಆಗ್ತಿತ್ತು, ಆಮೇಲೆ ಯಾವಾಗ ಬೇಕಾವ ಮಳೆ ಆಗ್ತಿತ್ತು. ಯಾವಾಗ ನಾವು ರಾಶಿ ಮಾಡತ್ತೀವಿ ಅವಾಗ ಮಳೆ ಆಗ್ತಿದ್ದಲ್ಲ, ಲಕ್ಷಾನ ಆಗ್ತಿದ್ದಲ್ಲ. ಈಗೇನ್ರಿ ಮಹಾಪೌರುಗಳ ಎಷ್ಟು ಎಷ್ಟು ಸಾಕಷ್ಟು ತೊಂದರೆ ಆಗ್ತದೆ, ಎಷ್ಟು
0: ತೊಂದರೆ.
1: ಯಾಕೆ ಈ ಹವಾಮಾನ ವೈಪರೀತ್ಯಗಳಿಗೆ ಏನ್ ಕಾರಣ ಅಂತ, ಗ್ಲೋಬಲ್ ವಾರ್ಮಿಂಗ್
0: ನೂರಕ್ಕೆ ನೂರಷ್ಟು ಸತ್ಯ ಇದೆ. ಏನಂತಂದ್ರೆ ಇದು ಹಸಿರು ಮರಣೆ ಪರಿಣಾಮ ಅಂತ ಏನ್ ಹೇಳ್ತಾ ಇದೀವಲ್ಲ, ಅದನ್ನೇ ಇಂಗ್ಲಿಷ್ ನಲ್ಲಿ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೇವೆ. ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಹಸಿರು ಮರಣೆ ಪರಿಣಾಮಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್ ವಾತಾವರಣದಲ್ಲಿ ಬಹಳಷ್ಟು ಇರೋದ್ರಿಂದ, ಈ ಇಂಗಾಲದ ಡೈಆಕ್ಸೈಡ್ ಜೊತೆ ಜೊತೆಗೇನೆ ಇನ್ನಷ್ಟು ಹಸಿರು ಮನೆ ಪರಿಣಾಮವನ್ನು ಬೀರುವಂತ ಅನಿಲಗಳು ಹೊರಸೂಸ್ತಾ ಇದಾವೆ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈಗ ಭತ್ತದ ಗದ್ದೆಯಲ್ಲಿ ಇರುವಂತ ಒಂದು ನೀರು ನಿಲ್ಲೋದ್ರಿಂದ ಮೀಥೇನ್ ಅನ್ನುವಂತ ಒಂದು ಅನಿಲ ಅದು ವಾತಾವರಣವನ್ನು ಸೇರ್ತಾ ಇದೆ. ಅದರ ಜೊತೆ ಜೊತೆಗೆ ಇತ್ತಿತ್ತಲಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಈ ನೈಟ್ರೋಜಿನಸ್ ಫರ್ಟಿಲೈಸರ್ಸ್ ಅಂದ್ರೆ ಸಾರಜನಕ ಒದಗಿಸುವಂತ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ
1: ಇದ್ದಾರೆ.
0: ಈ ಉಪಯೋಗ ಮಾಡೋದ್ರಿಂದ ಎಲ್ಲ ಡಿಎಪಿ ಯೂರಿಯಾ ಇರಬಹುದು ಅಂದ್ರೆ ಇವೆಲ್ಲ ಸಾರಜನಕವನ್ನು ಒದಗಿಸುವಂತ ರಾಸಾಯನಿಕ ಗೊಬ್ಬರಗಳು. ಈ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ನಾವ್ ಏನ್ ಮಾಡ್ತಾ ಇದೀವಲ್ಲ, ಈ ರಾಸಾಯನಿಕ ಸೈಡ್ ಎಫೆಕ್ಟ್ ಬಹಳ ಇದೆ. ಸೈಡ್ ಎಫೆಕ್ಟ್ ಅಂದ್ರೆ ಹೆಂಗ ಅಂತಂದ್ರೆ ಇವು ಹೆಚ್ಚಾದಂತ ಸಾರಜನಕ ಏನಿದೆ ಅಲ್ಲ ಅದು ಭೂಮಿಯ ಒಳಗಡೆ ನೀರಿನೊಂದಿಗೆ ಇಂಗಿ ಅದು ಬೋರ್ವೆಲ್ ನಲ್ಲೂ ಕಾಣಿಸ್ತಾ ಇದೆ, ಆಮೇಲೆ ಬಾವಿಯಲ್ಲೂ ಬರ್ತಾ ಇದೆ. ಅದನ್ನೇ ನಾವು ಉಪಯೋಗ ಮಾಡ್ತಾ ಇದೀವಿ. ಅಂದ್ರೆ ಇದೇನಾಗಿದೆ, ಇಂಡಿಸ್ಕ್ರಿಮಿನೇಟ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಅಸಮರ್ಪಕವಾಗಿ ಬಳಕೆ ಮಾಡುವಂತ ಒಂದು ವಿಧಾನ.
1: ರೈತರು ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ
0: ಹಾಕುದಿಲ್ಲ,
1: ಅಂದಾಜಿನ ಮೇಲೆ ಹಾಕ್ಬಿಡ್ತಾರೆ. ಈಗ ಒಂದ್ ಚೀಲ ಹಾಕಲು ಎರಡು ಚೀಲ ಹಾಕ್ಬಿಡ್ತಾರೆ.
0: ನಾವು ಅದಕ್ಕೆ ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ನಾವು ಶಿಫಾರಸು ಮಾಡಿರ್ತೇವೆ, ಈ ಬೆಳೆಗೆ ಇಷ್ಟೇ ಇದು ಹಾಕ್ಬೇಕು, ಅಂದ್ರೆ ಯೂರಿಯಾ ಎಷ್ಟು ಹಾಕ್ಬೇಕು, ಡಿಎಪಿ ಎಷ್ಟು ಹಾಕ್ಬೇಕು, ಪೊಟ್ಯಾಶ್ ಎಷ್ಟು ಹಾಕ್ಬೇಕು ಅಂತೇಳಿ. ಆದ್ರೆ ರೈತರು ಏನ್ ಮಾಡ್ತಾರೆ, ಬೆಳೆ ಇನ್ನೂ ಚೆನ್ನಾಗಿ ಬರಲಿ ಅಂತ ಹೇಳಿ ನಾವು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತಲೂ ಹೆಚ್ಚಿಗೆ ಉಪಯೋಗ ಮಾಡಿಬಿಡ್ತಾರೆ.

0: ಆ ಹೆಚ್ಚಿಗೆ ಮಾಡಿದಂತ ಅದು ಬೆಳೆ ತನಗೆ ಎಷ್ಟು ಬೇಕಷ್ಟೇ ತಗೊಳ್ತದೆ, ಹೆಚ್ಚಿನ ತಗೊಳಂಗಿಲ್ಲ. ಅದು ಅವಾಗ ಏನಾಗುತ್ತೆ, ಹೆಚ್ಚಿಗೇನು ಉಳಿದಿರ್ತೈತಲ್ಲ ಅದು ಮಳೆ ನೀರಿನ ಸಂಗಡ ಭೂಮಿಯನ್ನ ಸೇರ್ಬಿಡ್ತದ, ಆ ಭೂಮಿಯಿಂದ ಅದು ಅಂತರ್ಜಲ ಮಟ್ಟಕ್ಕೂ ಮುಟ್ಬಿಡ್ತದೆ.
1: ನೋಡ್ರಿ, ಈಗ ರೈತ ಬಾಂಧವರು ತಿಳ್ಕೊಳ್ಳೋದು ಬಹಳ ಮುಖ್ಯ ಅದ. ಯಾಕಂದ್ರೆ ಈಗ ನೋಡ್ರಿ, ನಾವು ಡಬಲಿಂಗ್ ದ ಇನ್ಕಮ್ ಅಂತ ನಮ್ಮ ಕೇಂದ್ರ ಸರ್ಕಾರದ ಘೋಷಣೆ ಅದ. ಈ ರೀತಿ ಇವರು ಹೆಚ್ಚು ಗೊಬ್ಬರ ಹಾಕೊಂಡು ಕುಂತಾರೆ ಅಂದ್ರೆ ಖರ್ಚು ಜಾಸ್ತಿ ಆಗತ್ತೆ, ಆಮೇಲೆ ಅದರಿಂದ ಈ ತರ ಅನವಶ್ಯಕವಾಗಿ ಖರ್ಚು ಆಗ್ತದೆ, ಆಮೇಲೆ ಸಾರ್ವಜನಿಕ ಭೂಮಿ ಒಳಗೆ ಹೋಗಿ ಸಾಕಷ್ಟು ತೊಂದರೆ ಆಗ್ತದೆ. ನಮಗೆ ಬೋರ್ ನೀರ್ನ ಬರ್ತದ, ನಾವು ಕುಡಿಬೇಕಾಗ್ಯದ,
0: ಸಾರ್ವಜನಿಕರಿಗೆ ತೊಂದರೆ
1: ಆಗ್ತದೆ, ದನಕರುಗಳಿಗೆ ತೊಂದರೆ ಆಗ್ತದೆ. ಹೀಗಾಗಿ ಬಹಳ ಇದು ನಾವು ಅರ್ಥ ಮಾಡ್ಕೊಳ್ಬೇಕು, ಬಹಳ ಅವಶ್ಯಕತೆ ಅದ. ಅದಕ್ಕೆ ವೈಜ್ಞಾನಿಕವಾಗಿ ನಾವು ಮಾಹಿತಿಯನ್ನು ಮಾಡ್ಕೊಳ್ಬೇಕು, ತಂತ್ರಜ್ಞರ ಸಹಕಾರ ತೆಗೆದುಕೊಂಡು ಅಳದು ತೂಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದು ಬಹಳ ಅವಶ್ಯಕತೆ.
0: ಬಹಳ ಸಮಂಜಸವಾದಂತಹ ವಿಚಾರ. ಇದನ್ನ ನಮ್ಮ ರೈತರು ಇದನ್ನ ಅಳವಡಿಸಿಕೊಳ್ಬೇಕಾಗ್ಯದ. ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚು ಉಪಯೋಗ ಮಾಡಬಾರ್ದು. ಯಾವುದೇ ಆಗಲಿ, ಕೀಟನಾಶಕ ಆಗಲಿ, ಕಳೆನಾಶಕ ಆಗಲಿ, ಅಥವಾ ಗೊಬ್ಬರಗಳನ್ನಾಗಲಿ, ನಾವು ಏನು ಶಿಫಾರಸು ಮಾಡಿರ್ತೇವಲ್ಲ ಆ ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಾದರೆ ಇವೇನಿದಾವಲ್ಲ ಎಲ್ಲ ನೀರುಗಳು ವಾತಾವರಣವನ್ನು ಸೇರಿಬಿಡ್ತಾವೆ. ಅದೇ ರೀತಿಯಾಗಿ N2O ಅಂತ ಹೇಳ್ತೇವೆ ನಾವು, ನೈಟ್ರಸ್ ಆಕ್ಸೈಡ್ ಅಂತೇಳಿ, ಇದು ಒಂದು ಸಾರಜನಕದಿಂದ ಉದ್ಭವ ಆಗುವಂತ ಒಂದು ಅನಿಲ. ಇವೆಲ್ಲ ಅನಿಲಗಳು ವಾತಾವರಣವನ್ನು ಸೇರ್ತಾ ಇರೋದಾಗಿ ಏನಾಗ್ತದೆ, ಈ ಹಸಿರುಮನೆ ಪರಿಣಾಮ ಇನ್ನಷ್ಟು ಹೆಚ್ಚಾಗ್ತಾ ಇದೆ.
1: ನೋಡ್ರಿ, ಈಗ ಈ ಓಜೋನ್ ಪದರು ತೆಳುವಾಗ್ತಾ ಇದೆ.
0: ಹೌದು, ತೆಳುವಾಗ್ತಾ
1: ನಮ್ಮನ್ನ ರಕ್ಷಣೆ ಮಾಡುವಂತ ರಕ್ಷಾ ಕವಚ
0: ಕವಚ ಅದು, ಅದನ್ನೇ ಈಗ ಅದಕ್ಕೆ ತೂತ್ ಬಿದ್ದಿದೆ.
1: ಇನ್ನೊಂದು ನೋಡ್ರಿ, ನಮ್ಮ
0: ಓಜೋನ್ ಹೋಲ್ ಅಂತ ಹೇಳಿ
1: ಅಮೆರಿಕದಂತ ದೇಶಗಳಿಗೆ ನಾವು ಮೊದಲು ಹೇಳ್ತಿದ್ವಿ, ಇಲ್ಲ ಕ್ಲೋರೋಫ್ಲೋರೋ ಕಾರ್ಬನ್ ಬಿಡ್ತಾರ ಅಂದ್ರೆ ಸಾಕಷ್ಟು ಫ್ರಿಜ್ ಎಸಿ ಅಂದ್ರೆ ಆರಾಮದಾಯಕ ಜೀವನ ಮಾಡಬೇಕು ಅಂತ. ನಮ್ಮ ಇದಕ್ಕೋಸ್ಕರ ನಿಸರ್ಗಕ್ಕೆ ನಾವು ವಿಷಯವನ್ನು ಬಿಡ್ತಾ ಇದ್ವಿ. ಈಗ ಮೊದಲು ಅಮೆರಿಕ ಅಂತ ಈಗ ಭಾರತದೊಳಗೆ ಮಾಡ್ತಾ ಇದ್ದಾರೆ, ಅಂದ್ರೆ ಫ್ರಿಜ್ ಇಲ್ಲದೆ ಜೀವನನೇ ಇಲ್ಲ.
0: ಯಾಕೆ ಮಾಡ್ತಾ ಇದ್ದಾರೆ ಸರ್?
1: ಅದು ಕ್ಲೋರೋಫ್ಲೋರೋ ಕಾರ್ಬನ್ ಜಾಸ್ತಿ ಆಗೋದ್ರಿಂದ ಮತ್ತೆ ಹಸಿರುಮನೆ ಪರಿಣಾಮಕ್ಕೆ.
0: ಈಗ ತಾವೇನ್ ಹೇಳಿದ್ರಲ್ಲ ಸರ್, ಕ್ಲೋರೋಫ್ಲೋರೋ ಕಾರ್ಬನ್ ಅದ್ರ ಜೊತೆಗೆ ಇನ್ನೊಂದು ಅನಿಲವನ್ನ ಅದಕ್ಕೆ ಸಂಯುಕ್ತವಾಗಿ ಸೇರ್ತಾ ಇದೆ, ಅದಕ್ಕೆ HCFCs ಅಂತ ಹೇಳ್ತೇವೆ
1: ನಾವು,
0: ಹೈಡ್ರೋಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ ಹೇಳಿ. ಇದು ಇನ್ನೂ ದುಷ್ಪರಿಣಾಮವನ್ನು ಬೀರುತ್ತದೆ. ಮೊದಲೆಲ್ಲ CFCs ಬರ್ತಾ ಇತ್ತು, ಅದರ ಜೊತೆ ಜೊತೆಗೆ ಇದು ಹೈಡ್ರೋಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಏನಿದೆ ಅಲ್ಲ, ಇದು ಇನ್ನಷ್ಟು ಹಸಿರುಮನೆ ಪರಿಣಾಮವನ್ನು ಹೆಚ್ಚು ಮಾಡ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಹವಾಮಾನದಲ್ಲಿ ವೈಪರೀತ್ಯ,
1: ಮಾನವನಿಂದ ನಿಸರ್ಗಕ್ಕೆ ಬಹಳ ಹಾನಿ ಆಗಿದೆ,
0: ಬಹಳ ಹಾನಿ ಇದೆ.
1: ನೋಡ್ರಿ, ನಾವು ಈಗ ಅಟೋಮಿಕ್ ಬಾಂಬ್ಗಳನ್ನು ತಯಾರು ಮಾಡಕ್ಕೆ ಎಷ್ಟೋ ಜನ ರಾಷ್ಟ್ರಗಳು
0: ಪೈಪೋಟಿ ಇಲ್ಲ
1: ಇದ್ರಿಂದ ಎಷ್ಟು ಯುರೇನಿಯಂ ಎಲ್ಲ ಉಪಯೋಗ ಮಾಡ್ತಾರೆ, ಆಮೇಲೆ ಹವಾಮಾನವನ್ನು ಎಷ್ಟು ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ.
0: ಈಗೆಲ್ಲ ಯುದ್ಧಗಳಾಗ್ತಾ ಇದೆ,
1: ಯುದ್ಧಗಳಾಗ್ತಾವಲ್ಲ, ಮರುಭೂಮಿ ಟೆಸ್ಟ್ ಮಾಡ್ತಾರೆ, ಅದರಿಂದ ನಿಸರ್ಗದ ಮೇಲೆ ಎಂತ ಒಂದು ಪರಿಣಾಮ ಆಗ್ತದೆ
0: ಸರ್. ಹೌದೌದು,
1: ಎಲ್ಲವೂ ಈ ಹಸಿರುವಿನ ಪರಿಣಾಮಕ್ಕೆ ಕಾರಣ ಆಗಿದೆ. ನಮ್ಮ ರೈತ ಬಾಂಧವನ ಕಣ್ಣಲ್ಲಿ ನೀರು ತರಿಸಿದೆ.
0: ಹೌದೌದು, ಇದು ಏನ್ ಹೇಳ್ತಾ ಇದಾರಲ್ಲ, ಇದು ಪ್ರಸ್ತುತ ವಿಷಯ ಇದು. ಹೀಗಾಗಿನೇ ರೈತರು ಏನ್ ಮಾಡ್ಬೇಕಂತ ಅವ್ರಿಗೂ ತೋಚ್ತಾ ಇಲ್ಲ. ಈಗ ಆದ್ರೆ ಇದಕ್ಕೆಲ್ಲ ಮೂಲ ಕಾರಣ ನಾವು ಮನುಷ್ಯರೇ.
1: ಡಾಕ್ಟರ್ ಜೆ ಹೊಸಮಟ್ಟಿ ಅವರು ಬಹಳ ಅದ್ಭುತವಾಗಿ ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಸಮುದ್ರದ ನೀರು,
0: ಹೌದು,
1: ಅದು ಹೇಗೆ ಆವಿಯಾಗಿ ಹೋಗ್ತದೆ, ವಾತಾವರಣದ ಒಂದು ಪರಿಣಾಮ ಸಮುದ್ರದ ನೀರ್ ಮೇಲೆ ಹೆಂಗಾಗ್ತದೆ ಅಂದ್ರೆ, ಉಷ್ಣಾಂಶ ಕಡಿಮೆ ಆತಂದ್ರೆ ಸಮುದ್ರದ ಮೇಲ್ಮಟ್ಟ ಸರಿಯಾಗಿ ಕಾಯ್ಲಿಲ್ಲ ಅಂದ್ರೆ ಏನಾಗ್ತದೆ, ಜಾಸ್ತಿ ಕಾಯ್ದ್ರೆ ಏನಾಗ್ತದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ.
0: ಅದಕ್ಕೆ ಈಗಾಗಲೇ ನಾನು ಹೇಳಿದಂಗೆ 2023 ಮತ್ತು 2024 ನಾನು ಉದಾಹರಣೆ ತಗೊಂಡು ಹೇಳ್ತೇನೆ. 2023 ಮಳೆಯು ಸಮರ್ಪಕವಾಗಿ ಆಗಲಿಲ್ಲ, ಇದಕ್ಕೆ ನಾವು ಎಲ್ನಿನೋ ಪರಿಣಾಮ ಅಂತ ಹೇಳ್ತೇವೆ. ಅದೇ 2024 ಲಾನೀನಾ ಪರಿಣಾಮ ಬಂದಿತ್ತು. ಹಾಗಿದ್ರೆ ಇದು ಎಲ್ನಿನೋ ಅಂದ್ರೇನು, ಲಾನೀನಾ ಎಂದರೇನು ಅನ್ನುವಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲಿಕ್ಕೆ
1: ರೈತರಿಗೆ ವೈಜ್ಞಾನಿಕ ಮಾಹಿತಿ
0: ಇರಬೇಕು.
1: ಅವ್ರಿಗೆ ಅಂದ್ರೆ ಏನು ನಮ್ಮನ್ನ ರಕ್ಷಣೆ ಮಾಡೋದು ಯಾರು?
0: ಹೌದೌದು,
1: ನಾವು ಯಾರಿಂದ ಮೋಸ ಹೋಗ್ತಾ ಇದ್ದಾರೆ,
0: ಮಳೆ ಯಾಕೆ ಹಿಂಗ ಸರಿಯಾಗಿ ಬರ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಯಾಕೆ ಬರ್ತಾ ಇಲ್ಲ, ಆಮೇಲೆ
1: ನಾನು ಮಾಡೋ ತಪ್ಪೇನೋ ಗೊತ್ತಾಗ್ತದೆ.
0: ಹೌದು, ಮಳೆ ಯಾಕೆ ತಡವಾಗಿ ಬರ್ತಾ ಇದೆ? ಒಂದು ಈಗ ನೋಡಿ, ಈ ವರ್ಷ ಮಳೆ ಅವಧಿ ಪೂರ್ವ ಬಂದಿದೆ. ಅವಧಿ ಪೂರ್ವ, ಈಗ ನಾವು ಜೂನ್ ಮೊದಲನೇ ವಾರದಲ್ಲಿ ಮಳೆ ಬರಬೇಕಂತೇಳಿ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆದ್ರೆ ಈ ವರ್ಷ ಹೇಳಿದೆ, ಈ May 24 ಬಂದ್ಬಿಟ್ಟಿದೆ. June 1 ಅಥವಾ May 31 ಬರೋದು
1: ಸಾಮಾನ್ಯವಾಗಿ ಈ ಕಡೆ June 7 ಬರ್ತಿತ್ತು.
0: 24 ಬಂದ್ಬಿಟ್ಟಿದೆ ಅಂದ್ರೆ ಇದು ಆಗ್ಲೇ ಕೇರಳವನ್ನು ಪ್ರವೇಶಿಸಿದೆ. ಆಗಾಗ್ಲೇ ಇನ್ನೊಂದು ಕೆಲವು ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೂ ಬರ್ತದೆ ಈಗ. ಆದ್ರೆ ಈಗೇನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಮುಂಗಾರು ಮುಂಚೆ ಬರುವಂತ ಏನ್ ಒಂದು ಅಡಮಳೆ ಅಂತ ಹೇಳ್ತಾವಲ್ಲ, ಪ್ರೀ ಮಾನ್ಸೂನ್ ಶವರ್ಸ್, ಇವು ಸಮರ್ಪಕವಾಗಿ ಆಗಿದಾವೆ. ಈ ರೀತಿ ಆದಾಗ ಏನಾಗಿದೆ, ಭೂಮಿಯಲ್ಲಿ ತೇವಾಂಶ ಬಹಳ ಚೆನ್ನಾಗಿದೆ. ಈ ರೀತಿ ಒಂದು ಉಪಯೋಗವನ್ನು ಮಾಡಿಕೊಂಡು ನಮ್ಮ ರೈತರು ಬಿತ್ತನೆ ಮಾಡಬಹುದು.
1: ಬಿತ್ತನೆಗೆ ಬಹಳ ಅನುಕೂಲ
0: ಅನುಕೂಲ. ಅಸಮರ್ಪಕವಾಗಿ ಮಳೆ ಯಾಕೆ ಬರ್ತಾ ಇದೆ, ಈ ಒಂದು ವೈಪರೀತ್ಯಕ್ಕೆ ಕಾರಣ ಏನಂತ ಹೇಳಿ ಒಂದು ಎರಡು ಇದರಲ್ಲಿ ಹೇಳ್ತೇನೆ ನಾನು. ಒಂದು ಎಲ್ನೀನು ಮತ್ತು ಇನ್ನೊಂದು ಲಾನೀನ ಪರಿಣಾಮ ಏನಂತೇಳಿ. ಎಲ್ನೀನು ಸಂದರ್ಭ ಇದು ಯಾವಾಗ ಬರ್ತದೆ, ಈ

0: ಪ್ರಕ್ರಿಯೆ ಯಾವಾಗ ಶುರುವಾಗ್ತದಂತಂದ್ರೆ, ಎಲ್ನಿನೋ ಕೆಲವೊಂದು ತಿಂಗಳುಗಳಲ್ಲಿ ಈ ವಾಣಿಜ್ಯ ಮಾರುತಗಳಂತ ಏನಿರ್ತಾವಲ್ಲ, ಇವು ದುರ್ಬಲವಾಗಿದ್ದಾಗ, ಅಂದರೆ ಬಿಸಿಯಾದಂಥ ಸಾಗರದ ನೀರು ಪೂರ್ವದಿಂದ ಪಶ್ಚಿಮಕ್ಕೆ ಆಸ್ಟ್ರೇಲಿಯಾ ಮುಖಾಂತರ ಚಲಿಸಲು ಸಾಧ್ಯವಾಗುವುದಿಲ್ಲ. ಆವಾಗ ದಕ್ಷಿಣದ ಓಲಾಟ ಅಂತ ಒಂದು ನಾವು ವಿದ್ಯಮಾನ ಜರುಗ್ತದೆ. ಅದನ್ನು ನಾವು ಸದರ್ನ್ ಆಸಿಲೇಷನ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಈ ಒಂದು ದಕ್ಷಿಣದ ಓಲಾಟದ ಕ್ರಿಯೆಯಲ್ಲಿ ದಕ್ಷಿಣ ಅಮೇರಿಕಾದ ಪಶ್ಚಿಮ ಭಾಗದ ಪೆರುವಿಯನ್ ಕೋಸ್ಟ್ ಅಂತ ಹೇಳ್ತೇವೆ, ಅಂದರೆ ಆ ಒಂದು ಕರಾವಳಿಯಲ್ಲಿ ಸಂಗ್ರಹವಾಗಿ ಮತ್ತೆ ಸೂರ್ಯನ ಶಾಖಕ್ಕೆ ಬಿಸಿಯಾಗಿ ಆವಿಯಾಗಿ ಮೋಡವಾಗಿ ದಕ್ಷಿಣ ಅಮೇರಿಕಾದಲ್ಲಿಯೇ ಹೆಚ್ಚಿಗೆ ಮಳೆ ಬಿದ್ದುಬಿಡ್ತದೆ. ಅಂದರೆ ಆ ಮಳೆ ನಮಗೆ ಬರಬೇಕಾಗಿದ್ದು ಅಲ್ಲೇ ಬಿದ್ದುಬಿಡ್ತದೆ. ಇದು ಅಸಹಜ. ಅಂದರೆ ಈ ರೀತಿ ಆಗೋದ್ರಿಂದ ಇದಕ್ಕೆ ನಾವು ಎಲ್ನಿನೋ ಪರಿಣಾಮ ಅಂತೇಳಿ, ಈ ರೀತಿ ಎಲ್ನಿನೋ ಪರಿಣಾಮ ಆದರೆ ನಮಗೆ ಆಸ್ಟ್ರೇಲಿಯಾ ಏನು ಬರಬೇಕಾಗಿತ್ತಲ್ಲ ಅದು ಬರದೆ ಆ ಮಾರುತಗಳು ಅವೇ ಮುಂದೆ ನೈಋತ್ಯ ಮಾರುತವಾಗಿ ಭಾರತಕ್ಕೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಈ ರೀತಿ ಇರುವಾಗ ಹೆಚ್ಚಿನ ಮಳೆಯನ್ನು ಎಲ್ಲಿ ಸುರಿಸಲ್ಪಡ್ತದೆ, ಎಲ್ಲಿ ದಕ್ಷಿಣ ಅಮೆರಿಕದ ಒಂದು ಕರಾವಳಿ ಗುಂಟ ಮತ್ತು ಪ್ರವಾಹವನ್ನು ತರಿಸ್ತದೆ. ಈ ಪ್ರವಾಹವನ್ನು ತರಿಸಿದಾಗ ಸ್ಪ್ಯಾನಿಷ್ ಭಾಷೆಯಲ್ಲಿ ಇದನ್ನ ನಾವು ಎಲ್ನಿನೋ ಅಂತ ಕರೀತಾರೆ. ಈ ಎಲ್ನಿನೋ ಅಂತಂದ್ರೆ ಅದಕ್ಕೆ ಚಿಕ್ಕ ಹುಡುಗ ಅಂತ ಇನ್ನೊಂದು ಹೆಸರು. ಇದು ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಸಂಭವಿಸಿದ್ದರಿಂದ ಇದನ್ನು ಚೈಲ್ಡ್ ಕ್ರಿಸ್ಟ್ ಅಂತ ಕರೀತಾರೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಡಿಸೆಂಬರ್ 25ನೇ ತಾರೀಕಿಗೆ ಕ್ರಿಸ್ಮಸ್ ನಾವು ಆಚರಣೆ ಮಾಡ್ತೀವಿ ಎಲ್ಲರೂ. ಈ ತಿಂಗಳಲ್ಲಿ ಬರೋದ್ರಿಂದ ಇದಕ್ಕೆ ಚೈಲ್ಡ್ ಕ್ರಿಸ್ಟ್ ಅಂತಾನೂ ಕರೀತಾರೆ. ಇದು 2-7 ವರ್ಷಗಳಲ್ಲಿ ಒಂದ್ಸಲ ಸಂಭವಿಸ್ತದೆ ಇದರ ಅವಧಿ. ದಕ್ಷಿಣ ಅಮೆರಿಕದವರು ಇಂತಹ ಮಳೆಯ ತಮಗೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಬಹಳಷ್ಟು ನೀರು ಅಂದ್ರೆ ಮಳೆಯ ನೀರು ಬಂದು ಅಲ್ಲಿ ಅವರಿಗೆ ಮೀನುಗಾರಿಕೆಗೆ ತೊಂದರೆ ಆಗ್ತದೆ, ಆಮೇಲೆ ಬಹಳಷ್ಟು ಮಣ್ಣು ಕೊಚ್ಕೊಂಡು ಹೋಗ್ಬಿಡ್ತದೆ. ಈ ರೀತಿ ಇರುವಾಗ ಇಂಥ ಒಂದು ಮಳೆ ನಮಗೆ ಬೇಡ ಅಂತ ಹೇಳಿ ಯಾರು ದಕ್ಷಿಣ ಅಮೆರಿಕದ ಜನ ಹೇಳ್ತಾರೆ. ಈ ಎಲ್ನಿನೋದಿಂದ ಆಸ್ಟ್ರೇಲಿಯಾದ ಪೂರ್ವ ಭಾಗಕ್ಕೆ ತಂಪಾದ ಸಮುದ್ರದ ನೀರು ಇರುವುದರಿಂದ ಆಸ್ಟ್ರೇಲಿಯಾದಲ್ಲಿ ಸಂಪೂರ್ಣ ಬರಬಿಡ್ತದೆ. ಅಂದ್ರೆ ಮಳೆಯಲ್ಲಿ ಹೆಚ್ಚು ಬಿದ್ದುಬಿಡ್ತದೆ, ಅದೇ ಮಳೆ ನಮಗೆ ಬರಬೇಕಾಗಿದ್ದು ಅಲ್ಲಿ ಹೋಗ್ಬಿಡ್ತದೆ ಅಲ್ಲಿ. ಈ ರೀತಿಯಾಗಿ ದುರ್ಬಲಗೊಂಡಂತ ನೈಋತ್ಯ ಮಾರುತಗಳು ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬರುವಾಗ ಅತಿ ಕಡಿಮೆ ಮಳೆಯನ್ನು ಸುರಿಸುತ್ತವೆ. ಈ ರೀತಿಯಾಗಿದ್ದು 2023 ಮತ್ತು ಅದರ ಹಿಂದೆ ಏನು ಮಳೆಗಳು ತಡವಾಗಿ ಬಂದವಲ್ಲ, ಈ ಒಂದು ಎಲ್ನಿನೋ ಕಾರಣದಿಂದನಂತ ನಾವು ಹೇಳಬಹುದು. ಈ ರೀತಿಯಾಗಿ ಎಲ್ನಿನೋ ಇದ್ದ ವರ್ಷದಲ್ಲಿ ಆಸ್ಟ್ರೇಲಿಯಾ ಮತ್ತು ಭಾರತಕ್ಕೆ ಹೆಚ್ಚಿನ ಮಳೆಯು ಬಾರದೆ ಬರದ ಛಾಯೆಯನ್ನು ನಾವು ಅನುಭವಿಸಿದ್ದೇವೆ. ದಾಖಲೆಗಳ ಪ್ರಕಾರ ಅಂದ್ರೆ ಈಗ ನಾವು ಎಷ್ಟು ವರ್ಷ ಇದು ಎಲ್ನಿನೋ ಬಂದಿತ್ತು, 100 ನಾವು ಒಂದು ದಾಖಲೆಗಳನ್ನು ನೋಡಲಾಗಿ ಭಾರತವು 18 ಬರಗಾಲಕ್ಕೆ ತುತ್ತಾಗಿದೆ. ಇದರಲ್ಲಿ ಪ್ರಮುಖವಾಗಿ 13 ಬರಗಾಲಕ್ಕೆ ಎಲ್ನಿನೋ ಅನ್ನುವಂಥದ್ದು ಏನು ವಿದ್ಯಮಾನ ಇದೆ ಅನ್ನೋದು ಇದು ಕಾರಣವಾಗಿದೆ. ಈ ಎಲ್ನಿನೋ ಸಾಮಾನ್ಯವಾಗಿ 9-12 ತಿಂಗಳವರೆಗೆ ಇರ್ತದೆ ಇದರ ಅವಧಿ. ಕೆಲವೊಮ್ಮೆ ಸತತ 2 ಇರ್ತದೆ. ಅದೇ ರೀತಿಯಾಗಿ ನಾವು ಕೆಲವೊಂದು ವರ್ಷ ಸತತವಾಗಿ 2-2 ಬರವನ್ನು ನಾವು ಎದುರಿಸಿದ್ದೇವೆ. ಈ ಎಲ್ನಿನೋ ಪರಿಣಾಮದಿಂದ ತೀವ್ರವಾಗಿ ಪರಿಣಾಮ ಬೀರಿದಂತ ವರ್ಷಗಳಂತಂದ್ರೆ 1982-83, 1997-98, 2023-24, ಇತ್ತಿತ್ತಲಾಗಿ 2 ನಾವು ಇದನ್ನ ಅನುಭವಿಸಿದ್ದೇವೆ. ಸೇರಿದಂತೆ ಜಗತ್ತಿನ ಹಲವು ದೇಶಗಳಲ್ಲಿ ಈ ಭೀಕರ ಬರವನ್ನು ಎದುರಿಸಿದ್ದೇವೆ. ಇದು ಎಲ್ನಿನೋ ಪರಿಣಾಮ.
1: ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಕತ್ತೀರಿ ಪ್ರೊಫೆಸರ್ ಜೆ ಹೊಸಮಠ ಅವರೇ. ಅಂದ್ರೆ ಈಗ ಎಲ್ನಿನೋ ಹಾಗೂ ಲಾನಿನಾ ಇವೇನು ಈ ತರ ಈ ಪ್ರಭಾವ ಈ ಸರಿ ಇಲ್ಲ ಅಂದ್ರೆ ನಮ್ಮ ಅದೃಷ್ಟ.
0: ಅಂದ್ರೆ ಈಗ ಲಾನಿನಾ ಹೋದ ವರ್ಷ ಬಂದ್ ಸರ್, ಹಾಗಿದ್ರೆ ಲಾನಿನಾ ಅಂದ್ರೆ ಏನು? ಈಗ ನಾನು ಎಲ್ನಿನೋ ಬಗ್ಗೆ ಹೇಳಿದೆ.
1: ಹೌದು ಹೌದು, ಲಾನಿನಾ ಹೋದ ವರ್ಷ ಬಂದಿದ್ರು ಒಳ್ಳೇದಾಯ್ತಲ್ಲ, ಮಳೆ ಚಲೋ ಆಯ್ತು,
0: ಮಳೆ ಚೆನ್ನಾಗಿತ್ತು. ಆದ್ರೆ ಲಾನಿನಾದಲ್ಲಿ
1: ಏನಾಗ್ತದೆ,
0: ದಕ್ಷಿಣ ಅಮೆರಿಕಾದಲ್ಲಿ ಏನೋ ಒಂದು ವೈಪರೀತ್ಯ ಕಾಣ್ತಲ್ಲ, ಅದೇ ನೀವು ಲಾನಿನಾ ವರ್ಷದಲ್ಲಿ ಏನಾಗ್ತದೆ ಅನ್ನೋದು
1: ಹೇಳಿ.
0: ಎಲ್ನಿನೋ ಆದ ನಂತರ ಬಿಸಿಯಾದ ನೀರು ದಕ್ಷಿಣ ಅಮೆರಿಕಾದಿಂದ ವಾಣಿಜ್ಯ ಮಾರುತಗಳು ಹೆಚ್ಚು ಪ್ರಬಲವಾದಾಗ ಅಲ್ಲಿ ದುರ್ಬಲಗೊಂಡಿತ್ತು, ಇಲ್ಲಿ ಮಾರುತಗಳು ಪ್ರಬಲಗೊಳ್ತವೆ, ಆಸ್ಟ್ರೇಲಿಯಾಕ್ಕೆ ಬರ್ತಾವೆ. ಅಲ್ಲಿ ಬಂದಂತ ಮಾರುತಗಳು ಹೆಚ್ಚು ಬಿಸಿಯಾಗಿ ಆ ನೀರು ಮೊದಲೇ ಬಿಸಿಯಾಗಿ ಬಂದಿರ್ತದೆ, ಆ ನೀರು ಮತ್ತಷ್ಟು ಬಿಸಿ ಆಗ್ತದೆ, ಅದು ಮೋಡವಾಗಿ ಪರಿವರ್ತನೆ ಹೊಂದ್ತದೆ, ನೈಋತ್ಯ ಮಾರುತವಾಗಿ ಮತ್ತೆ ಭಾರತ ಕಡೆ ಬರ್ತದೆ. ಈ ತರ ಆದಾಗ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶ ಇರುವ, ಅಂದ್ರೆ ನಮ್ಮ ಭಾರತ ಮತ್ತು ಟಿಬೆಟಿಯನ್ ಇದೇನಿದೆಯಲ್ಲ, ಇವೆಲ್ಲ ಪ್ರಸ್ತುತ ಭೂಮಿ ಸೂರ್ಯನ ಶಾಖಕ್ಕೆ ಕಾದು ಬಿಟ್ಟಿರ್ತದೆ. ಜನವರಿ, ಫೆಬ್ರವರಿ, ಮಾರ್ಚ್, ಆಲ್ಮೋಸ್ಟ್ ಏಪ್ರಿಲ್ ತನಕ ಬಹಳಷ್ಟು ಭೂಮಿ ಕಾದಿರ್ತದೆ. ಎಲ್ಲಿ ಭೂಮಿ ಕಾದಿರ್ತದಲ್ಲ ಅಲ್ಲಿ ಸಾಂದ್ರತೆ ಕಡಿಮೆ ಇರ್ತದೆ, ಅಂದ್ರೆ ಲೋ ಪ್ರೆಷರ್. ನಾವು ಅದಕ್ಕೆ ಲೋ ಪ್ರೆಷರ್ ಅಂತೇವೆ. ಅವಾಗ ಇದೇನಾಗ್ತದ, ಹೈ ಪ್ರೆಷರ್ ಎಲ್ಲಿ ಇದಾಗ್ತದ ಅಂತಂದ್ರೆ ಹಿಂದೂ ಮಹಾಸಾಗರದ ಈ ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಏನು ಮಹಾಸಾಗರಗಳಲ್ಲಿ ಅಲ್ಲಿ ಹೆಚ್ಚಿನ ಒತ್ತಡ ಇರ್ತದ. ಈ ಹೆಚ್ಚಿನ ಒತ್ತಡ ಇದ್ದಾಗ ಏನಾಗ್ತದ, ಈ ನೈಋತ್ಯ ಮಾರುತಗಳು ಅವೇನ್ ಬರ್ತಾವಲ್ಲ

0: ಬೀಸೋ ಮುಂದ ಆ ಒಂದು ವಾತಾವರಣ ಅಲ್ಲೇನ ಆವಿಯಾಗಿ ಹೋಗಿರ್ತತಲ್ಲ ನೀರು, ಅದನ್ನ ಮಳೆಯ ರೂಪದಲ್ಲಿ ತಗೊಂಡು ನಮಗ್ ಭಾರತಕ್ಕೆ ಬರ್ತಾವ. ಈ ರೀತಿಯಾಗಿ ಬಂದಾಗ ಏನಾಗ್ತದೆ, ಭಾರತಕ್ಕೆ ಒಳ್ಳೆಯ ಮಳೆಯನ್ನು
1: ಸುರಿಸ್ತಾವ. ನೋಡ್ರಿ, ಕರೆನ ಹೇಳ್ಬೇಕಂದ್ರೆ ಪ್ರೊಫೆಸರ್ ಹೊಸಮೆಟ್ ಅವರೇ, ಈ ಹಿಮಾಲಯನ್ ರೇಂಜ್ ಏನಿದೆಲ್ಲ, ಹಿಮಾಲಯ ಗುಡ್ಡಗಳು ನಮಗೊಂದು ವರ.
0: ಈಗ ಅದೇ ನೋಡಿ ಸರ್, ಇವೇ ನೀವೇ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಹೇಳಿದ್ನಲ್ಲ, ಇವೇ ಮುಂದೆ ವರ್ತಾ ವರ್ತಾ ಹೋಗಿ ಮತ್ತವು ನಾವು ಹಿಮಾಲಯನ್ ಗುಡ್ಡಕ್ಕೆ ಏನ್ ಬಡಿತತಲ್ಲ ಮತ್ ತಿರುಗಿ ಬರ್ತಾವ, ಅದೇ ಮುಂದೆ ಈಶಾನ್ಯ ಭಾರತವಾಗಿ ಪರಿವರ್ತನೆ ಹೊಂದಿಕ್ಕ ಅನುಕೂಲ ಅದ ನಮ್ಗೆ.
1: ಹೌದ್ ಹೌದ್ರಿ, ನೋಡ್ರಿ ಅವತಾರ ಇರೋದ್ರೆ ಇವತ್ತು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಮಳೆ
0: ಆಗ್ತದೆ.
1: ಮಂಗಳೂರು ಕಾರವಾರ ಕಡೆ ಎಷ್ಟು ಮಳೆ ಆಯ್ತು, ಅಲ್ಲಿಂದ ಆ ಪ್ರಭಾವದಿಂದ ಉತ್ತರ ಕರ್ನಾಟಕ ಕೂಡ ಒಳ್ಳೆ ಮಳೆ ಆಯ್ತು. ಈಗ ರೈತ ಬಾಂಧವ ಮುಖದೊಳಗೆ ಬಹಳ ನಿಗೆ ಮುಖ್ಯವಾಗಿ ಅಂದ್ರೆ ಈಗಲೇ ಮುಂಗಾರು ಬಿತ್ತಲಿಕ್ಕೆ ಆರಂಭ ಮಾಡಿದ್ದಾರೆ, ಬಹಳ ಅದ್ಭುತವಾಗಿ. ಯಾಕಂದ್ರೆ ಮುಂದೆ ಬಿತ್ತಿದ್ಮೇಲೆ ಸ್ವಲ್ಪ ಸಸಿ ಬರೋ ಟೈಮ್ ಮತ್ತಷ್ಟು ಮಳೆ ಆತಂದ್ರೆ ಅದು ಖಂಡಿತವಾಗಿ ಕೂಡ.
0: ಈಗ ನೈಋತ್ಯ ಮುಂಗಾರು ಆಗ್ಲೇ ಅವಧಿ ಪೂರ್ಣ ಆಗ್ಲೇ ಭಾರತಕ್ಕೆ ಬಂದಿದೆ, ಕೇರಳಕ್ಕೆ ಆಗ್ಲೇ ಇದಾಗಿದೆ, ಈಗ ಅದು ಕರ್ನಾಟಕಕ್ಕೂ ಬರ್ತಾ ಇದೆ. ಈಗೇನ್ ಒಂದು ನಾವು ಮುಂಗಾರು ಮಳೆಕ್ಕಿಂತ ಮುಂಚೆ ಏನು ಒಂದು ನಾವು ಪ್ರೀ ಮಾನ್ಸೂನ್ ಶಾವರ್ಸ್ ಅಂತ ಏನ್ ತಗೊಂಡಿದ್ದಾರೆ, ಅಡಮಳೆ ಅಂತ ಏನ್ ಹೇಳ್ತೀವಲ್ಲ, ಬಿರುಸಿನ ಮಳೆಯಿಂದ ನಮ್ಗೆಲ್ಲ ಭೂಮಿಗಳು ತಂಪಾಗ್ಬಿಟ್ಟಿದೆ. ಈ ಒಂದು ಅವಕಾಶ ಉಪಯೋಗ ಮಾಡಿಕೊಂಡು ನಮ್ಮ
1: ರೈತ
0: ಎಲ್ಲ ಬಿತ್ತಾ ಇದಾರೆ. ಅದಕ್ಕೆ ಈಗೇನು ಮುಂಗಾರಿಯಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕಾಗಿರ್ತತಲ್ಲ, ಯಾರು ಭೂಮಿ ತಯಾರು ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಬಿತ್ತನೆ ಮಾಡಿಕೊಂಡ್ರೆ ಮುಂಬರುವ ಏನು ಮಳೆಗಳಿಗೆ ಆ ಫಸಲು ಒಳ್ಳೆ ರೀತಿಯಿಂದ ಬೆಳೆದು ಹೆಚ್ಚಿನ ಒಂದು ಉತ್ಪಾದನೆಯನ್ನು ಕೊಡ್ತದಂತ ಹೇಳಿ ಹೇಳ್ತಾ ಇದ್ದೇನೆ. ಅದಕ್ಕೆ ನಮ್ಮ ರೈತ ಬಾಂಧವರು ಆದಷ್ಟು ಬೇಗ ಈ ಅಂದರೆ ಜೂನ್ ಎರಡನೇ ವಾರದಿಂದ ಮಳೆ ಇಲ್ಲಿ ಹೆಚ್ಚಿನ ಆಗುವ ಮುನ್ಸೂಚನೆ ಈಗಾಗಲೇ ಹೇಳಿದೆ.
1: ಜೂನ್ ಎರಡನೇ ವಾರಕ್ಕಿಂತ ಮೊದಲ ಬಿತ್ತು ಮಾಡಿದ ಬಿತ್ತನೆ ಮಾಡಿದ್ರು
0: ಒಳ್ಳೆಯದು ಒಳ್ಳೆಯದು. ಈ ಮೂರ್ನಾಲ್ಕು ದಿನಗಳ ಏನಿದೆ ಅಲ್ಲ ಬಹಳ ಒಳ್ಳೆ ಪ್ರಶಸ್ತ ಕಾಲ ಇದು.
1: ಇನ್ನೊಂದು ನಮ್ಗೆ ಸೂಕ್ಷ್ಮವಾಗಿ ನಮ್ಮ ರೈತ ಬಾಂಧವರಿಗೆ ಹೇಳ್ಬೋದು, ಯಾಕಂದ್ರೆ ಈಗೆಲ್ಲ ಮನ್ಸೂನ್ ಶುರು ಆಗಿದೆ, ಯಾವಾಗ ಮಳೆ ಆಗ್ತದೆ ಮಾಡ ಯಾವ ರೀತಿ ಮಾಡಿತ್ತಂದ್ರೆ ನಮಗೆ ಮಳೆ ಆಗ್ತದೆ ನಾವು ವಿಚಾರ ಮಾಡ್ಬೇಕು. ಅವುಗಳು ಹೆಂಗೆ ಮಳೆ ಮೋಡಗಳ ಕ್ಯುಮುಲೋನಿಂಬಸ್ ಕ್ಲೌಡ್ಗಳದಲ್ಲ ಅವು ಹೇಗೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದು. ಹೇಗೆ
0: ಮಳೆ ಬರುವಂತ ಮೋಡಗಳಿಗೆ ನಾವು ಕ್ಲೌಡ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತೀವಿ. ಈ ಕ್ಲೌಡ್ ಬೇರಿಂಗ್ ಕ್ಲೌಡ್ಸ್ ಏನಿದಾವಲ್ಲ, ಇದು ಭೂಮಿಯ ಮೇಲ್ಗಡೆ ಅಂದ್ರೆ ಬಹಳ ಅಂತರದಲ್ಲಿ ಇರೋದಿಲ್ಲ, 6 ಕಿಲೋಮೀಟರ್ ಒಳಗಡೆ ಇರ್ತಾವ. ಇದು ಒಳಗಡೆ ಏನಾಗ್ತದೆ, ಈ ಒಂದು ಮೋಡಗಳು ತಯಾರಾದಾಗ ಕಪ್ಪು ಮಿಶ್ರಿತ ಏನೇ ಒಂದು ಮೋಡಗಳು ಏನ್ ಕಾಣ್ತಾವಲ್ಲ, ಆ ಮೋಡಗಳು ಹೆಚ್ಚಿನ ಮಳೆಯನ್ನು ಸುರಿಸ್ತಾವ. ಈ ಹೆಚ್ಚಿನ ಮಳೆಯನ್ನು ಸುರಿಸುವಂತ ಮೋಡಗಳು ಏನಿದಾವಲ್ಲ, ಇವು ಸಾಮಾನ್ಯವಾಗಿ ಈಗೇನು ಮುಂಗಾರು ಆಗಲೇ ಪ್ರವೇಶ ಆಗಿದೆಲ್ಲ, ಇವು ಲೋವರ್ ಸ್ಟ್ರಾಟನಲ್ಲಿ ಮೂವ್ ಆಗ್ತಾ ಇರ್ತವೆ ಅಂದ್ರೆ ಹೋಗ್ತಾ ಇರ್ತವೆ. ಈ ರೀತಿ ಆಗ್ತಾ ಇರುವಾಗ ಈ ಮೋಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯನ್ನು ಸುರಿಸ್ತವೆ. ಈಗಾಗಲೇ ಹೇಳಿದೆ ನಮ್ಮ ರೈತರು ನಕ್ಷತ್ರದ ಪ್ರಕಾರ ರೋಹಿಣಿ ಮಳೆ ಬಂದಿದೆ ಒಳ್ಳೆಯ ರೀತಿ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕೆಲವೊಂದು ಮಳೆಗಳಿಗೆ ಹೆಸರಿಟ್ಟಿದ್ದಾರೆ ಮಗಿ ಮಳೆ. ಮಗಿ ಮಳೆ ಅಂದ್ರೆ ಮಗಿ ತೊಗೊಂಡು ಸುರಿಯುವುದಂಗ ಅಂತ ಎಲ್ಲ. ಇದು ಸಹ ಇವೇನಿದಾವಲ್ಲ, ಈ ಮೋಡಗಳ ಒಂದು ಆಧಾರದ ಮೇಲೆ ನಾವು ಹೇಳ್ಬೇಕಾಗತ್ತೆ. ಆದ್ರೆ ನಮ್ಮ ಪೂರ್ವಜರು ಏನು ಒಂದು ಈ ಮಳೆಗಳನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ಆ ಮಳೆ ಯಾವ ರೀತಿಯಾಗಿ ಬರ್ತದೆ ಅದಕ್ಕೆ ತಕ್ಕಂಗೆ ಆ ಹೆಸರುಗಳ ಆ ನಕ್ಷತ್ರಗಳನ್ನ ಅವರು ಸೂಚಿಸಿದ್ದಾರೆ. ನಿಜವಾಗ್ಲೂ ಅವರು ಬಹಳ ಒಳ್ಳೆ ಇದನ್ನ ಕೆಲಸ ಮಾಡಿದ್ದಾರೆ. ಯಾದ್ರೆ ಒಂದು ಹೇಳ್ಬೇಕಂತಂದ್ರೆ ಈ ನಕ್ಷತ್ರದ ಪ್ರಕಾರ ಈಗ ಮಳೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಈಗಾಗಲೇ ಹೇಳಿದಂಗೆ ಹವಾಮಾನದ ವೈಪರೀತ್ಯ, ಈ ಹವಾಮಾನ ವೈಪರೀತ್ಯಕ್ಕೆ ನಾವೇ ಮನುಷ್ಯರೇ ಕಾರಣ, ಮತ್ತಾರಲ್ಲ.
1: ನೋಡ್ರಿ ಹುಣಿ ಮಳೆ ಅಪರೂಪ
0: ಬಂದದ ಅಂದ್ರೆ ಈಗ ಈಗ ಹೇಳ್ಬೇಕಂತಂದ್ರೆ ಕಳೆದ 2 ವರ್ಷಗಳಿಂದ ನೋಡಿದ್ರೆ ಈ ವರ್ಷ ಬಹಳ ಚೆನ್ನಾಗಿದೆ, ಅವಧಿ ಪೂರ್ವ ಬಂದಿದೆ ಮಳೆ. ಆಮೇಲೆ ಇನ್ನು ಮುಂದೆ ಒಳ್ಳೆ ಮಳೆ ಬರ್ತದ, ಆಮೇಲೆ ನಮ್ಮ ಒಂದು ವಾಡಿಕೆ ಮಳೆಗಿಂತ ಹೆಚ್ಚಿನ ಮಳೆಯನ್ನ ನಾವು ನಿರೀಕ್ಷಿಸಬಹುದು ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ.
1: ಈಗ ನೋಡ್ರಿ ನಾವು ರೋಹಿಣಿ ಮಳೆ ಈಗ ಮುಂಗಾರಿಗಂತೀವಿ ಅಂದ್ರೆ ಯಾವ ಮಳೆಗಳು ಬಂದ್ರೆ ನಮ್ಗೆ ಕ್ಷೇಮ, ಯಾವ ಮಳೆಗಳು ಬರದೇ ಇದ್ರೆ ಒಳ್ಳೇದು. ರೋಹಿಣಿ ಮಳೆ ಬಾದ್ರೆ ಮುಂಗಾರು ಬಹಳ ಚಲೋ
0: ಬರ್ತದೆ. ಈಗ ನಾವ್ ಏನ್ ಹೇಳ್ಬೇಕಂತಾರೆ, ಈ ನಕ್ಷತ್ರಗಳ ಪ್ರಕಾರ ನಾವ್ ಹೇಳ್ತೇವೆ, ಒಂದೊಂದ್ಸಲ ನಕ್ಷತ್ರ ಪ್ರಕಾರ ಮಳೆನೇ ಬರೋದಲ್ಲ. ಅವಾಗ ನಾವು ಏಗಿಲ್ಲ ಇದು ಹೇಳಿದ್ರು ಬರ್ಲಿಲ್ಲ ಅಂತ ಆಗ್ತದ. ಅಂದ್ರೆ ಇದಕ್ಕೆಲ್ಲ ಕಾರಣ ಆಗಾಗ್ಲೇ ಹೇಳದಂದ್ರೆ ಹವಾಮಾನ ವೈಪರೀತ್ಯ ಮತ್ತೇನು ಅಲ್ಲ. ಆದ್ರೆ ನಮ್ಮ ಕೈಯಲ್ಲಿದೆ, ಈ ಮುಂಬರುವ ದಿನಗಳಲ್ಲಿ ನಾವು ಸಮರ್ಪಕವಾಗಿ ಎಲ್ಲ ಕೃಷಿ ಪರಿಕರಗಳನ್ನು ಈಗೇನು ಆಧುನಿಕ ಕೃಷಿ ಪರಿಕರಗಳೇನಿದಾವಲ್ಲ ಅವನ್ನು ಸಮರ್ಪಕವಾಗಿ ಬೆಳೆಸಿದ್ದೇ ಆದಲ್ಲಿ ನಾವು ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟಬಹುದು.
1: ಡಾಕ್ಟರ್ ಜಯ ಹೊಸಮಠ ಅವರೇ, ಹವಾಮಾನ ವೈಪರೀತ್ಯಗಳು ಅಂದ್ರೆ ಏನು, ಅಂದ್ರೆ ಹೇಗೆ ಮಾನ್ಸೂನ್ ಮಳೆಗಳು ನಮಗೆ ಪ್ರವೇಶ ಮಾಡ್ತಾವು. ಸಮುದ್ರ ಹೇಗೆ ಕಾಯ್ದು ಅದು ಹೇಗೆ ಮಾರುತಗಳನ್ನು ಸೃಷ್ಟಿ ಮಾಡ್ತದೆ, ಮತ್ತೆ ಜಾಗತಿಕವಾಗಿ ಇದು ಪರಿಣಾಮ. ಮನೆಗೊಂದು ನಾವು ಗಿಡ
0: ಹಾಕಬೇಕು.
1: ಈಗ ಉತ್ತರ ಕರ್ನಾಟಕದ ಎಷ್ಟೋ ಪ್ರದೇಶಗಳಲ್ಲಿ ಗಿಡಗಳೇ ಇಲ್ಲ, ಗಿಡಗಳನ್ನು ಕಡಿತಾ ಇದ್ದಾರೆ. ಹೊಸ ರೋಡ್ ಮಾಡ್ಯಾರ ಅಲ್ಲೇ.

0: ಕೋಟಿ ವರ್ಷ.
1: ಗಿಡಗಳಿಲ್ಲ, ಅದಕ್ಕೆ ನಾವು ಈ
0: ಎಸ್ ಸರ್,
1: ಭೂಮಿಯ ತಾಪಮಾನ ಕಡಿಮೆ ಆಗೋದ್ರ ಕಡೆ ಎಲ್ಲ ಸೇರಿಸ್ಬೇಕು,
0: ಹೌದು ಸರ್,
1: ಮತ್ತೆ ರೈತ ಬಾಂಧವರು ಇವನ್ನೆಲ್ಲ ಗಮನಿಸ್ಬೇಕು.
0: ಹೌದು ಸರ್,
1: ಈ ತಾಂತ್ರಿಕ ಮಾಹಿತಿಗಳು ನನಗೆ ಗೊತ್ತಿಲ್ಲ ಅಂದ್ರೆ ಮಳೆ ಕೇಳುದಿಲ್ಲ,
0: ಹೌದು ಸರ್, ಮಳೆ
1: ಬೇಕಂದಾಗ ಮಳೆ ಸುರಿಸಂಗಿಲ್ಲ, ಬ್ಯಾಡ ಅಂದಾಗ ಮಳೆ ಬಿಡುದಿಲ್ಲ.
0: ಹೌದು,
1: ಅದಕ್ಕೆ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು
0: ಇದಕ್ಕೆ ಹೊಂದಿಕೊಂಡು ನಾವು ನಮ್ಮ ಕೃಷಿಯನ್ನು
1: ಕೃಷಿಯನ್ನು
0: ಕೈಗೊಳ್ಳಬೇಕು.
1: ಅದಕ್ಕೆ ಸೂಕ್ಷ್ಮವಾಗಿ ಹವಾಮಾನ ಏನು ಬದಲಾವಣೆ ಆಗ್ತಿರ್ತದೆ ಅದನ್ನ
0: ಹೌದು ಸರ್.
1: ಗಮನಿಸ್ಬೇಕು.
0: ವಾರದಲ್ಲಿ ಎರಡು ಸಲ ನಾವು ಹವಾಮಾನ ಮುನ್ಸೂಚನೆಯನ್ನು ಕೊಡ್ತೀವಿ, ಮಧ್ಯಮಾವಧಿ ಹವಾಮಾನ ಮುನ್ಸೂಚನೆ ಅಂತ, ಒಂದು ಮಂಗಳವಾರ ದಿವಸ, ಇನ್ನೊಂದು ಶುಕ್ರವಾರ ದಿವಸ. ಅಂದ್ರೆ ಮುಂದಿನ 5 ದಿನಗಳಲ್ಲಿ ಹವಾಮಾನ ಯಾವ ರೀತಿ ಇರುತ್ತದೆ, ಆಮೇಲೆ ಯಾವ ರೀತಿ ಮಳೆ ಬರ್ತದೆ, ಎಷ್ಟು ತಾಪಮಾನ ಇರ್ತದೆ, ಆರ್ದ್ರತೆ ಎಷ್ಟಿರ್ತದೆ, ಆಮೇಲೆ ಗಾಳಿ ಬೀಸುವ ದಿಕ್ಕೆಷ್ಟಿರ್ತದೆ, ಗಾಳಿ ಎಷ್ಟೇ ವೇಗದಲ್ಲಿ ಚಲಿಸ್ತಾ ಇದೆ, ಇದನ್ನೆಲ್ಲ ನಾವು ಆಗ್ಲೇ ಮುನ್ಸೂಚನೆಯನ್ನು ಕೊಡ್ತಾ ಇದೀವಿ.
1: ತಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡಬಹುದು ನಮ್ಮ ರೈತ ಬಾಂಧವರಿಗೆ
0: ಸರ್,
1: ಹೆಚ್ಚಿನ ಮಾಹಿತಿಯನ್ನು ತಗೊಳ್ಬೇಕು ಅಂತಂದ್ರೆ ಹೇಳಿ. ಅಂದ್ರೆ ಹವಾಮಾನ ಯಾವ ರೀತಿ ಇರ್ತದೆ, ಹಿಂಗ ಹೆಂಗದ ಹವಾಮಾನ, ನಾವು ಬಿತ್ತಬೇಕಂತ ಮಾಡಿವ್ರಿ, ಬಿತ್ತೀವಿ, ಮುಂದೆ ಒಂದು ವಾರ ಆಗೈತೆ ಬಿತ್ತಿ, ಮುಂದೆ ಯಾವ ರೀತಿ ನಾವು ನಮ್ಮ ಪೈರುಗಳ ಮೇಲೆ ಕ್ರಮ ಕೈಗೊಳ್ಬೇಕು, ಬಹಳ ಮಳೆ ಆಗುದಿದ್ರೆ ಏನ್ ಮಾಡ್ಬೇಕ್ರಿ. ರೈತ ಬಾಂಧವರೇ ತಮ್ಮ ದೂರವಾಣಿ ಕೊಡ್ತಾ ಇದ್ದಾರೆ, ನೀವು ಬರ್ಕೊಳ್ಳಿ.
0: 9448644698
1: 9448644698. ಬಹಳ ಸಂತೋಷ ಪ್ರೊಫೆಸರ್ ಹೊಸಮಠ ಅವರೇ. ಹವಾಮಾನ ವೈಪರೀತ್ಯಗಳು ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ. ನಿಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ರೈತ ಬಾಂಧವರೇ ಮನ್ಸೂನ್ ಉತ್ತಮವಾಗಲಿ, ಈ ಒಂದು ಆರಂಭ ಇದು ಮುಂದೆ ನಿಮಗೆ ಉತ್ತಮ ಖುಷಿ ಸಮಾಚಾರವನ್ನು ನೀಡುವಂಗಾಗಲಿ. ನೀವು ಕೂಡ ವೈಜ್ಞಾನಿಕವಾಗಿ ತಾಂತ್ರಿಕ ಅಂಶಗಳನ್ನು ಬೀಜಾಮೃತ ಮಾಡಿರ್ಬೋದು ಅಥವಾ ಈ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋ ವಿಚಾರದಲ್ಲಿರ್ಬೋದು ತಂತ್ರಜ್ಞರ ಸಹಕಾರ ತೆಗೆದುಕೊಂಡು ರೈತ ಸಂಪರ್ಕ ಕೇಂದ್ರಗಳ ಒಂದು ನೆರವಿನೊಂದಿಗೆ ಉತ್ತಮ ಬೆಳೆಯನ್ನು ಬೆಳೆದು ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಮತ್ತೊಮ್ಮೆ ಪ್ರೊಫೆಸರ್ ಜೆ ಹೊಸಮಠ ಅವರೇ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಮುಂಗಾರು ಬೆಳೆ ಬೆಳೆಯಲು ಹವಾಮಾನ ಸ್ಥಿತಿಗತಿ ಈ ಕುರಿತಂತೆ ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾ ಜೆ ಎ ಹೊಸಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರ.

ಪ್ರಸ್ತುತಿ ಶರಣಬಸವ ಚೊಳೀನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ವಯಸ್ಕರಲ್ಲಿ ಡೆಂಗ್ಯೂ. ಭಾಗವಹಿಸಲಿದ್ದಾರೆ ಡಾಕ್ಟರ್ ನಿಖಿತಾ ಆರ್ ಮುಧೋಳ್. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಕುಮಾರ್ ಅಗಡಿ.

0: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
1: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
2: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3415, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
0: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
3: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ.
0: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
4: ನೆನಪುಗಳ ಮಾತು ಮಧುರ.
5: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
0: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದೋ ನಿಮಗಾಗಿ.
6: ಎಲ್ಲರ ಜೊತೆಯೇ ನಿಲ್ಲುವ ಕಲೆಯ ಜೀವನದನುಮವೇ.
0: ಶ್ರೋತೃಗಳೇ, ಬನ್ನಿ ಕೇಳೋಣ, ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು.

0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಡಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:34 ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
3: ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೊ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
3: ಸರಿ, ನಿಲ್ಸಿದೀನಿ ಬಿಡು.
2: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೊ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
2: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ ಐಎನ್ಡಿಐ ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ ಸಿದ್ದವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ದವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ.

0: ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ ಕಳೆದ ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ಮಾತನಾಡಿ ದೇಶಾದ್ಯಂತ ರಸಗೊಬ್ಬರಗಳ ಒಟ್ಟಾರೆ ದಾಸ್ತಾನು ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಮುಂಗಾರು ಋತುವಿಗೆ ರಸಗೊಬ್ಬರಗಳ ಅಗತ್ಯವನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು 380,00,000 ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಎಂದು ಮರು ಮೌಲ್ಯಮಾಪನ ಮಾಡಿದೆ ಎಂದು ಮಾಹಿತಿ ನೀಡಿದರು. ರೈತರು ಸುಮಾರು 86,00,000 ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ ಶೇಕಡ 23% ಹೆಚ್ಚು. ಪ್ರಸ್ತುತ ದೇಶಾದ್ಯಂತ ರಸಗೊಬ್ಬರ ಲಭ್ಯತೆಯಲ್ಲಿ ಯಾವುದೇ ದೊಡ್ಡ ಸವಾಲು ಇಲ್ಲ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು INDI ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. INDI ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಪ್ರತಿ 2 ಸಭೆ ಸೇರಲಿವೆ. ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಿಬಿಎಸ್ಇಯ 12 ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ನೀನಾ ಬನ್ಸಾಲ್ ಕೃಷ್ಣ ಮತ್ತು ಮಧು ಜೈನ್ ಅವರಿದ್ದ ನ್ಯಾಯಪೀಠ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ NSUI ಸಲ್ಲಿಸಿದ ಅರ್ಜಿಯ ಕುರಿತು ಕೇಂದ್ರ ಸರ್ಕಾರ ಮತ್ತು ಸಿಬಿಎಸ್ಇಯಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಇದೇ ವೇಳೆ ಮುಂದಿನ ವಿಚಾರಣೆಯನ್ನು June 12 ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ ಶೇಕಡ 49.8 ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ ಶೇಕಡ 23.2 ಮತಗಳೊಂದಿಗೆ 2 ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ ಶೇಕಡ 9.9 ಮತಗಳೊಂದಿಗೆ 3 ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಅರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ

0: ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಆರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲೂಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ ಮೂರನೇ ದಿನದಾಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. ಕೆಎಲ್ ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಭ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ದಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ ಐಎನ್ಡಿಐ ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಧಾರವಾಡ.
2: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
2: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕಥಾ ಕಲರವ.
1: ಇಂದಿನ ಕಥಾ ಕಲರವದಲ್ಲಿ ಕೇಳಿ ಕಥೆ ಕಪ್ಪೆ ಮತ್ತು ಇಲಿ. ಶ್ರೋತೃ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಹಲೋ ಮುದ್ದು ಮಕ್ಕಳೇ, ಹೆಂಗಿದ್ದೀರಿ? ನಿಮ್ ನಿಮ್ ಮನೆಗಳೊಳಗ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಹಾ, ನಾನಿವತ್ತ ನಿಮ್ ಮುಂದ ಯಾಕ್ ಬಂದಿನಿ? ಓ, ಗೊತ್ತದಲ್ಲ ನಿಮಗ, ಈ ಸೋಪನ ಕತೆಗಳಿಂದ ಆಯ್ದಂತ ಮತ್ತೊಂದು ಹೊಸ ಕಥೆಯನ್ನ ಹೇಳೋಕ್ ಬಂದಿನಿ. ಕಥೆ ಕೇಳೋಕ ನೀವೆಲ್ಲ ಸಿದ್ಧವಾಗಿ ಕೂತ್ಕೊಂಡಿದ್ದೀರಲ್ಲ. ಹಾ, ಇವತ್ತು ನಿಮಗ ಯಾವ ಕಥೆ ಹೇಳಿ? ಹಾ ಮಕ್ಳೇ, ನೀವೆಲ್ಲರೂ ನಿಮ್ಮ ಮನೆಗಳೊಳಗ ಅಥವಾ ಅಂಗಡಿಗೆಲ್ಲಾರು ಹೋಗಿರ್ತಿರಲ್ಲ, ಅಲ್ಲೇ ಇಲಿಯನ್ನ ನೋಡಿರ್ತಿರಲ್ಲ. ಅದೇ ತೆರನಾಗಿ ಬಾವಿ, ಕೆರೆ, ನದಿಗಳ ದಂಡೆಗಳಲ್ಲಿ ಕಪ್ಪೆಗಳನ್ನ ಕೂಡ ನೋಡಿರ್ತೀರಿ, ಹೌದಿಲ್ಲ? ಹಾ ಹೌದು, ನಿಮ್ಮ ಊಹೆ ಸರಿಯಾಗಿದ. ಇಂದಿನ ಕಥೆಯಲ್ಲಿ ಕಪ್ಪೆ ಮತ್ತು ಇಲಿಯ ಬಗ್ಗೆ ಕಥೆಯನ್ನ ಕೇಳ್ತೀರಿ. ಕಥೆಯ ತಲೆಬರಹ ಕಪ್ಪೆ ಮತ್ತು ಇಲಿ. ಈ ಕಥೆಯಲ್ಲಿ ಇಲಿ ಮತ್ತ ಕಪ್ಪೆ ಯಾವ ಸಾಹಸಕ್ಕೆ ಜೊತೆಯಾದವು?

0: ಅನ್ನೋದನ್ನ ಕೇಳೋಣ. ಹಂಗಾದ್ರ ಕಥಾಲೋಕಕ್ಕೆ ಹೋಗೋಣ ಬರ್ರಿ. ಹಂಗಾದ್ರ ಮಕ್ಳೇ, ಪುಟ್ಟದಾದ ಇಲಿಯೊಂದು ನದಿಯ ದಡದ ಮ್ಯಾಲೆ ಓಡಾಡ್ಲಿಕ್ಕತ್ತಿತ್ತು. ಆ ಇಲಿಗೆ ಏನಾದ್ರೂ ಸಾಹಸ ಮಾಡಬೇಕು ಅಂತ ದೊಡ್ಡ ಆಸೆ ಇತ್ತು. ಮಕ್ಳೇ, ಅಲ್ಲಿ ಒಂದು ಕಪ್ಪೆ ಇತ್ತು. ಅದನ್ನ ಇಲಿ ನೋಡ್ತು. ಆ ಕಪ್ಪೆ ಏನ್ ಮಾಡ್ಲಿಕ್ಕತ್ತಿತ್ತು ಅಂದ್ರ, ನದಿಯೊಳಗೆ ಈಜ್ತಾ ಇತ್ತು. ಈಜೋದು, ಮತ್ತೆ ಚಂಗನೆ ಮೇಲಿಳುದು, ಮತ್ತೆ ಆಳಕ್ಕ ಇಳಿಯುದು, ಮತ್ತ ಚಂಗನೆ ಪುಟ್ಟಿದೆ ಇಳುದು. ಹಿಂಗ ಕಪ್ಪೆ ಮಾಡ್ಲಿಕ್ಕತ್ತಿತ್ತು. ಅದನ್ನ ನೋಡಿದಂಥ ಇಲಿ ತಾನೂ ಕೂಡ ಆ ಕಪ್ಪೆ ಹಂಗ ಸಾಹಸ ಮಾಡ್ಬೇಕು ಅಂತ ಅನ್ಕೊಳ್ತು. ಕೇಳ್ರಿಲ್ಲಿ,
1: ಓಹೋ ಕಪ್ಪೆ ಎಷ್ಟು ಚಂದ ನದಿಯೊಳಗ ಈಜಲಿಕತ್ತೆದ. ಮತ್ತಲ್ದನ ನದಿ ಆಳಕ್ಕೆ ಜಿಗಿದು ಎಷ್ಟು ಚಂದ ಪುಟಿದ ಮೇಲೇಳಕತ್ತೆತಲ್ಲ. ಹೋ, ನಾನು ಏನಾದ್ರೂ ಸಾಹಸ ಮಾಡ್ಲೇಬೇಕು.
0: ಅದ ಸಮಯಕ್ಕೆ ಸರಿಯಾಗಿ ಆ ಕಪ್ಪೆ ಇಲಿಯನ್ನ ನೋಡಿ ಅದನ್ನ ಮಾತನಾಡಿಸ್ತು.
2: ಓ ಓ ಇಲಿರಾಯ, ನೀನೇನ್ ಇಲ್ಲಿ? ಅಲ್ಲ, ಇಲ್ಲಿ ಬಂದ್ರೂ ನನ್ನನ್ನು ಭೇಟಿ ಮಾಡದ ಹಂಗ ಹೊಂಟಿಯಲ್ಲಪ್ಪ.
1: ಇಲ್ಲ ಇಲ್ಲ, ನಾನು ನೀ ಸಾಹಸ ಮಾಡೋದನ್ನ ನೋಡ್ತಾ ಇದ್ದೆ. ನಾನು ನಿನ್ ಹಂಗ ಸಾಹಸ ಮಾಡ್ಬೇಕು ಅಂತೀನಿ. ಆದ್ರ ನನಗ ಈಜಲಿಕ್ ಬರ್ಬೇಕಲ್ಲ.
2: ಅದಕ್ಕೆ ಚಿಂತೆ ಮಾಡ್ತಿ? ನಾ ಅದಿನಲ್ಲ, ನದಿ ಆಳಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನಾನು ನೀನು ಕೂಡಿ ಸಮಯ ಕಳೆಯೋಣಂತ. ನಾವಿಬ್ರು ಒಳ್ಳೆ ಗೆಳೆಯರಾಗೋಣ, ಏನಂತೀ?
1: ಹೇ ಹಂಗಾರ ಆಯ್ತಾಯ್ತಾಯ್ತು. ನಾನು ನೀನ್ ಹಂಗ ನದಿ ಆಳಕ್ಕ ಜಿಗಿಬೇಕು ಅಂತೀನಿ.

0: ಅಳಕ ನಾನು ಕರ್ಕೊಂಡು ಹೋಗಬಹುದು. ಏನಂತಿ?
1: ಕಪ್ಪೆಯ ಈ ಮಾತುಗಳನ್ನ ಕೇಳಿದಂಥ ಇಲಿ ನದಿಯ ಆಳಕ್ಕೆ ಜಿಗಿಯುವ ಸಾಹಸಕ್ಕ ಮುಂದಾಯ್ತು.
2: ಹೋಗಿಯ, ನಿಮ್ ಮಾತು ಕೇಳಿದ ನಂತರ ನನಗ ನನ್ನ ಸಾಹಸ ಪೂರ್ಣಗೊಳಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಮೂಡ್ತು. ಹಾ ಹಾ, ನಾನು ನಿನ್ ಜೊತೆಗೆ ಆಟ ಆಡ್ತೀನಿ, ಸಾಹಸನೂ ಮಾಡ್ತೀನಿ.
1: ಇಲಿಯ ಆಸೆಯನ್ನ ಪೂರೈಸಲಿಕ್ಕೆ ಕಪ್ಪೆ ತನ್ನದೇ ಆದ ಯೋಜನೆಯನ್ನ ಹೊಂದಿತ್ತು. ಮಕ್ಕಳೇ ಕೇಳ್ರಿಲ್ಲೇ, ಕಪ್ಪೆ ಇಲಿಗೆ ಏನ್ ಹೇಳ್ತು ಅಂತ.
0: ಹಂಗಾದ್ರೆ ಇಲಿರಾಯ, ಗಟ್ಟಿಯಾಗಿ ದಾರಾನ ಹಿಡ್ಕೋ, ನಾನ್ ನಿನ್ನ ನದಿ ಆಳಕ್ಕೆ ಕರ್ಕೊಂಡು ಹೋಗ್ತೀನಿ, ಇಬ್ರು ಆಟಾಡೋಣ, ಏನಂತಿ?
2: ನಡಿ ಹಂಗಾರ.
1: ಮಕ್ಕಳೇ, ಈ ಮೂರ್ಖ ಇಲಿ ಕಪ್ಪೆಯ ಮಾತುಗಳನ್ನ ಕೇಳಿ ನದಿಯೊಳಗೆ ಹಾರಿಬಿಡ್ತು. ಈ ಸಮಯದಲ್ಲಿ ಏನಾಯ್ತು ಗೊತ್ತಾ? ನಿಮಗನ್ಸುತ್ತಾ ಇಲಿಗೆ ಈಜೋದಕ್ಕೆ ಬರುತ್ತಂತೇಳಿ? ಇಲ್ಲಲ್ಲ. ಹಾ, ಆ ಮೂರ್ಖ ಇಲಿ ಅತಿಯಾದ ಆತ್ಮವಿಶ್ವಾಸದಿಂದ ತನಗೆ ಈಜಲಿಕ್ಕೆ ಬರದಿದ್ರು ನದಿಯೊಳಕ್ಕೆ ಹಾರಿದಾಗ ಅದು ಮುಳುಗಿ ಮುಳುಗಿ ಏಳ್ತಿತ್ತು. ಈ ದುಸ್ಸಾಹಸದಿಂದಾಗಿ ಅದಕ್ಕ ಉಸಿರಾಡ್ಲು ಸಾಧ್ಯ ಆಗ್ಲಿಲ್ಲ. ಅದಕ್ಕ ನದಿ ದಡಕ್ಕೆ ಬರ್ಲಿಕ್ಕೆ ಅದು ಬಯಸ್ತಿತ್ತು. ಇಲಿಯ ನಿರ್ಲಕ್ಷ್ಯತನ ಮತ್ತ ಕಪ್ಪೆಯ ಮೊಂಡತನದಿಂದ ಎರಡೂ ನೀರಿನ ಆಳಕ್ಕ ಹೋಗ್ಬಿಟ್ಟಿದ್ವು. ಇಲಿಯನ್ನ ಅದ್ರ ಆಸೆ ಹಂಗನ ನೀರಿನ ಆಳಕ್ಕೆ ತನ್ನ ಕಾಲಿಗೆ ಕಟ್ಟಿದ್ದ ಬಿಗಿಯಾದ ದಾರದಿಂದ ಕರೆದೊಯ್ದಿದ್ದಂಥ ಕಪ್ಪೆ ಇಲಿಯ ಒದ್ದಾಟವನ್ನ ಕಂಡು ಗಡಿಬಿಡಿಯಿಂದ ದಾರವನ್ನ ಬಿಚ್ಚಲು

ದಡಕ್ಕೆ ತೆರಳಲಿಕ್ಕೆ ಪ್ರಯತ್ನ ಪಡ್ಲಿಕ್ಕತ್ತು. ತನಗ ಈಜಲಿಕ್ಕೆ ಬರದಿದ್ರು ಆಳಕ್ಕೆ ಇಳಿಯಲು ಹೋಗಿ ಇಲಿ ತನ್ನ ಪ್ರಾಣವನ್ನ ಕಳೆದುಕೊಂಡಿತು.

ಅದೇ ಸಮಯಕ್ಕೆ ಸರಿಯಾಗಿ ಆ ನದಿಯ ದಂಡೆಯ ಮೇಲಿದ್ದ ಕೊಕ್ಕರೆಯೊಂದು ಪ್ರಯಾಸದಿಂದ ಮೇಲೆ ಕೆಳಗೆ ಜಿಗಿತಿದ್ದ ಈ ಕಪ್ಪೆಯನ್ನ ಕಂಡಿತು. ಹಂಗಾದ್ರೆ ಮಕ್ಕಳೇ, ಆ ಕೊಕ್ಕರೆ ಏನ್ ಮಾಡಿರಬಹುದು ಕೇಳ್ರಿ. ಇಲ್ಲೇ ಆ ಮಕ್ಕಳೇ, ಕೊಕ್ಕರೆ ನದಿಯೊಳಗೆ ಇಳಿದು ನೀರಿನ ಮೇಲೆ ತೇಲ್ತಾ ಇದ್ದಂತ ಇಲಿಯ ದೇಹವನ್ನ ಹಿಡಿದು ತಿಂದ್ಬಿಡ್ತು. ಆಮೇಲೆ ಇಲಿಯ ಕಾಲಿಗೆ ಕಟ್ಟಿದ್ದ ದಾರದಿಂದಾಗಿ ತೂಗಾಡುತ್ತಿದ್ದ ಕಪ್ಪೆಯನ್ನ ಕೂಡ ಕಂಡ್ತು. ಒಂದೇ ಹಿಡಿತದೊಳಗ ಕಪ್ಪೆಯನ್ನು ಕೂಡ ತಿಂದು ತನ್ನ ಹೊಟ್ಟೆಯನ್ನ ತುಂಬಿಸ್ಕೋತು. ಇಲಿಯನ್ನ ಆಳಕ್ಕೆ ಕರೆದೊಯ್ದ ಕಪ್ಪೆ ಅದರ ಆಸೆಯನ್ನ ಪೂರೈಸಿದೆ ಅಂತ ಸಂತೋಷ ಪಟ್ಟಿತು. ಆದ್ರೇನ್ ಮಾಡುದು, ಈಜಲು ಬಾರದೆ ದುಸ್ಸಾಹಸಕ್ಕೆ ಕೈ ಹಾಕಿದ್ರಿಂದ ಇಲಿ ಕೊನೆಗೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಯ್ತು.

0: ಕಥೆಯನ್ನ ಕೇಳಿದ್ರಲ್ಲ ಮಕ್ಕಳಿ. ಹಾ, ಈ ಕಥೆಯ ಸಾರ ಏನು ಅಂತಂದ್ರೆ, ಅತಿಯಾದ ಆತ್ಮವಿಶ್ವಾಸ ಹಾಗೂ ಮೊಂಡುತನದಿಂದಾಗಿ ಅಪಾಯಕ್ಕೆ ಈಡಾಗುವ ಸಾಧ್ಯತೆಗಳು ಹೆಚ್ಚಿರ್ತಾವ. ಮುದ್ದು ಮಕ್ಕಳೇ, ನೀವೆಲ್ಲಾದ್ರೂ ನೀರು ಇರುವ ಪ್ರದೇಶಗಳಾದಂಥ ಕೆರೆ, ಬಾವಿ, ನದಿ, ಸಮುದ್ರದ ಬಳಿಗೆ ಹೋದಾಗ ಆದಷ್ಟು ಮಟ್ಟಿಗೆ ಜಾಗೃತಿಯಿಂದ ಇರಬೇಕು. ತಿಳಿತಾ? ನಿಮ್ಮ ಮನೆಯ ಹಿರಿಯರ ಅಥವಾ ಅಣ್ಣ ತಮ್ಮಂದಿರೊಂದಿಗೆ ಅವರ ಸಹಾಯ ಪಡೆದು ನೀರಿಗಿಳಿರಿ. ಯಾವುದೇ ತೆರನಾದಂಥ ಹುಚ್ಚು ಸಾಹಸಗಳಿಗೆ ಮುಂದಾಗಬೇಡ್ರಿ. ತಿಳಿತಾ? ನೀವೆಲ್ಲ ಜಾಣ ಮಕ್ಕಳು, ಇದನ್ನೆಲ್ಲ ತಿಳ್ಕೊಂಡಿರ್ತೀರಿ. ಇಂತಹ ಸಾಹಸಕ್ಕ ಕೈ ಹಾಕೋದಿಲ್ಲಲ್ಲ. ಮತ್ತ ಮುಂದಿನ ಕಥಾ ಕಲರವದೊಳಗ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಆರೋಗ್ಯವಾಗಿರ್ರಿ ಮತ್ತೆ ಖುಷಿಯಾಗಿರ್ರಿ. ಮತ್ತೆ ಭೇಟಿಯಾಗೋಣ ಹಂಗಾದ್ರ. ಬಾಯ್.
1: ಇಂದಿನ ಕಥಾ ಕಲರವದಲ್ಲಿ ಕಪ್ಪೆ ಮತ್ತು ಇಲಿ ಕಥೆ ಕೇಳಿದಿರಿ. ಭಾಗವಹಿಸಿದವರು ರಾಖಿ ಹಾನ್ಗಲ್ ಹಾಗೂ ಹೇಮಂತ್ ಕುಮಾರ್ ಬೆಳ್ಳಿ.
2: ಪ್ರಸ್ತುತಿ ಜಿ ಸುರೇಖ ಸುರೇಶ್.
3: ಆಕಾಶವಾಣಿ ಧಾರವಾಡ.
4: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ. ಗೊತ್ತದ, ಏನೋ ವಿಶೇಷ ಇರಬಹುದು. ಕುತೂಹಲ ತಡಿಲಿಕ್ಕಾಗಲ್ತು. ಲಗೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ

0: ಕಾರ್ಯಕ್ರಮ ಯುವವಾಣಿ. ಆಕಾಶವಾಣಿ ಧಾರವಾಡ. ಎಸ್ಎಸ್ಎಲ್ಸಿ ನಂತರ ಮುಂದೇನು? 2026-27 ಸಾಲಿನ ವೃತ್ತಿಪರ ಡಿಪ್ಲೊಮಾ ಇಂಜಿನಿಯರಿಂಗ್ ನಾನ್ ಇಂಜಿನಿಯರಿಂಗ್ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗಾವಕಾಶ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುತ್ತಾರೆ ಪ್ರೊಫೆಸರ್ ಗಣಪತಿ ಹೆಳವಿ, ಪ್ರೊಫೆಸರ್ ಬನಶಂಕರಮ್ಮ ಎಫ್ ಲಕ್ಕಣ್ಣವರ್, ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್ ಹಾಗೂ ಪ್ರೊಫೆಸರ್ ಸನ್ಮತಿ ಸುಗಂಧಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಕೇಳಿ, ಎಸ್ಎಸ್ಎಲ್ಸಿ ನಂತರ ಮುಂದೇನು?
1: ಎಲ್ಲರಿಗೂ ನಮಸ್ಕಾರ. ಎಸ್ಎಸ್ಎಲ್ಸಿ ಒಂದು ಪ್ರಮುಖ ಘಟ್ಟ ವಿದ್ಯಾರ್ಥಿ ಜೀವನದೊಳಗ. ಆ ನಂತರ ಭವಿಷ್ಯವನ್ನ ಕಟ್ಕೋಬೇಕು, ಮುಂದ ತಮ್ಮ ವೃತ್ತಿ ಜೀವನವನ್ನ ರೂಪಿಸಿಕೊಂಡು ಸ್ವಂತ ಕಾಲಿನ ಮೇಲೆ ನಿಂತು ತಮ್ಮ ಅನ್ನವನ್ನ ತಾವು ದುಡ್ಕೊಳ್ಬೇಕು ಅನ್ನುವಂತಹ ಒಂದು ಬಯಕೆ ಎಲ್ಲಾ ಮಕ್ಕಳೊಳಗೂ ಇರ್ತದ. ಆ ನಿಟ್ಟಿನೊಳಗ ಎಸ್ಎಸ್ಎಲ್ಸಿ ನಂತರ ಮುಂದೇನು ಅನ್ನುವುದರ ಕುರಿತಾಗಿ ವೃತ್ತಿಪರ ಡಿಪ್ಲೊಮಾ ಇಂಜಿನಿಯರಿಂಗ್ ನಾನ್ ಇಂಜಿನಿಯರಿಂಗ್ ಈ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳ ಕುರಿತು ಈ ಸಂದರ್ಶನ ಈಗ ನಡೀತದ. ಇದರೊಳಗ ಭಾಗವಹಿಸ್ಲಿಕ್ಕತ್ತಾರ ಪ್ರೊಫೆಸರ್ ಬನಶಂಕರಮ್ಮ ಎಫ್ ಲಕ್ಕಣ್ಣವರ್. ಇವರು ಪ್ರಿನ್ಸಿಪಲ್ ಆಗಿ ಜಿಪಿಟಿ ಮುಧೋಳದಲ್ಲಿ ಕಾರ್ಯನಿರತರಾಗಿದ್ದಾರೆ. ಅದೇ ರೀತಿ ಗಣಪತಿ ಸುಬ್ರಾವ್ ಹೆಳವಿ ಅವರು ಇದ್ದಾರೆ. ಇವರು ಪ್ರಿನ್ಸಿಪಾಲ್ ಆಗಿ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಪರಮೇಶ್ವರ್ ಮಹಾಲಿಂಗಪ್ಪ ರಾಠೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಆಯ್ಕೆ ಶ್ರೇಣಿ ಉಪನ್ಯಾಸಕರಾಗಿ ವಿಜ್ಞಾನ ವಿಭಾಗ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹುಬ್ಬಳ್ಳಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೇನೆ ನಮ್ಮ ಜೊತೆ ಸನ್ಮತಿ ಸುಗಂಧಿ ಅವರು ಕೂಡ ಇದ್ದಾರೆ. ಇವರು ಹಿರಿಯ ಶ್ರೇಣಿಯ ಉಪನ್ಯಾಸಕರಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಹುಬ್ಬಳ್ಳಿಯಲ್ಲಿ ಕಳೆದ 14 ವರ್ಷಗಳಿಂದ ಇದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಪಾಲಿಟೆಕ್ನಿಕ್ ವಿದ್ಯಾಲಯಗಳು ಎಷ್ಟು, ಈ ಕುರಿತು ಮಾಹಿತಿಗಳನ್ನ ಕೊಡ್ತೀರಿ ಪ್ರೊಫೆಸರ್ ಬನಶಂಕರಮ್ಮನವರೇ?
2: ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸರ್ಕಾರಿ ಪಾಲಿಟೆಕ್ನಿಕ್ಗಳು 117 ಇವೆ ಮತ್ತು ಅನುದಾನಿತ ಪಾಲಿಟೆಕ್ನಿಕ್ಗಳು 44 ಇವೆ ಮತ್ತು ಅನುದಾನಿತ ರಹಿತ ಪಾಲಿಟೆಕ್ನಿಕ್ಗಳು 196 ಇವೆ ಮತ್ತು ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಗಳು 9 ಇವೆ. ಒಟ್ಟು 357 ಪಾಲಿಟೆಕ್ನಿಕ್ಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವೆ ಮೇಡಮ್.
1: ಈ ವೃತ್ತಿಪರ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸ್ಗಳು ಏನಿದ್ದಾವ, ಅವುಗಳ ಅವಧಿ ಎಷ್ಟು ಮತ್ತು ಯಾವ ಇಲಾಖೆ ಇವುಗಳನ್ನೆಲ್ಲ ನಿಯಂತ್ರಣ ಮಾಡ್ತದ, ಯಾವ ಪರೀಕ್ಷಾ ಮಂಡಳಿ ಈ ಪರೀಕ್ಷೆಗಳನ್ನ ನಡೆಸಿ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಸರ್ಟಿಫಿಕೇಟ್ಗಳನ್ನ ಪ್ರದಾನ ಮಾಡ್ತದ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು.
3: ಮೇಡಮ್ ನಮಸ್ತೆ. ಈ ವೃತ್ತಿಪರ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸ್ನ ಅವಧಿ 6 ಸೆಮಿಸ್ಟರ್ ಆಗಿದ್ದು ಅಥವಾ 3 ವರ್ಷದಲ್ಲಿ ಪಾಲಿಟೆಕ್ನಿಕ್ ಮುಗಿಯುತ್ತದೆ. ನಮ್ಮ ಇಲಾಖೆ ನಿಯಂತ್ರಿಸುವ ಇಲಾಖೆ ಯಾವುದೆಂದರೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು. ಇದನ್ನ ಪರೀಕ್ಷಾ ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ನಡೆಸ್ತಾರೆ. ಸೊ ಪರೀಕ್ಷಾ ಮಂಡಳಿ ಹೆಸರು ಬಂದು ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು. ಇದರ ಅಡಿಯಲ್ಲೇ ನಮ್ಮ ಎಲ್ಲ ಪರೀಕ್ಷಾ ನಡೀತದೆ. ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಮ ಸಂಸ್ಥೆಯನ್ನ ನಿಯಂತ್ರಣದಲ್ಲಿ ಇದ್ದೀವಿ.
1: ಒಳ್ಳೆಯದು ಸರ್. ಇನ್ನು ಇಂಜಿನಿಯರಿಂಗ್ ಹಾಗೂ ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ಗಳು ಕೂಡ ಇರ್ತಾವ, ಇವುಗಳ ಹೆಸರು ಮತ್ತು ಅಧ್ಯಯನದ ಅವಧಿ ಈ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕು ಪ್ರೊಫೆಸರ್ ಸನ್ಮತಿ ಸುಗಂಧಿ ಅವರೇ.
4: ನಮ್ಮ ಇಲಾಖೆಯ ಈ ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಿಸ್ತೀವಿ, ಒಂದು ಇಂಜಿನಿಯರಿಂಗು ಮತ್ತೊಂದು ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸಸ್ ಅಂತ. ನಮ್ಮಲ್ಲಿ ಒಟ್ಟು 36 ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸಸ್ಗಳು ಹಾಗೂ 4 ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ಗಳಿವೆ. ಈ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸಸ್ಗಳಲ್ಲಿ ಪ್ರಮುಖವಾದವು 4 ಬ್ರಾಂಚ್ಗಳಿವೆ: ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಈ 4 ಬ್ರಾಂಚ್ಗಳನ್ನು ನಾವು ಕೋರ್ ಬ್ರಾಂಚ್ ಅಂತ ಕರಿತೀವಿ. ರಾಜ್ಯದ ಬಹುತೇಕ ಪಾಲಿಟೆಕ್ನಿಕ್ ಕಾಲೇಜುಗಳು

0: ಈ ನಾಲ್ಕು ಬ್ರಾಂಚ್ಗಳಿವೆ. ಇದರ ಜೊತೆಗೆ ಇನ್ನೂ ಹಲವಾರು ಎಮರ್ಜಿಂಗ್ ಎಂಜಿನಿಯರಿಂಗ್ ಬ್ರಾಂಚಸ್ ಅಂದ್ರೆ ಉದಯೋನ್ಮುಖ ಬ್ರಾಂಚ್ ಅಂತ ಕರಿತೀವಿ. ಅವು ಯಾವಪ್ಪ ಅಂತಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಬಿಗ್ ಡೇಟಾ, ಆಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜಿ, ಟ್ರಾವೆಲ್ ಅಂಡ್ ಟೂರಿಸಂ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್. ಈ ನಾಲ್ಕು ಬ್ರಾಂಚ್ಗಳು ಎಮರ್ಜಿಂಗ್ ಬ್ರಾಂಚಸ್ ಅಂತ ಕರಿತೀವಿ. ಇದರ ಜೊತೆಗೆ ನಾನ್ ಇಂಜಿನಿಯರಿಂಗ್ ಬ್ರಾಂಚಸ್ ನಾಲ್ಕಿವೆ. ಅದ್ಯಾವುದು ಅಂತಂದ್ರೆ ಕಮರ್ಷಿಯಲ್ ಪ್ರಾಕ್ಟೀಸ್ ಇಂಗ್ಲಿಷ್, ಕಮರ್ಷಿಯಲ್ ಪ್ರಾಕ್ಟೀಸ್ ಕನ್ನಡ, ಲೈಬ್ರರಿ ಸೈನ್ಸ್ ಅಂಡ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್, ಅದರ ಜೊತೆಗೆ ಅಪ್ಯಾರಲ್ ಡಿಸೈನ್ ಅಂಡ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ. ಈ ಎಲ್ಲಾ ಬ್ರಾಂಚ್ಗಳು ನಮ್ಮ ಇಲಾಖೆಯಲ್ಲಿವೆ.
1: ಒಳ್ಳೆಯದು. ಈಗ ನಮ್ಮ ರಾಜ್ಯದ ಯಾವ ಯಾವ ಜಿಲ್ಲೆಯೊಳಗ ಸ್ಥಳದೊಳಗ ಮಹಿಳೆಯರಿಗಾಗಿ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಗಳು ಇದ್ರ ಆ ಬಗ್ಗೆ ಮಾಹಿತಿ ಕೊಡ್ತೀರಿ? ಇಲ್ಲಿ ಕೇವಲ ಮಹಿಳಾ ವಿದ್ಯಾರ್ಥಿಗಳು ಕಲಿತು ಅಧ್ಯಯನ ಮಾಡಬಹುದು, ಅಂತ ಸಂಸ್ಥೆಗಳ ಬಗ್ಗೆ ಮಾಹಿತಿ ಕೊಡಬೇಕು.
2: ಪ್ರೊಫೆಸರ್ ಗಣಪತಿ ಹೆಳಬಿ ಸರ್.
3: ಮೇಡಮ್, ಕರ್ನಾಟಕ ರಾಜ್ಯದಲ್ಲಿ 9 ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಗಳೇ. ಅದರಲ್ಲಿ ಗುಲ್ಬರ್ಗಾ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಮಂಗಳೂರು ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ರಾಮನಗರ್ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಶಿವಮೊಗ್ಗ ವಸತಿ ಸಹಿತ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಬೆಂಗಳೂರು ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಸಿರಾಳಕೊಪ್ಪ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಹುಬ್ಬಳ್ಳಿ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಹಾಸನ್ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಕಾರ್ಕಳ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಹಾಗೂ ಒಂದು ಅನುದಾನಿತ JSS ಮೈಸೂರಿನಲ್ಲಿ, ಅದು PhD ಸ್ಟೂಡೆಂಟ್ಗೆ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್. ಹೀಗೆ 9 ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹಾಗೂ ಒಂದು ಅನುದಾನಿತ ಮಹಿಳಾ ಪಾಲಿಟೆಕ್ನಿಕ್, ಒಟ್ಟು 10 ಮಹಿಳಾ ಪಾಲಿಟೆಕ್ನಿಕ್ ನಮ್ಮ ರಾಜ್ಯದಲ್ಲಿ ಇದೆ ಮೇಡಮ್.
1: ಈ ಡಿಪ್ಲೊಮಾ ಕೋರ್ಸ್ ಸಾಮಾನ್ಯವಾಗಿ 3 ವರ್ಷ ಇರ್ತದ. ಈ ಅಧ್ಯಯನ ಮಾಡೋದಕ್ಕ ಸರ್ಕಾರಿ ಕೋಟಾ ಇದ್ರ ಅಭ್ಯರ್ಥಿ ಎಷ್ಟು ಫೀಸ್ ಕೊಡಬೇಕು, ಟ್ಯೂಷನ್ ಫೀ ಎಷ್ಟು, ಸರ್ಕಾರಿ ಪಾಲಿಟೆಕ್ನಿಕ್ ಅನ್ನ ನೀವು ಲಕ್ಷ್ಯದೊಳಗೆ ಇಟ್ಕೊಂಡು ಈ ಶುಲ್ಕದ ಮಾಹಿತಿಗಳನ್ನ ಕೊಡಬೇಕು.
4: SC/ST ವಿದ್ಯಾರ್ಥಿಗಳಿಗೆ 4,770 ರೂಪಾಯಿಗಳನ್ನು ಅವರು ಫೀಸ್ ಕಟ್ಟಬೇಕಾಗ್ತದ್ರಿ ಮೇಡಮ್. ಆಮೇಲೆ ಸ್ಕಾಲರ್ಶಿಪ್ದಲ್ಲಿ ಅವರಿಗೆ ರಿಫಂಡ್ ಆಗುತ್ತೆ. ಆಕ್ಚುಲಿ ಅವ್ರದ್ದು ಫೀಸ್ ಬಂದು 580 ಇರುತ್ತದೆ. ಮತ್ತು ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿದ್ರೆ ಅವರು 4,830 ರೂಪಾಯಿಗಳನ್ನು ಅವರು ಫೀಸ್ ತುಂಬೇಕಾಗುತ್ತೆ. ಮತ್ತು OBC ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರೋರಿಗೆ 4,870 ರೂಪಾಯಿಗಳನ್ನು ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ದಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ತಾಂತ್ರಿಕ ವಿದ್ಯೆಯನ್ನು ಅವರು ಕಲಿತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಬಹಳ ಒಳ್ಳೆಯದು. ಅತ್ಯಂತ ಕಡಿಮೆ ಫೀಸ್ನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಈ ಸರ್ಕಾರಿ ಸಂಸ್ಥೆಗಳಲ್ಲಿ ಸಿಗ್ತದ ಅನ್ನೋದು ವಿದ್ಯಾರ್ಥಿಗಳಿಗೆಲ್ಲ ಸಂತೋಷದ ವಿಷಯ. ಮತ್ತು ಈ ಸರ್ಕಾರಿ ಸಂಸ್ಥೆಗಳ ಹೊರತಾಗಿ ಅನುದಾನಿತ ಮತ್ತು ಖಾಸಗಿ ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಅಧ್ಯಯನ ಮಾಡಬೇಕು ಅಂದವರು ಕೊಡಬೇಕಾದಂತಹ ಪ್ರವೇಶ ಶುಲ್ಕ ಫೀಸ್ನ ವಿವರ

0: ಗುಣಮಟ್ಟದ ಶಿಕ್ಷಣ ಈ ಸರ್ಕಾರಿ ಸಂಸ್ಥೆಗಳಲ್ಲಿ ಸಿಗ್ತದ ಅನ್ನೋದು ವಿದ್ಯಾರ್ಥಿಗಳಿಗೆಲ್ಲ ಸಂತೋಷದ ವಿಷಯ. ಮತ್ತು ಈ ಸರ್ಕಾರಿ ಸಂಸ್ಥೆಗಳ ಹೊರತಾಗಿ ಅನುದಾನಿತ ಮತ್ತು ಖಾಸಗಿ ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಕೋರ್ಸು ಅಧ್ಯಯನ ಮಾಡಬೇಕು ಅಂದವರು ಕೊಡಬೇಕಾದಂತಹ ಪ್ರವೇಶ ಶುಲ್ಕ ಫೀಸ್ನ ವಿವರಗಳನ್ನು ಕೊಡಬೇಕು.
1: ಮೇಡಮ್, ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ ಒಟ್ಟು 7,530 ರೂಪಾಯಿಗಳನ್ನು ಫೀಸ್ ಕಟ್ಟಬೇಕಾಗತ್ತೆ. ಅದೇ ರೀತಿ ಖಾಸಗಿ ಪಾಲಿಟೆಕ್ನಿಕ್ಗಳಲ್ಲಿ 14,630 ರೂಪಾಯಿಗಳನ್ನ ಫೀಸ್ಗಳನ್ನು ಕಟ್ಟಬೇಕಾಗತ್ತೆ ಮೇಡಮ್.
0: ಸರಿಗ ಮೀಸಲಾತಿ ಇದ್ದ ಇರ್ತದ. ಈ ಮೀಸಲಾತಿ ಕೋಟಾದೊಳಗ ಏನು ಮಕ್ಕಳು ಪ್ರವೇಶ ಪಡಿತಾರೆ, ಇಂಥ ಮಕ್ಕಳಿಗೆ ಶುಲ್ಕ ಫೀಸ್ನೊಳಗ ಯಾವ ರೀತಿ ರಿಯಾಯಿತಿಗಳು ಅವರಿಗೆ ಸಿಗ್ತಾವ, ಏನೆಲ್ಲ ಅನುಕೂಲತೆಗಳು ಅದಾವ ಅನ್ನೋದ್ರ ಬಗ್ಗೆ ಮಾಹಿತಿ.
2: ಹೌದು ಮೇಡಮ್, ವಿವಿಧ ಮೀಸಲಾತಿ ಕೋಟಾದಡಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ಇರುತ್ತೆ. ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ರೆ ಎಸ್ಸಿ ಎಸ್ಟಿ ಅಂತ ಏನ್ ಹೇಳ್ತೀವಲ್ಲ, ಅವರಿಗೆ 580 ರೂಪಾಯಿಗಳು ಫೀಸ್ ಆಗಿರುತ್ತೆ. ಪ್ರವರ್ಗ 1 ಅವರಿಗೆ 1,065 ರೂಪಾಯಿಗಳು, ಹಾಗೆ 2A, 3A, 3B ಅಂದ್ರೆ OBC ಅಂತ ಏನು ಕರಿತೀವಲ್ಲ, ಅವರ ಪೋಷಕರ ವಾರ್ಷಿಕ ಆದಾಯ 100,000 ಒಳಗಿದ್ರೆ 1,210 ರೂಪಾಯಿ, ಹಾಗೂ 100,000 ಮೇಲಿದ್ರೆ 4,830 ರೂಪಾಯಿಗಳನ್ನ ಅವರು ಭರಿಸಬೇಕಾಗುತ್ತೆ.
0: ಒಳ್ಳೇದು. ಇನ್ನ ನೀವು ನನಗೆ SNQ ಕೋಟಾ ಅಂದ್ರೇನು ಅನ್ನೋದನ್ನ ಹೇಳಬೇಕು. ಈ SNQ ಕೋಟಾದೊಳಗ ಪ್ರವೇಶ ಪಡೆಯುವಂತಹ ವಿಧಾನ ಏನು ಅನ್ನೋದರ ಮಾಹಿತಿಯನ್ನ ಕೂಡ ಕೊಡಬೇಕು.
3: ನಮ್ಮ ತಾಂತ್ರಿಕ ಶಿಕ್ಷಣವನ್ನ ಕಲಿಬೇಕಂದ್ರೆ ಇಲ್ಲಿ AICT ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ನವದೆಹಲಿ ಇವರು ಪ್ರತಿ ಕಾಲೇಜಿನಲ್ಲಿ ಪ್ರತಿ ಕೋರ್ಸ್ಗೆ ಅಂದ್ರೆ ಬ್ರಾಂಚಿಗೆ ಇಂತಿಷ್ಟ್ ಅಂತೇಳಿ ಸೀಟ್ಸ್ ಅನ್ನ ಸ್ಯಾಂಕ್ಷನ್ ಮಾಡಿರ್ತಾರೆ. ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು 5% ಹೆಚ್ಚುವರಿಯಾಗಿ ಸೂಪರ್ ನ್ಯೂಮರರಿ ಕೋಟಾ ಅಂತೇಳಿ ಮೀಸಲಾತಿಯನ್ನ ನೀಡಿದ್ದಿದೆ. ಹೆಚ್ಚುವರಿ ಅಂದ್ರೆ 5%, 60 ಇದ್ರೆ 3, 50 ಇದ್ರೆ 2, ಹೀಗೆ ಹೈ ಮೆರಿಟ್ ಲೋ ಇನ್ಕಮ್, ಇದು ಎಲ್ಲಾ ಕ್ಯಾಟಗರಿ ಮಕ್ಕಳಿಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದಿಂದ ಲಭಿಸತಕ್ಕಂತ ಪ್ರವೇಶ ಸೀಟ್ಗಳು.
4: ಇಲ್ಲಿ SNQ ಕೋಟಾದಲ್ಲಿ ಫೀಸ್ ಬಂದು 1,620 ಇರ್ತದ್ರಿ ಮೇಡಮ್. ಟ್ಯೂಷನ್ ಫೀ ಕೊಡೋದು ಬೇಕಾಗಿರುವುದಿಲ್ಲ. ಮತ್ತೆ ವಿದ್ಯಾರ್ಥಿ ಇನ್ಕಮ್ ಎಷ್ಟಿರಬೇಕು ಅಂದ್ರೆ 8,00,000 ಕಡಿಮೆ ಇರಬೇಕಾಗತ್ತೆ. ಮತ್ತೆ ಯಾವ್ದಾದ್ರೂ ವಿದ್ಯಾರ್ಥಿ SNQ ಕೋಟಾದಲ್ಲಿ ಪ್ರವೇಶ ಪಡೆದ್ರೆ ಅವರಿಗೆ ಚೇಂಜ್ ಆಫ್ ಬ್ರಾಂಚ್ ಮತ್ತು ಚೇಂಜ್ ಆಫ್ ಕಾಲೇಜ್ ಮಾಡಲಿಕ್ಕೆ ಬರೋದಿಲ್ಲ ಮೇಡಮ್. ಮತ್ತೆ ಇದು SNQ ಮೇನ್ಲಿ ಅಂದ್ರೆ ಅತಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದನ್ನ ಕೊಡಲಾಗುತ್ತದೆ. ಮತ್ತು ಯಾವುದೇ ಜಾತಿಗೆ ಇದು ಸಂಬಂಧ ಇರೋದಿಲ್ಲ. ಮತ್ತು ಇದು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಸಹ ಅನ್ವಯ ಆಗುತ್ತೆ ಮೇಡಮ್.
0: ಇನ್ನು ಡಿಪ್ಲೊಮಾ ವೃತ್ತಿಪರ ಇಂಜಿನಿಯರಿಂಗ್ ಮತ್ತು ನಾನ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ 2025 ಹಾಗೂ 26ನೇ ಸಾಲಿಗೆ ಹೊಸ ಪಠ್ಯಕ್ರಮದ ಬಗ್ಗೆ ನೀವು ಕಂಪೇರ್ ಮಾಡಿ ಹೇಳ್ತೀರಿ. ಅದಕ್ಕೆ C25 ಮತ್ತು C20 ಅಂತ ಹೇಳ್ತಾರೆ, ಹಂಗಂದ್ರೇನು ಅನ್ನೋದನ್ನ ತಿಳಿಸ್ತಾ ಇದನ್ನ ನೀವು ಕಂಪೇರ್ ಮಾಡಿ ಮಾಹಿತಿಯನ್ನ ಕೊಡಬೇಕು.
4: ಈಗ C25 ಸಿಲೆಬಸ್ ಮತ್ತು C20 ಸಿಲೆಬಸ್ ನ ಎರಡು ಓದ್ತಾ ಇದ್ದಾರೆ ಮೇಡಮ್ ಡಿಪ್ಲೊಮಾದಲ್ಲಿ. C20 ಸಿಲೆಬಸ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇವೆ ಮೇಡಮ್, ಮತ್ತು ಸ್ಕಿಲ್ ಓರಿಯೆಂಟೆಡ್ ಇವೆ. ಸೊ ಟೋಟಲ್ ಆಗಿ ವಿದ್ಯಾರ್ಥಿಯು 4 ಥಿಯರಿ ಸಬ್ಜೆಕ್ಟ್ಗಳನ್ನು ಓದ್ತಾರೆ, ಮತ್ತು ಸೆಕೆಂಡ್ ಇಯರ್ ನಲ್ಲಿ ಎಲ್ಲಾ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳನ್ನು ಓದ್ತಾರೆ ಅವರು. ಆಮೇಲೆ ಥರ್ಡ್ ಇಯರ್ ನಲ್ಲಿ ಒಂದು ಥಿಯರಿ ಒಂದು ಲ್ಯಾಬ್ ಅನ್ನು ಓದ್ತಾರೆ. ಮತ್ತೆ C20 ಸಿಲೆಬಸ್ ನಲ್ಲಿ ಏನಾದರೂ ವಿದ್ಯಾರ್ಥಿಯು ಇಂಟರ್ನಲ್ ನಲ್ಲಿ ನಾಟ್ ಎಲಿಜಿಬಲ್ ಆದ್ರೆ ಅವರು 1 ವರ್ಷ ವೇಸ್ಟ್ ಆಗೋದಿಲ್ಲ. ಅವರಿಗೆ ಮೇಕಪ್ ಎಕ್ಸಾಮ್ ಅಂತ ಹೇಳಿ ಮಾಡಿರ್ತೀವ್ರಿ, ಅದ್ರ ಸಲ ಮೇಕಪ್ ಎಕ್ಸಾಮ್ ಮಾಡಿ ಅವನ್ ಫ್ರೆಶ್ ಆಗಿ ಮತ್ತ ನೆಕ್ಸ್ಟ್ ಇಯರ್ಗೆ ಅವನು ಅಡ್ಮಿಷನ್ ತಗೋಬಹುದು. ಮತ್ತೆ C25 ಸಿಲೆಬಸ್ ನಲ್ಲಿ ಥಿಯರಿ ಪ್ಲಸ್ ಲ್ಯಾಬ್ ಎರಡನ್ನೂ ಅವನು ಓದ್ತಾನೆ. ಸೊ ಥಿಯರಿ ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಮತ್ತು ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗುತ್ತೆ ಮೇಡಮ್ C25 ಸಿಲೆಬಸ್ ನಲ್ಲಿ. ಸೊ ಫಸ್ಟ್ ಇಯರ್ ದಲ್ಲಿ ವಿದ್ಯಾರ್ಥಿ 4 ಥಿಯರಿ ಮತ್ತು 4 ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳನ್ನ ಮತ್ತು ಒಂದು ಆಡಿಟ್ ಕೋರ್ಸ್ ಅನ್ನ ಓದ್ತಾರೆ. ಆಮೇಲೆ ಸೆಕೆಂಡ್ ಇಯರ್ ದಲ್ಲಿ 4 ಥಿಯರಿ ಮತ್ತು 4 ಲ್ಯಾಬ್ ಗಳನ್ನು ಓದ್ತಾರೆ, ಮತ್ತು ಕನ್ನಡ ಮತ್ತು ಆಡಿಟ್ ಕೋರ್ಸ್ ಇರುತ್ತೆ ಮೇಡಮ್. ಥರ್ಡ್ ಇಯರ್ ದಲ್ಲಿ 3 ಥಿಯರಿ ಮತ್ತು ಒಂದು ಪ್ರಾಕ್ಟಿಕಲ್ ಮತ್ತು ಅವರಿಗೆ ಇಂಟರ್ನ್ಶಿಪ್ ಅಥವಾ ಪ್ರೊಜೆಕ್ಟ್ ಇರುತ್ತೆ ಮೇಡಮ್. ಸೊ ಇದನ್ನ ಇಂಟರ್ನ್ಶಿಪ್ ಅವ್ರ ಏನಂದ್ರ ಕಂಪನಿಗಳಲ್ಲಿ ಅವರು ಮಾಡಬಹುದು, ಆನ್ಲೈನ್ ಅಥವಾ ಆಫ್ಲೈನ್ ಮಾಡಬಹುದು. ಅಲ್ಲಿ ಅವರಿಗೆ ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಸ್ಟೂಡೆಂಟ್ ಫಾರ್ ದ ಕಂಪ್ಲೀಷನ್ ಆಫ್ ಡಿಪ್ಲೊಮಾ ಮುಗಿದ ಮೇಲೆ ಇಂಡಸ್ಟ್ರಿಯಲ್ಲಿ ಯಾವ ಟೈಪ್ ವರ್ಕ್ ಮಾಡ್ತಾರೆ ಅನ್ನೋದು ಅವರಿಗೆ ಸ್ಕಿಲ್ಸ್ ಎಲ್ಲ ಕಲಿತಾರೆ ಮೇಡಮ್, ಅಥವಾ ಅವರು ಪ್ರೊಜೆಕ್ಟ್ ಅನ್ನ ಮಾಡಬಹುದು. ಆಮೇಲೆ ಅವರಿಗೆಲ್ಲ ಸ್ಟೈಫಂಡ್ ಅವರು ಇಂಟರ್ನ್ಶಿಪ್ಗೆ ಹೋಗ್ತಾರೆ. ಮತ್ತೆ ಎಕ್ಸಾಮ್ 3 ಅವರ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ ಮೇಡಮ್.
0: ಈಗ ಡಿಪ್ಲೊಮಾ ಅಧ್ಯಯನ ಮಾಡಿದವರು ಇಂಜಿನಿಯರಿಂಗ್ ಕೂಡ ಲ್ಯಾಟ್ರಲ್ ಎಂಟ್ರಿ ಪಡ್ಕೊಳ್ತಾರೆ. ಈ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಆದಾಗ ಈ ಡಿಪ್ಲೊಮಾ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ BEಗೆ ಹೋಗ್ತಾರೆ. ಇದರ ಅನುಕೂಲತೆಗಳು ಏನು ಮತ್ತು ಪ್ರವೇಶ ಯಾವ ರೀತಿ ಪಡ್ಕೋಬಹುದು ಅನ್ನೋದರ ಮಾಹಿತಿಯನ್ನು ಕೊಡ್ತೀರಿ?
2: ಮೇಡಮ್, ಈಗ ಡಿಪ್ಲೊಮಾ ಮುಗಿದ್ಮೇಲೆ

0: ವಿದ್ಯಾರ್ಥಿಗೆ ಮೂರು ಆಪ್ಷನ್ ಇರುತ್ತೆ. ಒಂದು ಅವನು ಸ್ವಂತ ಉದ್ಯೋಗ ಮಾಡಬಹುದು, ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಸೆಕ್ಟರ್ ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಜಾಬ್ಗೆ ಹೋಗ್ಬೋದು. ಎರಡೂ ಬೇಡಪ್ಪ, ನಾನು ಹೈಯರ್ ಸ್ಟಡೀಸಿಗೆ ಹೋಗ್ತೀನಿ ಅಂತ ಅಂದ್ರೆ ಅವನು ಬಿ ಇ ಲ್ಯಾಟ್ರಲ್ ಎಂಟ್ರಿ ಮೂಲಕ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ಗೆ ಅಡ್ಮಿಷನ್ ತಗೋಬಹುದು. ಇದ್ರ ಪ್ರಕ್ರಿಯೆ ಹೆಂಗೆ ಅಂತಂದ್ರೆ, ಡಿಪ್ಲೊಮಾ ಆದ್ಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು KEA, ಇದು DCET ಅಂದ್ರೆ ಡಿಪ್ಲೊಮಾ CET ಅನ್ನೋ ಪರೀಕ್ಷೆಯನ್ನ ನಡೆಸುತ್ತೆ. ಆ ಪರೀಕ್ಷೆ ಮುಖಾಂತರ ವಿದ್ಯಾರ್ಥಿ ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ಗೆ ಪ್ರವೇಶ ಪಡಿಬಹುದು. ಇದರ ಅನುಕೂಲಗಳು ಏನು ಅಂತ ಅಂದ್ರೆ, ಮೊದಲನೇದಾಗಿ ಡಿಪ್ಲೊಮಾದಲ್ಲಿ ಕಲಿತಂತ ವಿಷಯವನ್ನೇ ಸವಿಸ್ತಾರವಾಗಿ ಅವನು ಇಂಜಿನಿಯರಿಂಗ್ ಅಲ್ಲಿ ಕಲಿತಾ ಹೋಗ್ತಾನೆ. ಅದರಿಂದ ಏನಾಗುತ್ತೆ, ಅವನಿಗೆ ಸಬ್ಜೆಕ್ಟ್ಸ್ಗಳು ತುಂಬಾ ಈಸಿ ಆಗುತ್ತೆ. ಇದು ಒಂದು. ಇನ್ನೊಂದೇನಪ್ಪ ಅಂತಂದ್ರೆ, ಅವನಿಗೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರವೇಶ ತುಂಬಾ ಸುಲಭವಾಗಿ ಸಿಗುತ್ತೆ. ಅದೇ ಡಿಪ್ಲೊಮಾ ಮೂಲಕ ಹೋದಾಗ ಅಲ್ಲಿ ಕಾಂಪಿಟೇಷನ್ ತುಂಬಾ ಕಡಿಮೆ ಇರುತ್ತೆ. ವರ್ಷಕ್ಕೆ 15,000-20,000 ಅಭ್ಯರ್ಥಿಗಳು ಮಾತ್ರ DCET ಬರೀತಾರೆ. ಹಂಗಾಗಿ ಅವ್ರಿಗೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರವೇಶ ತುಂಬಾ ಸುಲಭವಾಗಿ ಸಿಗುತ್ತೆ ಅಂತ ಹೇಳ್ಬೋದು ಮೇಡಮ್.
1: ಇದರಿಂದಾಗಿ ಯಾವ ವಿದ್ಯಾರ್ಥಿಗಳು BE ಮಾಡಬೇಕು ಅಂತ ಗುರಿಯನ್ನ ಇಟ್ಕೊಂಡಾರ, ಅವ್ರಿಗೂ ಕೂಡ ಅನುಕೂಲ ಅಂತ ಹೇಳ್ತೀರಿ?
2: ಮತ್ತೆ ವಿದ್ಯಾರ್ಥಿಗಳು ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಇಂಜಿನಿಯರಿಂಗ್ ಹೋಗ್ತಾರಲ್ಲ ಮೇಡಮ್, ಅವರು ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಮಾಡಿದ್ರಂದ್ರೆ ಅವರು ಇಂಜಿನಿಯರಿಂಗ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಚೇಂಜ್ ಆಫ್ ಬ್ರಾಂಚ್ ತೆಗೆದುಕೊಳ್ಳಬಹುದು ಮೇಡಮ್. ಆಮೇಲೆ ಡಿಪ್ಲೊಮಾ ಮುಗಿದ ಮೇಲೆ ಇಂಜಿನಿಯರಿಂಗ್ ಕಲಿಯೋದ್ರ ಜೊತೆಗೆ ಅವರು ಗೌರ್ಮೆಂಟ್ ಜಾಬ್ ಮಾಡಬಹುದ್ರಿ. ಮತ್ತೆ BA ಸೆಕೆಂಡ್ ಇಯರ್ ಲ್ಯಾಟ್ರಲ್ ಎಂಟ್ರಿ ಆಗೋದ್ರಿಂದ ಒಂದು ವಿದ್ಯಾರ್ಥಿಗೆ ಏನಿಲ್ಲ ಅಂದ್ರೂ 1-1.5 ಲಕ್ಷ ಖರ್ಚುಗಳನ್ನ ಅವರು ಉಳಿಸಬಹುದು ಮೇಡಮ್. ಆಮೇಲೆ ಗೌರ್ಮೆಂಟ್ ಡಿಪ್ಲೊಮಾದಲ್ಲಿ ಒಂದು ವರ್ಷಕ್ಕೆ ಗರಿಷ್ಠ 10,000-15,000 ಅಷ್ಟೇ ಅವರಿಗೆ ಬೇಕಾಗುತ್ತದೆ. ಆಮೇಲೆ ಈಗ ಲ್ಯಾಟ್ರಲ್ ಎಂಟ್ರಿ ಹೋಗಿರ್ತಾರಲ್ಲ, ಅವರು ಬ್ರಿಡ್ಜ್ ಕೋರ್ಸಸ್ ಸ್ಟಡಿ ಮಾಡಬೇಕಾಗ್ತದೆ ಮೇಡಮ್. ಅವರು
1: ಈ ಡಿಪ್ಲೊಮಾ ಕೋರ್ಸ್ಗಳು ಏನು ವೃತ್ತಿಪರ ಕೋರ್ಸ್ಗಳು ಇರ್ತಾವ, ಕಂಪ್ಯೂಟರ್ ಸೈನ್ಸ್ ಆಗಲಿ, ENC, ಯಾಂತ್ರಿಕ, ವಿದ್ಯುತ್, ಸಿವಿಲ್, ಈ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ ಉದ್ಯೋಗಾವಕಾಶ ಹೆಂಗದ, ಈ ಕೋರ್ಸ್ಗಳನ್ನು ಮಾಡಿದ ನಂತರ ವಿದ್ಯಾರ್ಥಿಗಳು ಕೆಲಸಗಳನ್ನು ಯಾವ ರೀತಿ ಪಡ್ಕೊಳ್ಬಹುದು, ಏನೆಲ್ಲ ಅವರಿಗೆ ಅಪಾರ್ಚುನಿಟೀಸ್ ಸಿಗ್ತಾವ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ, ಅದರ ಜೊತೆಗೆ ಸಲಹೆಗಳನ್ನು ಏನು ಕೊಡ್ತೀರಿ ವಿದ್ಯಾರ್ಥಿಗಳಿಗೆ ಅಂತ?
3: ಇಂಜಿನಿಯರಿಂಗ್ ಮಾಡಿದರೆ ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇದರಲ್ಲಿ ಎಲ್ಲ ಅವರಿಗೆ ಜೂನಿಯರ್ ಇಂಜಿನಿಯರ್ ಅಂಥೇಳಿ, ಸೂಪರ್ವೈಸರ್ ಅಂಥೇಳಿ, ಅಸಿಸ್ಟೆಂಟ್ ಇಂಜಿನಿಯರ್ ಅಂಥೇಳಿ ಒಳ್ಳೆ ಜಾಬ್ ಸಿಗ್ತದೆ. ಅದ್ರ ಜೊತೆಗೆ BSNL, HMT, BEL, ಭಾರತ್ ಎಲೆಕ್ಟ್ರಾನಿಕ್ಸ್, ಅದಲ್ಲದೆ BSNL ಹೀಗೆ ಹಲವಾರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಸಂಸ್ಥೆಗಳಲ್ಲಿ ಜಾಬ್ ಸಿಗ್ತದೆ. ಅದ್ರ ಜೊತೆಗೇನೆ ಈಗ ಯಾರ್ಯಾರು ಇಂಜಿನಿಯರ್ಸ್ ಆಗಿರ್ತಾರ ಅಥವಾ ಯಾರು ಟೆಕ್ನಿಕಲ್ ಎಜುಕೇಶನ್ ಓದಿರ್ತಾರ, ಅವರು ಸಹಿತ ಸ್ವಂತ ಬಿಸ್ನೆಸ್ ಅನ್ನು ಮಾಡ್ತಾರೆ. ಅದ್ರ ಜೊತೆಗೆ ಎಂಟರ್ಪ್ರಿನ್ಯೂರ್ಸ್ ಆಗಿರ್ತಾರೆ, ಸ್ಟಾರ್ಟ್ಅಪ್ಗಳನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಹೊಸ ಟ್ರೆಂಡ್ ಬಂದಿದೆ, ಯಾರಲ್ಲಿ ಒಂದು ಕೌಶಲ್ಯ ಮತ್ತು ನೈಪುಣ್ಯತೆ ಇದೆ ಅವರು ಸರ್ಕಾರಿ ನೌಕರಿ ಸಲುವಾಗಿ ಅವಲಂಬನೆ ಇಲ್ಲ, ಅವರೇ ಸ್ವಂತ ಹೊಸ ಸ್ಟಾರ್ಟ್ಅಪ್ಗಳನ್ನ ನಡೆಸ್ತಾ ಇದಾರೆ, ಎಂಟರ್ಪ್ರಿನ್ಯೂರ್ಸ್ ಆಗ್ತಾ ಇದಾರೆ, ಅವರೇ ಹೊಸ ಹೊಸ ಉದ್ಯಮಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಪಾಲಿಟೆಕ್ನಿಕ್ ಕೇವಲ 3 ವರ್ಷಗಳಲ್ಲಿ ನಾಳೆ ಜಗತ್ತು ಏನು ಪರಿವರ್ತನೆ ಆಗ್ತದೆ ಅದನ್ನ ಇದೇ ಸಂದರ್ಭದಲ್ಲಿ ಅವರು ಕಲ್ಪನೆ ಮಾಡಿಕೊಂಡು ಜಗತ್ತಿಗೆ ಅವರದೇ ಆದಂತ ಒಂದು ಕೊಡುಗೆಯನ್ನ ನೀಡುವುದರಲ್ಲಿ ಅವರು ಎತ್ತಿದ ಕೈ ಆಗಿದ್ದಾರೆ.
1: ಒಳ್ಳೆದು ಗಣಪತಿ ಹೇಳಿ ಸರ್. ಈ ಡಿಪ್ಲೊಮಾ ಕೋರ್ಸ್ ಆದ ನಂತರ ಎಷ್ಟು ನೈಪುಣ್ಯತೆ ಈ ಮಕ್ಕಳಿಗೆ ಇರ್ತದ? 18-19 ವರ್ಷಕ್ಕೆ ಕೋರ್ಸ್ ಮುಗಿಸ್ತಾರ, ಇದಕ್ಕ ಸರ್ಕಾರಿ ಉದ್ಯೋಗ ಸಿಗ್ತದ ಅಂತ ನಿಮಗೆ ಹೇಳಿದ್ರಿ. ಆದ್ರ ಉದ್ಯಮಿ ಆಗೋದು ಹೆಂಗ, ಆಂಟರ್ಪ್ರಿನೋರ್ಶಿಪ್ ಈ ಮನೋಭಾವನೆ ಬಂದಾಗ ಯಾವ ರೀತಿಯ ಅವರ ತಯಾರಿ ಇರ್ತದ, ಏನೆಲ್ಲ ಅವಕಾಶ ಇರ್ತಾವ ಅನ್ನೋದನ್ನ ಹೇಳ್ತೀರಿ?
3: ಮೇಡಮ್, ನಮ್ಮಲ್ಲಿ ಪ್ರತಿ ಒಂದು ಪಾಲಿಟೆಕ್ನಿಕ್ಗಳಲ್ಲಿ ಕಾರ್ಪೊರೇಟ್ ಔಟ್ರೀಚ್ ಇಂದ ನಮ್ಮ ಆಯುಕ್ತಾಲಯದಿಂದನೂ ಸಹಿತ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಮತ್ತೆ ನಮ್ಮ ಆಯುಕ್ತಾಲಯದವರನ್ನೇ ಪ್ರತಿಷ್ಠಿತ ಉದ್ಯೋಗ ಸಂಸ್ಥೆಗಳ ಜೊತೆಗೆ MOU ಮಾಡಿಕೊಂಡು ಎಲ್ಲೆಲ್ಲಿ ಉದ್ಯೋಗ ಅವಕಾಶಗಳಿದೆ ಅಲ್ಲಿ ಎಲ್ಲ ಅವಕಾಶಗಳನ್ನ ನೀಡ್ತಾ ಇದ್ದಾರೆ. ಪ್ರತಿಯೊಂದು ಸಂಸ್ಥೆಯಲ್ಲಿ ಪ್ಲೇಸ್ಮೆಂಟ್ ಸೆಲ್ ಇದೆ, ಅದರ ಜೊತೆಗೆ ಪ್ಲೇಸ್ಮೆಂಟ್ ಆಫೀಸರ್ ಅದಾರ. ಹೀಗಾಗಿ ಅವರು 6ನೇ ಸೆಮಿಸ್ಟರ್ ಅಲ್ಲಿ ಬಂದಾಗ ಪ್ರತಿಯೊಂದು ಮಕ್ಕಳಿಗೆ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಅನ್ನ ನೀಡ್ತಾ ಇದ್ದಾರೆ. ಆ ಒಂದು ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ದಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಎಲ್ಲಿ ಸಿಗ್ತಾ ಇದೆ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಂದ ಏನೇನು ಉದ್ಯೋಗ ಅವಕಾಶಗಳಿದೆ, ಎಲ್ಲೆಲ್ಲಿ ಉದ್ಯೋಗ ಮೇಳಗಳಾಗ್ತಾ ಇದೆ, ಅದರ ಜೊತೆಗೇನೆ ಆರನೇ ಸೆಮಿಸ್ಟರ್ ಇರಬೇಕಾದ್ರೆ ಕಂಪ್ಲೀಟ್ 4 ತಿಂಗಳು ಇಂಟರ್ನ್ಶಿಪ್ ಹೋಗ್ತಾ ಇದಾರೆ. ಹೀಗಾಗಿ ಇಂಟರ್ನ್ಶಿಪ್ ಅಲ್ಲಿ ಆನ್ ಜಾಬ್ ಟ್ರೈನಿಂಗ್ ಮತ್ತೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಅವರು ಎಲ್ಲ ಕೌಶಲ್ಯಗಳನ್ನ ಮತ್ತೆ ಅನುಭವಗಳನ್ನ ಪಡಿತಾ ಇರೋದ್ರಿಂದ ಅವರು ಈ ಜಾಬ್ಗಳಿಗೆ ರೆಡಿ, ಹಾಟ್ ಕೇಕ್ ರೀತಿ ಅವರು ರೆಡಿ ಆಗ್ತಾ ಇದಾರೆ. ಹೀಗಾಗಿ

0: ಅವರಿಗೆ ಜಗತ್ತನೆ ಆಳ್ತಕ್ಕಂಥದ್ದು ಅಥವಾ ಅವರ ಮುಂದಿನ ಗುರಿಗಳನ್ನ ಸಾಕಾರಪಡಿಸಿಕೊಳ್ಳಲಿಕ್ಕೆ ಅವರಿಗೆ ಮಾಹಿತಿ ಮತ್ತು ಅನುಭವಗಳನ್ನ ಪ್ರತಿಯೊಂದು ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಸೆಲ್ ಮುಖಾಂತರ ಅವರು ನೀಡ್ತಾ ಇದ್ದಾರೆ.
1: ಸರಿನು, ಡಿಪ್ಲೊಮಾ ವೃತ್ತಿಪರ ನಾನ್ ಇಂಜಿನಿಯರಿಂಗ್ ಕೋರ್ಸ್ಗಳು ಇದ್ದಾವೆ. ಈ ಫ್ಯಾಷನ್ ಡಿಸೈನಿಂಗ್ ಆಗಬಹುದು, ADFT ಇರಬಹುದು, ಕಮರ್ಷಿಯಲ್ ಪ್ರಾಕ್ಟೀಸ್, ಲೈಬ್ರರಿ ಸೈನ್ಸ್, ಸಿನಿಮಾಟೋಗ್ರಫಿ ಮತ್ತು ಸೌಂಡ್ ಇಂಜಿನಿಯರಿಂಗ್, ಈ ರೀತಿ ಕೋರ್ಸ್ಗಳಲ್ಲಿ ಬಹಳಷ್ಟು ವಿಪುಲ ಉದ್ಯೋಗ ಅವಕಾಶಗಳು ಇರ್ತಾವ ಅಂತ. ಈ ಕೆಲಸಗಳಲ್ಲಿ ಅವರು ಯಾವ ರೀತಿ ತೊಡ್ಕೊಳ್ಬೇಕು, ಬಹಳಷ್ಟು ಅವಕಾಶ ಅದಾವ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ, ಬಟ್ ಹೆಂಗ ಆ ಅವಕಾಶಗಳನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿ ಕೊಡ್ತೀರಿ?
0: ನಾನ್ ಇಂಜಿನಿಯರಿಂಗ್ ಅಂದ್ರೆ ಯಾವುದೇ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅನ್ನೋರು ಓದುದಿಲ್ಲ, ಆದರೆ ಅವರು ಆಡಳಿತವನ್ನ ಕಚೇರಿ ಕೆಲಸಗಳಲ್ಲಿ ಏನು ಅವಶ್ಯಕತೆ ಇದೆ, ನೈಪುಣ್ಯತೆ, ಕೌಶಲ್ಯಗಳು, ಸಂವಹನ ಕಲೆ ಏನು ಬೇಕು ಅವುಗಳನ್ನೆಲ್ಲ ಅವರು ಈ ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಅಲ್ಲಿ ಕಲಿತಾ ಇದ್ದಾರೆ. ಉದಾಹರಣೆಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಅಲ್ಲಿ ಅವರು ಕಾಮರ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್, ಶಾರ್ಟ್ ಹ್ಯಾಂಡ್, ಟೈಪ್ ರೈಟಿಂಗ್, ಹೀಗೆ ಒಂದು ಕಚೇರಿಯ ವ್ಯವಸ್ಥೆಯನ್ನ ಆಡಳಿತವನ್ನ ನಿರ್ವಹಿಸಲಿಕ್ಕೆ ಅಗತ್ಯವಾದಂತಹ ಎಲ್ಲ ಕೌಶಲ್ಯಗಳನ್ನ ಅವರು ಕಲಿತಾ ಇದ್ದಾರೆ. ಅದರ ಜೊತೆಗೆ ADFT ಅಪರೆಲ್ ಡಿಸೈನ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಸೊ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಗೃಹ ಅಲಂಕಾರವನ್ನ ಯಾವ ರೀತಿ ಮಾಡಬೇಕು, ಆಮೇಲೆ ಸೌಂದರ್ಯ ಪ್ರಜ್ಞೆಯನ್ನ ಮೆರಿಬೇಕಂದ್ರೆ ನಮ್ಮನ್ನ ನಾವು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅಂತಕ್ಕಂಥ ಎಲ್ಲ ಕಲೆಗಳನ್ನ ಸಂಸ್ಥೆಗಳಲ್ಲಿ ಕಲಿತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಏನು ಜ್ಞಾನ ಭಂಡಾರ ಬೇಕು, ಆ ಪುಸ್ತಕಗಳಿರಬಹುದು ಅಥವಾ ಜರ್ನಲ್ಸ್ ಇರಬಹುದು, ಅವುಗಳನ್ನ ಹೇಗೆ ಶೇಖರಿಸಬೇಕು ಅವುಗಳ ಬಗ್ಗೆ ಎಲ್ಲ ಲೈಬ್ರರಿ ಇನ್ಫಾರ್ಮೇಶನ್ ಅಲ್ಲಿ ಅವರು ಕಲಿತಾ ಇದ್ದಾರೆ. ಅದ್ರ ಜೊತೆಗೇನೆ ಈ ಸೌಂಡ್ ಟೆಕ್ನಾಲಜಿ ಅದರಲ್ಲೂ ಸಹಿತ ಹೊಸ ಏನು ಬರ್ತಾ ಇದೆ ಅವುಗಳ ಬಗ್ಗೆ ಸಹಿತ ಎಲ್ಲ ಅಧ್ಯಯನ ಮಾಡುವುದರ ಮೂಲಕ ಅವರು ಸರ್ಕಾರಿ ಇಲಾಖೆಗಳಲ್ಲಿನೂ ಸಹಿತ ಉನ್ನತವಾದಂತಹ ಹುದ್ದೆಗಳನ್ನ ಅವರು ಪಡಿತಾ ಇದ್ದಾರೆ. ಉದಾಹರಣೆಗೆ ವಿಧಾನಸೌಧದಲ್ಲಿ, ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ರೈಲ್ವೆದಲ್ಲಿ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಅಲ್ಲಿ, ಅದರ ಜೊತೆಗೇನೆ ಖಾಸಗಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲೂ ಸಹಿತ ಅವರು ವೃತ್ತಿಯನ್ನ ಮಾಡುವುದರ ಮೂಲಕ ಅದರ ಜೊತೆಗೇನೆ ಸ್ವಂತ ಉದ್ಯೋಗಗಳನ್ನು ಸಹಿತ, ಉದಾಹರಣೆಗೆ ಅವರು DTP ಕಲಿತಾರ, ಕೋರೆಲ್ ಡ್ರಾ ಕಲಿತಾರ, ಫೋಟೋಶಾಪ್ ಕಲಿತಾರ, ಹೀಗಾಗಿ ಜಾಬ್ ಟೈಪಿಂಗ್ ಇಡ್ತಾರ, ಅದರ ಜೊತೆಗೆ ಕಂಪ್ಯೂಟರ್ ಸೆಂಟರ್ಸ್ ಅನ್ನ ಇನ್ಸ್ಟಿಟ್ಯೂಟ್ಗಳನ್ನ ಓಪನ್ ಮಾಡಿದಾರ, ಅದರ ಜೊತೆಗೆ ಬುಟೀಕ್, ಹೀಗೆ ಅವರು ನಾನ್ ಇಂಜಿನಿಯರಿಂಗ್ ದವರಿಗೂ ಸಹಿತ ವಿಫುಲವಾದ ಮತ್ತು ಹೇರಳವಾದಂತ ಎಲ್ಲ ಅವಕಾಶಗಳನ್ನ ಪಡಿತಾ ಇದ್ದಾರೆ ಮೇಡಮ್.
1: ಈಗ ಸನ್ಮತಿ ಸುಗಂಧಿ ಅವರ, ಇನ್ನು ಈ ಬಗ್ಗೆ ಸರ್ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟರು, ಆದ್ರೆ ಈ ನಮ್ಮ ಕೇಳ್ತಕ್ಕಂತಹ ಮಕ್ಕಳಿಗೆ ನಾವು ಕೆಲವು ಉದಾಹರಣೆಗಳನ್ನು ಕೊಡಬೇಕು. ಇವ್ರು ಹೇಳ್ತಾರೆ ಇದು ನಿಜ ಏನು, ಅವಕಾಶ ನಿಜವಾಗೂ ಅದಾವ, ಕೆಲವು ಉದಾಹರಣೆಗಳನ್ನ ನೀವು ಕೊಟ್ರೆ ಮಕ್ಕಳು ಸ್ಫೂರ್ತಿ ಪಡಿತಾರೆ, ಸ್ವಲ್ಪ ಮಾಹಿತಿ ಕೊಡ್ರಿ.
2: ಈಗ ನಮ್ಮ ಕಾಲೇಜಿನ ನನ್ನ ಸ್ಟೂಡೆಂಟೇ ಆದಂತ ಅನುರಾಗ್ ಅನ್ನೋ ಹುಡುಗ ತನ್ನ ಸ್ವಂತ ಸ್ಟಾರ್ಟ್ಅಪ್ ಕಂಪನಿಯನ್ನ ಆರಂಭಿಸಿದಾನೆ. ಫೋಟೋ ಎಡಿಟಿಂಗ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಪ್ರಾರಂಭಿಸಿ ಈಗಾಗಲೇ 15 ಜನಕ್ಕೆ ಅವನೇ ಉದ್ಯೋಗವನ್ನ ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಬಹಳಷ್ಟು ಉದಾಹರಣೆಗಳಿವೆ.
1: ಬನಶಂಕರಮ್ನವರು ಈ ಬಗ್ಗೆ ಹೆಚ್ಚಿನ ಮಾಹಿತಿ.
3: ಅದೇ ರೀತಿಯಾಗಿ ಡಿಪ್ಲೊಮಾ ಮುಗಿದ್ಮೇಲೆ ಸರ್ಕಾರಿ ಪಾಲಿಟೆಕ್ನಿಕ್ ಬಾಗಲಕೋಟೆ ಹಳೆ ವಿದ್ಯಾರ್ಥಿ ಮಿಸ್ಟರ್ ಗಣೇಶ್ ಹುಲ್ಯಾಳ್ ಮತ್ತು ಅಮಿತ್ ಕುಮಾರ್ ರಾಜನಾಳ್ ಅನ್ನವರು ಅವ್ರದ್ದು ಸ್ಟಾರ್ಟ್ಅಪ್ ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್, ಅಪೋಲ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತಿಕೊಂಡು ಓನ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಕರ್ಕೊಂಡು ಅವ್ರು ಮಾಡಿದ್ದಾರೆ. ಏನೂ ಇಲ್ಲ ಅಂದ್ರೂ ಮೋರ್ ದನ್ 15 ಸ್ಟೂಡೆಂಟ್ಸ್ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಮುದೋಳಿನ ಅಲ್ಯೂಮಿನಿಯಾದ ಹನುಮಂತ್ ರಾವಲ್ ಅನ್ನವರು ಕನ್ಸಲ್ಟೆನ್ಸಿ ಸರ್ವಿಸ್ ಮತ್ತು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಅದೇ ರೀತಿಯಾಗಿ ವೆಂಕಟೇಶ್ ಕರಿಗೌಡರ್ ಎಂಬ ಹಳೆ ವಿದ್ಯಾರ್ಥಿ ಸ್ಟೋನ್ ಕ್ರಷರ್ ಮಷಿನ್ ಇಟ್ಕೊಂಡು ಅವರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್.
0: ನಾನು ಸಹಿತ ಡಿಪ್ಲೊಮಾ ಮಾಡಿದ್ದೀನಿ. ನಾನು 8 ಸರ್ಕಾರಿ ಇಲಾಖೆಗಳಲ್ಲಿ ಹಲವಾರು ಹುದ್ದೆಗಳಲ್ಲಿ ಟೈಪಿಸ್ಟ್ ಆಗಿ, ಶೀಘ್ರ ಲಿಪಿಗಾರರಾಗಿ, ಆಪ್ತ ಸಹಾಯಕ ಆಗಿ, ಅಸಿಸ್ಟೆಂಟ್ ಲೆಕ್ಚರರ್ ಆಗಿ, ಲೆಕ್ಚರರ್ ಆಗಿ, HOD ಆಗಿ, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಪ್ರಿನ್ಸಿಪಲ್ ಆಗಿ ಇವತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀನಿ.
1: ಡಿಪ್ಲೊಮಾ ವೃತ್ತಿಪರ ಅಧ್ಯಯನಕ್ಕೆ ಸರ್ಕಾರ ವಿವಿಧ ಯೋಜನೆಯೊಳಗ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ AICTE ಯಶಸ್ವಿನಿ, ಸಕ್ಷಮ್ ಈ ರೀತಿ ಯೋಜನೆಗಳು ಇರ್ತಾವ. ಈ ರೀತಿ ಯೋಜನೆಗಳ ಅಡಿಯಲ್ಲಿ ವಿದ್ಯಾರ್ಥಿ ವೇತನ ಮಕ್ಕಳು ಯಾವ ರೀತಿ ಪಡ್ಕೊಳ್ಬೇಕು ಈ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್ ಅವರೇ,
4: ಪ್ರತಿ ವರ್ಷದಂತೆ AICTE ಪ್ರಗತಿ ಸ್ಕಾಲರ್ಶಿಪ್ ಅಂತ ಇದೆ, ಅದು ಹೆಣ್ಣು ಮಕ್ಕಳ ವಿದ್ಯಾರ್ಥಿನಿಯರಿಗೆ 50,000 ರೂಪಾಯಿ ಪ್ರತಿ ವರ್ಷ, 8 ಲಕ್ಷದ ಕಡಿಮೆ ಆದಾಯ ಇದ್ದ ಮಕ್ಕಳಿಗೆ 50,000 ರೂಪಾಯಿಗಳನ್ನು ಪ್ರಗತಿ ಸ್ಕಾಲರ್ಶಿಪ್ ಅಲ್ಲಿ ನೀಡಲಾಗ್ತಾ ಇದೆ. AICTE ಸಮಕ್ಷಮ ಸ್ಕಾಲರ್ಶಿಪ್

0: ಅಂತ ಇದೆ ಮೇಡಮ್. ದಿವ್ಯಾಂಗ ಚೇತನ ಮಕ್ಕಳಿಗೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಆದಾಯ, ಅಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ನೀಡಲಾಗ್ತಾ ಇದೆ. ಸ್ವರ್ಣಾಥ್ ಸ್ಕಾಲರ್ಶಿಪ್ ಫಾರ್ ಅನಾಥ ಮಕ್ಕಳಿಗೆ ಅದು 50,000 ಬೆನಿಫಿಟ್ ಕೊಡ್ತಾ ಇದ್ದಾರೆ ಮೇಡಮ್. ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ SC/ST ಮಕ್ಕಳಿಗೆಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ಸ್ಕಾಲರ್ಶಿಪ್ ಬರ್ತಾ ಇದೆ. ಆಮೇಲೆ ಡಿಫೆನ್ಸ್ ಸ್ಕಾಲರ್ಶಿಪ್ ಅಂತ ಇದೆ ಮೇಡಮ್, ಅದು ಸೈನಿಕ ಹಾಗೂ ನಿವೃತ್ತ ಯೋಧರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡಲಾಗ್ತಾ ಇದೆ. ಯಶಸ್ವಿನಿ ಸ್ಕಾಲರ್ಶಿಪ್ AICTEಯಿಂದ ನೀಡಲಾಗ್ತಾ ಇದೆ ಮೇಡಮ್. ಹಾಗೆ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಶಿಷ್ಯ ವೇತನ, ಸೀತಾರಾಮ್ ಜಿಂದಾಲ್ ವಿದ್ಯಾರ್ಥಿ ವೇತನ, ಈ ತರ ಸಾಕಷ್ಟು ವಿದ್ಯಾರ್ಥಿ ವೇತನಗಳನ್ನು ಮಕ್ಕಳಿಗೆ ನೀಡಲಾಗ್ತಾ ಇದೆ ಮೇಡಮ್.
1: ಇದ್ರ ಜೊತೆಗೇನೆ ಹಲವಾರು ಸಂಘ ಸಂಸ್ಥೆಗಳು, ಅದರಿಂದ ಉದಾಹರಣೆಗೆ ಜಿಂದಾಲ್ ಕಂಪನಿ ಇರಬಹುದು ಅಥವಾ ಧರ್ಮಸ್ಥಳ, ಆ ಸಂಸ್ಥೆಯಿಂದನೂ ಸಹಿತ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನು ನೀಡ್ತಾ ಇದ್ದಾರೆ.
2: SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅನ್ನೋದೊಂದದ, ಈ ಕುರಿತು ಉಪಯುಕ್ತ ಮಾಹಿತಿಗಳನ್ನ ಕೊಡಬೇಕು.
3: ಕರ್ನಾಟಕ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತೆ ಮೇಡಮ್, ಆ ವೆಬ್ಸೈಟ್ನಲ್ಲಿ ಹೋಗಿ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ನ ಹಾಕಬೇಕು. ಸೊ ಇದು ವಿದ್ಯಾರ್ಥಿಗಳಿಗೆ ಕಾಲೇಜ್ ಫೀಸ್ ಮತ್ತು ಹಾಸ್ಟೆಲ್ ಫೀಸ್, ಮೇಂಟೆನೆನ್ಸ್ ಫೀಸ್ ಎಲ್ಲ ಅವ್ರು ಕೊಡ್ತಾರ್ರಿ. ಸೊ SC/ST ಸ್ಟೂಡೆಂಟ್ಸ್ ಇದ್ರೆ ಅವ್ರ ಇನ್ಕಮ್ ಲೆಸ್ ದ್ಯಾನ್ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಮತ್ತು 1A 2A ಕ್ಯಾಟಗರಿ, 2B ಕ್ಯಾಟಗರಿ, 3B ಕ್ಯಾಟಗರಿ ಇದ್ದವ್ರಿಗೆ 1 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರಬೇಕಾಗತ್ತೆ ಇದನ್ನ ಕೊಡಬೇಕಾದ್ರೆ, ಅಪ್ಲೈ ಮಾಡಬೇಕಾದ್ರೆ. ಸೊ ಹಾಸ್ಟೆಲ್ದಲ್ಲಿ ಇದ್ದವರಿಗೆ 4,000 ರೂಪಾಯಿ ಬರುತ್ತೆ ಮೇಡಮ್. ಇದು SSP ಸ್ಕಾಲರ್ಶಿಪ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಇದನ್ನ. ಸೊ ಅವ್ರ ಮಾರ್ಕ್ಸ್ ಬಂದು 75%ಕ್ಕಿಂತ ಹೆಚ್ಚಿರಬೇಕು, ಅಪ್ರಾಕ್ಸಿಮೇಟ್ಲಿ 15,000 ರೂಪಾಯಿಗಳನ್ನು ಅವರಿಗೆ ಕೊಡ್ತೀವಿ, ಮತ್ತು SC/ST ಇದ್ರೆ 8,000 ರೂಪಾಯಿಗಳನ್ನು ಕೊಡ್ತೀವಿ. ಮೈನಾರಿಟಿ ಸ್ಟೂಡೆಂಟ್ಸ್ ಇದ್ರೆ ಅವರಿಗೆ 8,000 ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತೀವಿ ಮೇಡಮ್.
2: ಈ ಡಿಪ್ಲೊಮಾ ಕೋರ್ಸ್ಗಳಿಗೆ ಮಹಿಳಾ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಈ ವಿದ್ಯಾರ್ಥಿನಿಯರು ಯಶಸ್ವಿಯಾಗಿ ಕೋರ್ಸ್ ಮುಗಿಸಿ ಯಾವ ರೀತಿ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ, ಇವರ ಯಶೋಗಾಥೆಯನ್ನ ನೀವು ಹಂಚಿಕೊಳ್ಳೋದಾದ್ರೆ.
1: ರಾಜ್ಯದ 9 ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಗಳಲ್ಲಿ ಮಹಿಳೆಯರಿಗೇನೆ ವಿಶೇಷವಾಗಿರ್ತಕ್ಕಂತ ಅನುಕೂಲ ಮತ್ತು ಅವರ ಮನೋಬಲವನ್ನ ಹೆಚ್ಚಿಸಲಿಕ್ಕೆ ನಮ್ಮ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ದಲ್ಲಿ ಆಟೋ ರಕ್ಷಕ್ ಅಂತಕ್ಕಂತ ಒಂದು ಸಂಸ್ಥೆಯಿಂದ ಅವರಿಗೆ ಕರಾಟೆ ಸ್ವಸಾಮರ್ಥ್ಯವನ್ನ ಬೆಳೆಸಿಕೊಳ್ಳಿಕ್ಕೆ, ಅವರ ಮನೋಬಲ ಹೆಚ್ಚಿಸಿಕೊಳ್ಳಿಕ್ಕೆ ಒಂದು ರಕ್ಷಣಾ ಕಲೆಯ ಬಗ್ಗೆ ತರಬೇತಿಯನ್ನ ನೀಡ್ತಾ ಇದ್ದೀವಿ. ಅದರ ಜೊತೆಗೇನೆ ಅವರು ಡಿಪ್ಲೊಮಾ ಮುಗಿಸಿದ ನಂತರ ಮಹಿಳೆಯರಿಗಾಗಿನೇ ಮೀಸಲಾಗಿರ್ತಕ್ಕಂತ ಹಲವಾರು ಉದ್ಯೋಗಗಳಿದೆ, ಅವುಗಳಲ್ಲೆಲ್ಲ ಅವರು ಯಶಸ್ವಿಯಾಗಿ ಉದ್ಯಮಿಗಳಾಗಿ ಹಲವಾರು ಉದ್ಯೋಗವನ್ನು ನೀಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಹುಬ್ಳಿ ಧಾರವಾಡ ನಗರದಲ್ಲೇನೆ ಹಲವಾರು ಬುಟೀಕ್ಗಳನ್ನ ಹಾಕಿದ್ದಾರೆ, ಅದರ ಜೊತೆಗೆ ತರಬೇತಿ ಕೇಂದ್ರಗಳನ್ನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಅವರು ಅದ್ವಿತೀಯವಾಗಿರತಕ್ಕಂಥ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಅವರು ಉದ್ಯೋಗಗಳನ್ನ ಅರಸಲಿಕ್ಕೆ ಸಹಾಯವನ್ನು ಸಹಿತ ಮಾಡ್ತಾ ಇದ್ದಾರೆ. ಅದರಲ್ಲಿ ಉದಾಹರಣೆಗೆ ಪ್ರಿಯಾಂಕಾ ಅಂತಕ್ಕಂಥ ಅವರು LCC ಕಂಪ್ಯೂಟರ್ ಕೋರ್ಸ್, ಆಮೇಲೆ ಫೈರ್ ಫೈಟರ್ ಸಂಸ್ಥೆಯನ್ನು ಸಹಿತ ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮೇಡಮ್.
2: ಬಹಳ ಒಳ್ಳೇದು ಸರ್. ಅನೇಕ ವಿದ್ಯಾರ್ಥಿನಿಯರು ಸರ್ಕಾರಿ ಹುದ್ದೆಗಳನ್ನ ಕೂಡ ಪಡ್ಕೊಂಡಿರಬಹುದು, ಈ ಮೂಲಕ ತಮ್ಮ ಭವಿಷ್ಯವನ್ನ ರೂಪಿಸಿಕೊಂಡಿರಬಹುದು. ಇನ್ನ ಈ ಪ್ರಥಮ ವರ್ಷದ ಡಿಪ್ಲೊಮಾ ಪ್ರವೇಶಕ್ಕ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು ಅಂದ್ರೆ ಏನೆಲ್ಲ ಮಾಡಬೇಕು, ಈ ಬಗ್ಗೆ ಮಾಹಿತಿಯನ್ನ ನೀವು ಕೊಡಬೇಕು, ಮತ್ತು ಅವರು ಯಾರನ್ನ ಸಂಪರ್ಕಿಸಬಹುದು?
4: ಮೇಡಮ್, ಈ ಪ್ರಥಮ ವರ್ಷದ ಡಿಪ್ಲೊಮಾ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳು ಸಲ್ಲಿಸಬೇಕಾದ ದಾಖಲೆಗಳಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಲೀವಿಂಗ್ ಸರ್ಟಿಫಿಕೇಟ್ ಅಥವಾ TC ಅಂತ ಹೇಳ್ತೀವಿ, ಅದಿಲ್ಲ ಅಂತಂದ್ರೆ NOC ವರ್ಗಾವಣೆ ಪ್ರಮಾಣ ಪತ್ರ ಹತ್ರ ಇರಬೇಕು, ಜೊತೆಗೆ ಕನಿಷ್ಠ 5 ವರ್ಷಗಳ ವ್ಯಾಸಂಗ ಮಾಡಿರೋ ವ್ಯಾಸಂಗ ಪ್ರಮಾಣ ಪತ್ರ ಇರಬೇಕು, ಕನ್ನಡ ಮಾಧ್ಯಮದಲ್ಲಿ ಓದಿರೋ ಅಭ್ಯರ್ಥಿಯಾಗಿದ್ರೆ 1ರಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ, ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಯಾಗಿದ್ರೆ 1ರಿಂದ 10ನೇ ತರಗತಿವರೆಗಿರುವ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ, ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಅಭ್ಯರ್ಥಿ ಸ್ಪೆಷಲ್ ಕ್ಯಾಟಗರಿ ಕೋಟಾದಡಿ ಸೀಟನ್ನ ಕ್ಲೈಮ್ ಮಾಡ್ತಾ ಇದ್ರೆ, ಉದಾಹರಣೆಗೆ ಸ್ಪೋರ್ಟ್ಸ್, NCC, PH ಅಥವಾ ಕಲ್ಯಾಣ ಕರ್ನಾಟಕ 371J ಅಂತ ಕರಿತೀವಿ, ಈ ಸ್ಪೆಷಲ್ ಕ್ಯಾಟಗರಿ ಕೋಟಾದಡಿ ಸೀಟನ್ನ ಕ್ಲೈಮ್ ಮಾಡ್ತಾ ಇದ್ರೆ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ವೈದ್ಯಕೀಯ ಪ್ರಮಾಣ ಪತ್ರ, ಈ ಎಲ್ಲಾ ದಾಖಲೆಗಳನ್ನ ಸಿದ್ಧಪಡಿಸಿಕೊಂಡು ಹತ್ತಿರದ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು.
2: ಇನ್ನು ಈ ಡಿಪ್ಲೊಮಾ ಕೋರ್ಸ್ ತರಬೇತಿ ನೀಡುವಂತಹ ಈ ಪಾಲಿಟೆಕ್ನಿಕ್ ಸಂಸ್ಥೆ ಬೇರೆ ಮಹಾವಿದ್ಯಾಲಯಗಳಿಗಿಂತ ಯಾವ ರೀತಿ ಅವು ಭಿನ್ನವಾಗಿರ್ತವೆ, ಈ ಸಂಸ್ಥೆಗಳ ವಿಶೇಷತೆ

0: ಸಾಧ್ಯತೆಗಳು ಏನು? ನೀವು ಪ್ರಾಯೋಗಿಕ ತರಬೇತಿಗೆ ಹೆಚ್ಚು ಒತ್ತು ನೀಡ್ತೀರಿ, ಇದರಲ್ಲಿ ಇಂಟರ್ನ್ಶಿಪ್ಪು, ಪ್ರಾಜೆಕ್ಟ್ ವರ್ಕು ಎಲ್ಲ ಇರ್ತಾವ, ಈ ಕುರಿತಾಗಿ ನೀವು ಮಾಹಿತಿ ಕೊಡ್ತೀರಿ?
1: ಡಿಪ್ಲೊಮಾದಲ್ಲಿ C20 ಮತ್ತು C25 ಸಿಲೆಬಸ್ನಲ್ಲಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗೆ ನಾವು ತುಂಬ ಒತ್ತನ್ನು ಕೊಡ್ತೀವಿ ಮತ್ತು ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬ ಇರುತ್ತೆ ಮೇಡಮ್. ಸೊ ಈಗ ಡಿಪ್ಲೊಮಾ ಮುಗಿಸಿದ ವಿದ್ಯಾರ್ಥಿ ಇಂಡಸ್ಟ್ರಿ ರೆಡಿ ಪ್ರಾಡಕ್ಟ್. ಸೊ ಇಂಡಸ್ಟ್ರಿಗೆ ಹೋಗಿ ಅವನು ಏನು ಅವನು ಸ್ಕಿಲ್ಲನ್ನು ಕಲ್ತಿರ್ತಾನೆ ಅದನ್ನು ಅವನು ಏನಂದ್ರೆ ಪ್ರಾಕ್ಟಿಕಲ್ ಆಗಿ ಅಲ್ಲಿ ವರ್ಕ್ ಮಾಡ್ತಾನೆ. ಇಂಡಸ್ಟ್ರಿಯವರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದೆಲ್ಲ ಸಿಲೆಬಸ್ ನಮ್ಮ C20 ಮತ್ತು C25ದಲ್ಲಿ ನಾವು ಅಳವಡಿಸಿದ್ದೇವೆ. ಇಂಟರ್ನ್ಶಿಪ್ ಬಂದು 140 ಅವರ್ಸ್ ಅಥವಾ 13 ವಾರಗಳ ತರಬೇತಿ ಇರುತ್ತೆ ಮೇಡಮ್. ಇದನ್ನ ವಿದ್ಯಾರ್ಥಿಯು ಇಂಡಸ್ಟ್ರಿಗೆ ಹೋಗ್ತಾರೆ, ಇಂಡಸ್ಟ್ರಿಗೆ ಹೋಗಿ ಕಂಪನಿಯಲ್ಲಿ ಹೋಗಿ ಆಫ್ಲೈನ್ ಮೂಲಕ ಅವರು ತರಬೇತಿಯನ್ನು ಪಡಿಬಹುದು, ಇಲ್ಲ ಅಂದ್ರೆ ಆನ್ಲೈನ್ ಮೂಲಕ ಅವರು ತರಬೇತಿಯನ್ನು ಪಡಿಬಹುದು. ಮತ್ತೆ ವಿದ್ಯಾರ್ಥಿಗಳಿಗೆ ಕಂಪನಿಯವರು ಸ್ಟೈಫಂಡ್ ಅನ್ನು ಕೊಡ್ತಾರೆ. ಏನಿಲ್ಲ ಅಂದ್ರೂ ಅಪ್ರಾಕ್ಸಿಮೇಟ್ಲಿ 16,000 20,000 ಸ್ಟೈಫಂಡ್ ಅನ್ನು ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳು ಫೈನಲ್ ಇಯರ್ ದಲ್ಲಿ ಅವರು ಸ್ಯಾಲರಿಯನ್ನು ತಗೋತಾ ಇದ್ದಾರೆ. ಮತ್ತೆ ಅವರು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್, ಸೊ ಈಗ ಏನು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಮೇಲೆ ಅವರು ವರ್ಕ್ ಮಾಡ್ತಾರೆ. ಮತ್ತು C25 ಸಿಲೆಬಸ್ನಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಗೆ ನಾವು ಭಾಳ ಒತ್ತಿ ಕೊಡುವುದರಿಂದ ಅವ್ರಿಗೆ ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಮೇಡಮ್. ಮತ್ತು ನಮ್ಮ ಎಲ್ಲ ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಟೈಪ್ ಮಾಡ್ಕೊಂಡಿದ್ದೀವಿ, ಇಂಡಸ್ಟ್ರಿ ಜೋಡಿ ಟೈಪ್ MOU ಸೈನಿಂಗನ್ನು ಮಾಡ್ಕೊಂಡಿದ್ದೀವಿ. ಆ ಕಂಪ್ನಿಯವರು ನಮ್ಮ ಕಡೆ ಬಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾರೆ ಮತ್ತು ಅವರು ಇಂಡಸ್ಟ್ರೀಸಿಗೆ ಬೇಕಾಗಿದ್ದ ಸ್ಕಿಲ್ಸ್ನ ಸ್ಟೂಡೆಂಟ್ಸ್ಗೆ ಕಲಿಸ್ಕೊಡ್ತಾರೆ ಮೇಡಮ್. ಇದರಿಂದ ಏನಾಗುತ್ತೆ 100% ಅಡ್ಮಿಷನ್, 100% ಪ್ಲೇಸ್ಮೆಂಟ್. ಮತ್ತು ಎಷ್ಟೋ ಜನ ಅಲ್ಯೂಮಿನಿ ಸ್ಟೂಡೆಂಟ್ಸ್ ಅಬ್ರಾಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಫಾರಿನ್ದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಲ್ಯಾಕ್ಸ್ ಟುಗೆದರ್ ಸ್ಯಾಲರಿಯನ್ನು ತಗೋತಾ ಇದ್ದಾರೆ. ಸೊ ಇಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ದು ನಾವು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ.
0: ಒಳ್ಳೇದು ಮೇಡಮ್. ಬಹಳಷ್ಟು ಮಕ್ಕಳಿಗೆ SSLC ವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದ್ದವರಿಗೆ ನಾವು ಡಿಪ್ಲೊಮಾಕ್ ಹೋದ್ರೆ ಇಂಗ್ಲಿಷ್ ಮೀಡಿಯಂನೊಳಗೆ ಎಲ್ಲಾ ವಿದ್ಯಾಭ್ಯಾಸ ಇರ್ತದೆ, ನಾವು ಪರೀಕ್ಷೆಗಳನ್ನ ಇಂಗ್ಲಿಷ್ನಲ್ಲಿ ಬರಿಬೇಕಾಗ್ತದಲ್ಲ ಅಂತ ಭಯ ಪಟ್ಕೊಳ್ತಾರೆ. ಸರ್, ಒಂದು ಮಾಹಿತಿ ಕೊಡಬೇಕು, ಈ ಪರೀಕ್ಷೆ ಏನು ಮಂಡಳಿಯವರು ನಡೆಸ್ತಾರೆ, ಇದರೊಳಗೆ ಉತ್ತರಗಳನ್ನ ಇಂಗ್ಲಿಷ್ ಜೊತೆಗೇನೆ ಮಾತೃಭಾಷೆ ಕನ್ನಡದೊಳಗೆ ಬರೆಯುವಂತಹ ಅವಕಾಶ ಇರ್ತದೇನು, ಮಕ್ಕಳು ಬರೀಬಹುದೇನು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೀರಿ?
2: ಕನ್ನಡ ಮೀಡಿಯಂದಿಂದ ಬಂದಂತ ಮಕ್ಕಳಿಗೆ ಬಹಳಷ್ಟು ಗೊಂದಲದಲ್ಲಿ ಇರ್ತಾರೆ, ಇಂಗ್ಲಿಷ್ ಅಂದ್ರೆ ಅವರಿಗೆ ಸ್ವಲ್ಪ ಕಷ್ಟ ಅನ್ಸತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಪರೀಕ್ಷಾ ಮಂಡಳಿಯಿಂದ ಅವರಿಗೆ ಕನ್ನಡದಲ್ಲೇನೂ ಎಕ್ಸಾಮ್ ಅನ್ನ ಬರೀಬಹುದು, ಜೊತೆಗೆ ಇಂಗ್ಲಿಷ್ ಕನ್ನಡ ಎರಡೂ ಮಿಕ್ಸ್ ಮಾಡಿನೂ ಅವರು ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರೀಬಹುದು ಅಥವಾ ಇಂಗ್ಲಿಷ್ನಲ್ಲೂ ಬರೀಬಹುದು. ಸೊ ಅವರಿಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದೆ ನಮ್ಮ ಪರೀಕ್ಷಾ ಮಂಡಳಿ.
0: ನೀವು ಹೇಳೋ ಪ್ರಕಾರ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನ ಉಪಯೋಗಿಸಿಕೊಂಡು ಉತ್ತರಗಳನ್ನ ಬರೀಬಹುದು ಅನ್ನೋದು ಬಹಳ ಒಳ್ಳೆಯ ವಿಷಯ, ಇದು ಬಹಳ ಅನುಕೂಲಕರ.
3: ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ರಾಜ್ಯದ 14 ಕಾಲೇಜುಗಳನ್ನು ಮಾಡೆಲ್ ಪಾಲಿಟೆಕ್ನಿಕ್ ಅಂತ ಆಯ್ಕೆ ಮಾಡಿದೆ. ಅದರಲ್ಲಿ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಹುಬ್ಬಳ್ಳಿ ಹಾಗೂ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹುಬ್ಬಳ್ಳಿ ಎರಡೂ ಆಯ್ಕೆ ಆಗಿರೋದು ನಮಗೆ ಹೆಮ್ಮೆಯ ವಿಷಯ. ಅದರ ಜೊತೆಗೆ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಹುಬ್ಬಳ್ಳಿಗೆ CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಎರಡು ಲ್ಯಾಬ್ಗಳನ್ನು ಸ್ಯಾಮ್ಸಂಗ್ ಮತ್ತು ಸ್ಕೈರಿಮ್ ಇನೋವೇಷನ್ ಅನ್ನೋ ಎರಡು ಕಂಪನಿಗಳು ಎರಡು ಲ್ಯಾಬ್ಗೆ ಬೇಕಾದಂತಹ ಇಕ್ವಿಪ್ಮೆಂಟ್ಸನ್ನು ಪ್ರೊವೈಡ್ ಮಾಡಿದ್ದಾರೆ, ಸ್ಪಾನ್ಸರ್ ಮಾಡಿದ್ದಾರೆ. ಅದರ ಜೊತೆಗೆ ಪ್ರತಿ ವರ್ಷ SNS ಫೌಂಡೇಶನ್ ಜೋಡಳಿ ಇವರು ಬಡ ಪ್ರತಿಭಾನ್ವಿತ ಹೆಣ್ಣು ಮಕ್ಕಳಿಗೆ ಅವರದೇ ಸ್ಪಾನ್ಸರ್ಶಿಪ್ ಅಲ್ಲಿ ಊಟ ವಸತಿ ಹಾಗೆ ಫೀಸ್ ಅನ್ನ ಕೊಟ್ಟು ಡಿಪ್ಲೊಮಾ ಅಧ್ಯಯನವನ್ನ ಮಾಡಿಸ್ತಾರೆ. ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ 8 ಜನ ಹೆಣ್ಣು ಮಕ್ಕಳಿಗೆ ಆ ಅವಕಾಶ ಇದೆ. ಈ ಸರಿ ಅಡ್ಮಿಷನ್ ಅಲ್ಲಿ ಒಟ್ಟು 12 ಜನಕ್ಕೆ ಆ ಅವಕಾಶ ಸಿಕ್ಕಿದೆ. ಮೆಕ್ಯಾನಿಕಲ್ ವಿಭಾಗಕ್ಕೆ 3 ಜನ, ಸಿವಿಲ್ ವಿಭಾಗಕ್ಕೆ ಆಯ್ಕೆ ಆಗಿದ್ದಾರೆ. ಅದರ ಜೊತೆಗೆ ಕಳೆದ ವರ್ಷದಿಂದ ನಮ್ಮ ಇಲಾಖೆಯವರು ಪ್ರೇರಣಾ ಮೆಂಟರ್ಶಿಪ್ ಅನ್ನೋ ಪ್ರೋಗ್ರಾಮ್ ಅನ್ನ ನಡೆಸ್ತಾ ಇದ್ದಾರೆ. ಇದ್ರ ಮೂಲಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ನಮ್ಮ ಕಾಲೇಜಿಗೆ ಕರೆತಂದು ಅವರಿಂದ ಉಪನ್ಯಾಸ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ತುಂಬಾ ಮೋಟಿವೇಶನ್ ಸಿಗ್ತಾ ಇದೆ. BEL ಕಂಪನಿಗೆ 3 ಜನ ಆಯ್ಕೆ ಆಗಿದ್ದಾರೆ.
1: ಪಾಲಿಟೆಕ್ನಿಕ್ ಕೋರ್ಸ್ಗಳು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಅದೇ ರೀತಿಯಾಗಿ ತಾಂತ್ರಿಕ ಶಿಕ್ಷಣದ ಮೂಲಕ ಉದ್ಯೋಗ, ಸ್ವಯಂ ಉದ್ಯೋಗ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ದಾರಿಯನ್ನು ಮಾಡಿಕೊಡುತ್ತವೆ. ಆದ್ದರಿಂದ SSLC, PUC, ITI ಪಾಸಾದ ವಿದ್ಯಾರ್ಥಿಗಳು ಪಾಲಿಟೆಕ್ನಿಕ್ ಶಿಕ್ಷಣದ ಮೂಲಕ ಮಹತ್ವವನ್ನು ಅರಿತು ಪ್ರಯೋಜನ ಪಡೆಯಬೇಕೆಂದು ನಾನು ಎಲ್ಲರಲ್ಲಿ ವಿನಂತಿಸುತ್ತೇನೆ.
0: ಬಹಳ ಒಳ್ಳೆಯದು, ನೀವು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದೀರಿ. ಭವಿಷ್ಯವನ್ನ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಪಾಲಿಟೆಕ್ನಿಕ್ ಕೋರ್ಸ್ಗಳಿಗೆ ಯಾವ ರೀತಿ ಪ್ರವೇಶ ಪಡೆದು ಉಜ್ವಲ ಭವಿಷ್ಯ ತಮ್ಮದಾಗಿಸಿಕೊಳ್ಳಬಹುದು ಅನ್ನೋದರ ಕುರಿತು ಮಹತ್ವದ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು.
4: ಧನ್ಯವಾದಗಳು ಮೇಡಮ್.
5: ಧನ್ಯವಾದಗಳು.
6: ಇದುವರೆಗೆ SSLC ನಂತರ ಮುಂದೇನು
4: 2026-27 ಸಾಲಿನ ವೃತ್ತಿಪರ ಡಿಪ್ಲೊಮಾ ಇಂಜಿನಿಯರಿಂಗ್, ನಾನ್ ಇಂಜಿನಿಯರಿಂಗ್

0: ಇಂಗ್ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗ ಅವಕಾಶ ಕುರಿತು ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ್ದವರು ಪ್ರೊಫೆಸರ್ ಗಣಪತಿ ಹೆಳವಿ, ಪ್ರೊಫೆಸರ್ ಬನಶಂಕ್ರಮ್ಮ ಎಫ್ ಲಕ್ಕಣ್ಣವರ್, ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್ ಹಾಗೂ ಪ್ರೊಫೆಸರ್ ಸನ್ಮತಿ ಸುಗಂಧಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಾಲಾ ಸಾಂಬ್ರಾಣಿ, ಸಂಕಲನ ತ್ರಿವೇಣಿ ಬೆಟಗೇರಿ, ಸಹಕಾರ ರಾಜೇಶ್ ಹೊಂಗಲ್.
1: ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: आकाशवाणी धारवाड़ा। ಕೇಳುಗರೆ, ಸ್ವಾತಂತ್ರ್ಯ ಹೋರಾಟಗಾರರಾದ ಮೈಲಾರ ಮಹಾದೇವಪ್ಪನವರ ಜನ್ಮದಿನದ ಅಂಗವಾಗಿ ದೇಶಭಕ್ತ ಮೈಲಾರ ಮಹಾದೇವಪ್ಪ ಇವರ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ.
4: ಜಗತ್ತಿನ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ವಿಶಿಷ್ಟ ಸ್ಥಾನವಿದೆ. ವಸಾಹತು ಶಾಹಿಗಳ ವಿರುದ್ಧ ಕ್ರಿಸ್ತಶಕ 1800ರಿಂದಲೇ ವ್ಯವಸ್ಥಿತ ಹೋರಾಟಗಳು ಪ್ರಾರಂಭವಾದವು. ರಾಜರು, ರಾಣಿಯರು, ಸಂಸ್ಥಾನಿಕರು, ದಂಡನಾಯಕರು, ಅಧಿಕಾರಿಗಳು ತಮ್ಮ ಶಕ್ತಿ ಸಾಮರ್ಥ್ಯದ ಕೊರತೆಯ ಮಧ್ಯದಲ್ಲಿಯೂ ಸುದೀರ್ಘ ಹೋರಾಟ ನಡೆಸಿ ರಾಷ್ಟ್ರೀಯತೆಯನ್ನು ಮೆರೆದಿದ್ದಾರೆ. ಪ್ರಾದೇಶಿಕತೆ, ಬೇರೆ ಬೇರೆ ಭಾಷೆ, ಜನಾಂಗ, ಧರ್ಮ, ಆರ್ಥಿಕ ಸ್ಥಿತಿಗಳಿಂದ ಐಕ್ಯತೆ ಹೋರಾಟ ನಡೆಯಲಿಲ್ಲ. ಕರ್ನಾಟಕ ರಾಜ್ಯವು ಮಹತ್ವದ ಪಾತ್ರವನ್ನು ವಹಿಸಿದ್ದು, ಅದರಲ್ಲಿ ಮುಂಬೈ ಕರ್ನಾಟಕದ ಪಾತ್ರ ಅತ್ಯಂತ ರೋಚಕವಾಗಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಿಂದ ಮುಂಬೈ ಕರ್ನಾಟಕದ ಭಾಗದ ಜನರು, ಯುವಕರು ತಮ್ಮನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡು ದೇಶಪ್ರೇಮ, ರಾಷ್ಟ್ರೀಯತೆಯನ್ನು ಇತರರಿಗೆ ಪರಿಚಯಿಸಿದರು. ಲಿಂಗಾಯತರು ಹೆಚ್ಚಾಗಿ ಕೃಷಿಕರಾಗಿದ್ದು ತಮ್ಮ ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕಾಗಿ ಪುಣೆ, ಮುಂಬೈಗೆ ಕಳುಹಿಸಿದ ಉದಾಹರಣೆಗಳು ತೀರಾ ವಿರಳ. ಕೇವಲ ಬೆರಳೆಣಿಕೆಯಷ್ಟು ಯುವಕರು ಶಿಕ್ಷಣ ಪಡೆದರು. ಮಹಾತ್ಮ ಗಾಂಧೀಜಿಯವರು ಸತ್ಯ, ಅಹಿಂಸೆ, ಸತ್ಯಾಗ್ರಹಗಳ ಮೂಲಕ ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು, ಕಾರ್ಮಿಕರು, ವಿದ್ಯಾವಂತರನ್ನು ಚಳವಳಿಯ ಕಡೆಗೆ ಸೆಳೆಯುವಲ್ಲಿ ಯಶಸ್ವಿಯಾದರು. ಅವರ ನೇತೃತ್ವದಲ್ಲಿ ನಡೆದ ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಕಿರಣ ನಿರಾಕರಣ ಚಳವಳಿ, ವೈಯಕ್ತಿಕ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿಗಳು ಮಹತ್ವವಾದವುಗಳು. ಮುಂಬೈ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಇವುಗಳ ಜೊತೆಗೆ ಅರಣ್ಯ ಸತ್ಯಾಗ್ರಹ, ಕಿರಣ ನಿರಾಕರಣೆ, ಹುಲಬನ್ನಿ ಚಳವಳಿಗಳು ವಿಶೇಷವಾದವುಗಳು. ಕರ್ನಾಟಕದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಮುಂಬೈ ಕರ್ನಾಟಕದಲ್ಲಿ ಅತ್ಯಂತ ಬಿರುಸಿನಿಂದ ನಡೆಯಿತು. ಇದಕ್ಕೆ ಮುಖ್ಯ ಕಾರಣವೆಂದರೆ ಮಹಾರಾಷ್ಟ್ರದಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ ತಿಲಕ್ ಮತ್ತು ಮಹಾತ್ಮ ಗಾಂಧೀಜಿಯವರ ಪ್ರಭಾವ ಹಾಗೂ ಶಿಕ್ಷಣ. ಪ್ರಾರಂಭದ ಜೀವನ. ಮೈಲಾರ ಮಹಾದೇವಪ್ಪ ಜೂನ್ 8, 1911ರಂದು ಹಿಂದಿನ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಗ್ರಾಮದಲ್ಲಿ ಜನಿಸಿದರು. ತಂದೆ ಮಾರ್ತಂಡಪ್ಪ, ತಾಯಿ ಬಸಮ್ಮ. ಇವರದು ಲಿಂಗಾಯತ ಕೃಷಿಕ ಮನೆತನ. ಮಹದೇವಪ್ಪನವರು ಪ್ರಾರಂಭದ ಶಿಕ್ಷಣವನ್ನು ಮೋಟೆಬೆನ್ನೂರಿನಲ್ಲಿ, ನಂತರದ ವಿದ್ಯಾಭ್ಯಾಸವನ್ನು ಹಂಸಬಾವಿಯಲ್ಲಿ ಪ್ರಾರಂಭಿಸಿದರು. ಸ್ವಾತಂತ್ರ್ಯ ಹೋರಾಟದ ಕುರಿತು ಅವರಲ್ಲಿ ಪ್ರೇರಣೆ ನೀಡಿದವರೆಂದರೆ ಅವರ ಪ್ರಾಥಮಿಕ ಶಾಲಾ ಶಿಕ್ಷಕರು. ಅವರು ಬೋಧಿಸಿದ ಹೋರಾಟಗಾರರ ವೀರಕಥೆಗಳು ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮವನ್ನು ಬೆಳೆಸಿದವು. ಆ ಕಥೆಗಳನ್ನು ಕೇಳಿದ ಮಹದೇವಪ್ಪ ಯಾವಾಗಲೂ ತನ್ನ ಗೆಳೆಯರೊಂದಿಗೆ ಸ್ವಾತಂತ್ರ್ಯ, ಗಾಂಧೀಜಿಯವರ ಹೋರಾಟಗಳನ್ನೇ ಚರ್ಚಿಸಿದ್ದನ್ನು ಕಂಡು ಅವರ ಶಿಕ್ಷಕರಾದ ತೇಲಿಯವರು ಇವನು ಮುಂದೆ ಮಹಾನ್ ದೇಶಭಕ್ತನಾಗುತ್ತಾನೆಂದು ಉದ್ಗಾರ ತೆಗೆದಿದ್ದರು. ಇವರೊಂದಿಗೆ ಅಂದಿನ ಹಾವೇರಿ ತಾಲೂಕಿನ ಸ್ವಾತಂತ್ರ್ಯ ಹೋರಾಟದ ನಾಯಕರಾದ ಶ್ರೀಯುತ ಗುದ್ಲಪ್ಪ ಹಳ್ಳಿಕೇರಿ, ಟಿಆರ್ ನೇಶ್ವಿ ಮಹದೇವಪ್ಪನಿಗೆ ಮಾರ್ಗದರ್ಶನ ನೀಡಿದರು. ಗಾಂಧೀಜಿಯವರಿಂದ ಪ್ರಭಾವಿತನಾದ ಮಹದೇವಪ್ಪನವರು ಅವರು ಪ್ರಕಟಿಸುತ್ತಿದ್ದ ಯಂಗ್ ಇಂಡಿಯಾ ಮತ್ತು ಹರಿಜನ ಪತ್ರಿಕೆಗಳಿಂದ ಹೆಚ್ಚಿನ ಜ್ಞಾನ ಸಂಪಾದಿಸಿದರು. ತಮ್ಮ ಹೈಸ್ಕೂಲ್ ಶಿಕ್ಷಕರ ಅನುಮತಿ ಪಡೆದು ಸ್ವಾತಂತ್ರ್ಯ ಆಂದೋಲನದಲ್ಲಿ ಧುಮುಕಿದರು. ಕರ್ನಾಟಕದ ಗಾಂಧಿ ಎಂದೇ ಪ್ರಸಿದ್ಧರಾಗಿದ್ದ ಹರ್ಡೇಕರ್ ಮಂಜಪ್ಪನವರ ಕ್ರಾಂತಿಕಾರಿ ಭಾಷಣಗಳನ್ನು ಕೇಳಿ ವಿದೇಶಿ ವಸ್ತ್ರಗಳನ್ನು ಸುಟ್ಟು ಹಾಕಿದರು. ಅಂದಿನಿಂದ ದೇಶೀಯ ಖಾದಿ ವಸ್ತ್ರಗಳನ್ನು ಧರಿಸಿದ ಮಹದೇವಪ್ಪನವರು ಕೊನೆಯುಸಿರಿರುವವರೆಗೆ ಖಾದಿ ವಸ್ತ್ರ ಧರಿಸಿದರು. ಮುಂದೆ ಅವರು ಬಿಜಾಪುರ ಜಿಲ್ಲೆಯ ಕಲಾದಿಗಿ ಹಾಗೂ

ಬೆಳಗಾವಿ ಜಿಲ್ಲೆಯ ಹುದಿಲಿಯಲ್ಲಿ ಖಾದಿ ಬಟ್ಟೆ ತಯಾರಿಕೆಯಲ್ಲಿ ತರಬೇತಿ ಪಡೆದು ರಾಷ್ಟ್ರಭಕ್ತರಾದರು. ಸ್ವಾತಂತ್ರ್ಯ ಆಂದೋಲನದಲ್ಲಿ ಪ್ರವೇಶ. ಮಹದೇವಪ್ಪನವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಕರಿಂದ ಹಾಗೂ ಸ್ಥಳೀಯ ಹಿರಿಯ ಹೋರಾಟಗಾರರ ಮಾರ್ಗದರ್ಶನದಿಂದಾಗಿ ಮಹಾತ್ಮ ಗಾಂಧೀಜಿಯವರ ಸಾಧನೆಯಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಆಂದೋಲನಕ್ಕೆ ಧುಮುಕಿದರು. ಕೃಷಿಯ ಅವಲಂಬಿತ ಪಾಲಕರಿಗೆ ಇದು ಇಷ್ಟವಾಗಲಿಲ್ಲ. ಜೀವನದ ನಿರ್ವಹಣೆಗೆ ಆದಾಯಕರ ಉದ್ಯೋಗದಲ್ಲಿ ತೊಡಗಿಕೊಳ್ಳುವಂತೆ ಸೂಚಿಸಿದರು. ಆದರೆ ಚಿಕ್ಕ ಬಾಲಕನ ಮನಸ್ಸಿನಲ್ಲಿ ರಾಷ್ಟ್ರಭಕ್ತಿಯೇ ಗೆದ್ದಿತು. 16ನೇ ವಯಸ್ಸಿನಲ್ಲಿ ಸಿದ್ದಮ್ಮ ಎಂಬ ಕನ್ಯೆಯ ಜೊತೆಗೆ ವೈವಾಹಿಕ ಜೀವನ ಪ್ರವೇಶ. ಆದರೆ ಅವಳಿಗೂ ಆಂದೋಲನದಲ್ಲಿ ಪ್ರವೇಶಿಸುವಂತೆ ಉಪದೇಶ. ಇದರಿಂದಾಗಿ ಗಾಂಧೀಜಿಯವರ ಕಟ್ಟ ಅನುಯಾಯಿ ಆಶ್ರಮದ ವೃತ್ತಗಳನ್ನು ಪಾಲಿಸುತ್ತಾ ದೇಶ ಸೇವೆ ಸಲ್ಲಿಸಲು ದಂಪತಿಗಳಿಂದ ಪ್ರಮಾಣ. ಸಾಬರಮತಿ ಆಶ್ರಮದ ಬಗ್ಗೆ ಮಾಹಿತಿ ಪಡೆದಿದ್ದ ಮಹದೇವಪ್ಪನವರಿಗೆ ಆದಷ್ಟು ಬೇಗನೆ ಆಶ್ರಮಕ್ಕೆ ಹೋಗಬೇಕೆಂಬ ಹಂಬಲ ಹೆಚ್ಚಾಯಿತು. ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರಿಂದ ಆಶ್ರಮಕ್ಕೆ ಯುವಕರನ್ನು ಕಳುಹಿಸಲು ಕರೆ ಬಂದಿತು. ಅದರ ಪರಿಣಾಮವಾಗಿ ಮಹದೇವಪ್ಪನವರಿಗೆ ಸಾಬರಮತಿ ಆಶ್ರಮಕ್ಕೆ ತೆರಳಲು ಸುವರ್ಣಾವಕಾಶ ದೊರಕಿತು. 17 ವರ್ಷದ ಬಾಲಕ ಮಹದೇವಪ್ಪನವರಲ್ಲಿ ದೇಶಭಕ್ತಿ ಕಂಡ ಗಾಂಧೀಜಿಯವರಿಗೆ ಆಶ್ಚರ್ಯವೇ ಆಶ್ಚರ್ಯ. ಯುವಕನ ಉತ್ಸಾಹ ಪ್ರಶ್ನಿಸಲು ಗಾಂಧೀಜಿಯವರಿಂದ ಪ್ರಶ್ನೆಗಳ ಸುರಿಮಳೆ. ಯುವಕ ಮಹದೇವಪ್ಪರಿಂದ ಧೈರ್ಯದ ಉತ್ತರ ಕೇಳಿದ ಗಾಂಧೀಜಿಯವರಿಗೆ ಒಬ್ಬ ನಿಷ್ಠಾವಂತ ಅನುಯಾಯಿ ದೊರೆತನೆಂಬ ಸಂತೋಷವಾಯಿತು. ಹೀಗೆ ಮಹದೇವಪ್ಪನವರಿಗೆ ಆಶ್ರಮ ಜೀವನದ ತರಬೇತಿ ಪ್ರಾರಂಭವಾಯಿತು. ಇದು ಅವರ ಬದುಕಿನ ಅತ್ಯಂತ ಮಹತ್ವದ ತಿರುವು ಎಂದು ಹೇಳಬಹುದು. ಸಾಬರಮತಿಯಲ್ಲಿ ಧೀಮಂತ ನಾಯಕ ವಲ್ಲಭಾಯಿ ಪಟೇಲರ ಪರಿಚಯವಾಯಿತು. ಅವರು ತಮ್ಮ ಹೋರಾಟದ ವೃತ್ತಾಂತವನ್ನು ವಿವರಿಸಿದರು. ಅಂದು ಅವರು ಗುಜರಾತದಲ್ಲಿ ಆಯೋಜಿಸಿದ ಕರ ನಿರಾಕರಣೆಯ ಹೋರಾಟ ಅತ್ಯಂತ ಯಶಸ್ವಿಯಾಗಿತ್ತು. ದಂಡಿ ಸತ್ಯಾಗ್ರಹ. ಬ್ರಿಟಿಷರು 1930ರಲ್ಲಿ ಉಪ್ಪಿನ ಮೇಲೆ ವಿಧಿಸಿದ ಕರದ ವಿರುದ್ಧ ದೇಶಾದ್ಯಂತ ರಾಷ್ಟ್ರೀಯ ಚಳವಳಿಗೆ ಮಹಾತ್ಮ ಗಾಂಧೀಜಿ ಕರೆ ನೀಡಿದರು. ಅದು ಸತ್ಯ, ಶಾಂತಿ, ಅಹಿಂಸೆ, ಸಾಮಾಜಿಕ ಸಮಾನತೆ, ರಾಷ್ಟ್ರೀಯತೆ, ಐಕ್ಯತೆ, ಸ್ವಾಭಿಮಾನ ಹಾಗೂ ಸ್ವಯಂ ನಿಯಂತ್ರಣದ ಪ್ರತೀಕವಾಗಿತ್ತು. ಈ ಎಲ್ಲ ಮೌಲ್ಯಗಳನ್ನು ಗಾಂಧೀಜಿಯವರು ಮಹದೇವಪ್ಪನಲ್ಲಿ ಕಂಡರು. ಅವರ ನಡೆ ನುಡಿಗಳಿಂದ ಆಕರ್ಷಿತರಾದರು. ಹೀಗಾಗಿ ತಾವು ಕೈಗೊಳ್ಳುವ ಉಪ್ಪಿನ ಸತ್ಯಾಗ್ರಹದ 78 ಅನುಯಾಯಿಗಳಲ್ಲಿ ಮಹದೇವಪ್ಪನವರಿಗೂ ಸ್ಥಾನ ನೀಡಿ ಕರ್ನಾಟಕದ ಕೀರ್ತಿ ಹೆಚ್ಚಿಸಿದರು. ಕರ್ನಾಟಕದಿಂದ ಭಾಗವಹಿಸಿದ ಹಾಗೂ ಸತ್ಯಾಗ್ರಹಿಗಳಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿ ಎಂದರೆ ಮೈಲಾರ್ ಮಹದೇವಪ್ಪ. March 12, 1930 ಗುಜರಾತ್ ಸಾಬರಮತಿ ಆಶ್ರಮದಿಂದ ಗಾಂಧೀಜಿ ತಮ್ಮ 78 ಅನುಯಾಯಿಗಳೊಂದಿಗೆ ದಂಡಿಯ ಕಡೆಗೆ 390 ಕಿಲೋಮೀಟರ್ ದೂರದ ಪ್ರಯಾಣ ಬೆಳೆಸಿದರು. ಮಾರ್ಗ ಮಧ್ಯದಲ್ಲಿ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ಈ ಚಳುವಳಿಗೆ ಪ್ರೋತ್ಸಾಹ ನೀಡಿದ್ದಲ್ಲದೆ ಅವರೊಂದಿಗೆ ಪ್ರಯಾಣ ಬೆಳೆಸಿದರು. ಸತ್ಯಾಗ್ರಹಿಗಳು April 6 24 ದಿನಗಳ ಪಾದಯಾತ್ರೆಯ ನಂತರ ದಂಡಿಯನ್ನು ತಲುಪಿದರು. ಇದು ಒಂದು ಐತಿಹಾಸಿಕ ದಿನವೆಂದು ಹೇಳಬಹುದು. ಗಾಂಧೀಜಿ ತಾವು ಪಾಲಿಸುತ್ತಿದ್ದ ಅಹಿಂಸಾತ್ಮಕ ಶಾಂತಿಯುತ ಹೋರಾಟ ಇದಾಗಿತ್ತು. ಇದು ಮುಂದೆ 1 ವರ್ಷದವರೆಗೆ ದೇಶಾದ್ಯಂತ ನಡೆದು ಅತ್ಯಂತ ಯಶಸ್ವಿ ಚಳುವಳಿಯಾಯಿತು. ಅಂದು ಗಾಂಧೀಜಿ ಸಮುದ್ರ ತೀರದ ಮೇಲೆ ಉಪ್ಪನ್ನು ತಯಾರಿಸುವುದರ ಮೂಲಕ ಬ್ರಿಟಿಷರ ಕಾನೂನನ್ನು ಮರೆತರು. ಇದು ಸಾಮೂಹಿಕ ಸತ್ಯಾಗ್ರಹವಾಗಿ ಕೀರ್ತಿ ಸಂಪಾದಿಸಿತು. ಗಾಂಧೀಜಿ ಜೊತೆಗೆ ಮಹದೇವಪ್ಪನವರು ಸಹ ಮೇ ತಿಂಗಳಲ್ಲಿ ಬಂಧಿಸಲ್ಪಟ್ಟರು. ಇದು ಮಹದೇವಪ್ಪನವರಿಗೆ ಮಹಾನ್ ನಾಯಕನೊಂದಿಗೆ ತಮ್ಮ ಅಮೂಲ್ಯ ಸಮಯವನ್ನು ಕಳೆಯಲು ಹಾಗೂ ಸ್ವಾತಂತ್ರ್ಯ ಹೋರಾಟದ ನೀತಿ ಪಾಠವನ್ನು ಅರಿಯಲು ಸುವರ್ಣಾವಕಾಶವನ್ನು ಒದಗಿಸಿಕೊಟ್ಟಿತು. ಈ ಬಂಧನ ಆತನ ಪಾಲಕರಿಗೆ ನುಂಗಲಾರದ ತುತ್ತಾಯಿತು. ತನಗೆ ದೇಶ ಸೇವೆಗಾಗಿ ಅಮೂಲ್ಯವಾದ ಸಂದರ್ಭ ದೊರಕಿದೆ, ನಾನು ಸುರಕ್ಷಿತವಾಗಿ ಹಿಂತಿರುಗಿ ಬರುತ್ತೇನೆಂದು ಅವರಿಗೆ ಪತ್ರ ಬರೆದರು. ಅದರಂತೆ ಬಿಡುಗಡೆ ಹೊಂದಿದ ಕೂಡಲೇ ಹಾವೇರಿಗೆ ಪ್ರಯಾಣ ಬೆಳೆಸಿ ತಮ್ಮ ಕಾಯಕವನ್ನು ಮುಂದುವರೆಸಿದರು. ತಮ್ಮ ಸತ್ಯಾಗ್ರಹ ಹಾಗೂ ಶರಮಣೆಯ ಎಲ್ಲ ಅನುಭವಗಳನ್ನು ಮಡದಿ ಸಿದ್ದಮ್ಮಳೊಂದಿಗೆ ಹಂಚಿಕೊಂಡಿದ್ದು ಅವಳ ಸಂತೋಷ ಮಹದೇವಪ್ಪನವರ ನೋವುಗಳನ್ನು ಮರೆಸಿತು. ಸ್ವಾತಂತ್ರ್ಯ ಹೋರಾಟದ ಮಹತ್ವ, ಅಲ್ಲಿ ನಡೆದ ಚಟುವಟಿಕೆ ಕುರಿತು ದಂಪತಿಗಳಿಬ್ಬರು ನಡುವೆ ಚರ್ಚೆ ನಡೆಯುತ್ತಿದ್ದುದು ಅವರಿಬ್ಬರ ನಡುವಿನ ಹೊಂದಾಣಿಕೆಯ ಪ್ರತೀಕವಾಗಿತ್ತು. ದೇಶ ಸ್ವಾತಂತ್ರ್ಯಕ್ಕಾಗಿ ಜೀವನ ತ್ಯಾಗ ಮಾಡುವ ನಿರ್ಣಯ ಕೈಗೊಂಡರು. ತಾನು ಪಡೆದ ಹೋರಾಟದ ಅನುಭವದಿಂದ ಹೊಸರತಿ ಸಮೀಪದ ಕೊರಡೂರಿನಲ್ಲಿ ಒಂದು ಆಶ್ರಮ ಸ್ಥಾಪಿಸಿ ಹರಿಜನ ಸೇವೆ, ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ ಪ್ರಸಾರ, ಹಿಂದಿ ಕಲಿಕೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿರ್ಧರಿಸಿದರು. ಸಿದ್ದಮ್ಮ ಸಾಬರಮತಿ ಆಶ್ರಮಕ್ಕೆ ತೆರಳಿ ಕಸ್ತೂರಬಾ ಅವರನ್ನು ಭೇಟಿಯಾಗಿ ಅಲ್ಲಿಯ ಜೀವನ ಶೈಲಿ, ನೀತಿ ನಿಯಮಗಳ ಬಗ್ಗೆ ಅಪಾರ ಜ್ಞಾನವನ್ನು ಪಡೆದರು. ಗಾಂಧೀಜಿ 1930ರಲ್ಲಿ ಸಾಮೂಹಿಕ ಅಸಹಕಾರ ಚಳವಳಿಯನ್ನು ಸಾಬರಮತಿಯಿಂದ ಪ್ರಾರಂಭಿಸಿದರು. ಸಿದ್ದಮ್ಮ ಆ ಚಳವಳಿಯಲ್ಲಿ ಪಾಲ್ಗೊಂಡು ನಂತರ ಬಂಧಿತರಾಗಿ ಅಹಮದಾಬಾದ್ ಶರಮಣೆಯಲ್ಲಿ 6 ತಿಂಗಳ ಕಾಲ ಕಸ್ತೂರಬಾರೊಂದಿಗೆ ಇದ್ದರು. ಈ ಚಳವಳಿಯಲ್ಲಿ ಪಾಲ್ಗೊಂಡ ಕರ್ನಾಟಕದ ಏಕೈಕ ಮಹಿಳೆ ಸಿದ್ದಮ್ಮ ಮಾತ್ರ. ಶರಮಣೆಯಿಂದ ಬಿಡುಗಡೆಗೊಂಡ ನಂತರ ಗುಜರಾತ್ಗೆ ತೆರಳಿ ಅಲ್ಲಿಂದ ರಾಜ್ಯಕ್ಕೆ ಬಂದರು. ಧಾರವಾಡ, ಹಾವೇರಿ ಮತ್ತು ಮೋಟೆಬೆನ್ನೂರುಗಳಲ್ಲಿ ಅವರಿಗೆ ಭವ್ಯ ಸ್ವಾಗತ ನೀಡಲಾಯಿತು. ಆ ಸಂದರ್ಭದಲ್ಲಿ ಅವರು ನಿಜವಾಗಿಯೂ ದೇಶಭಕ್ತರೆಂಬ ಭಾವನೆ ಜನರಲ್ಲಿ ಮೂಡಿತು. ಕನ್ನಡಿಗರ ಪ್ರೀತಿ ಗೌರವಗಳಿಂದ ಮಹದೇವಪ್ಪ ದಂಪತಿಗಳು ಪುಳಕಿತರಾದರು. ಕೊರಡೂರಿನಲ್ಲಿ ಗ್ರಾಮೀಣ ಸೇವಾಶ್ರಮ. ಗಾಂಧೀಜಿ, ಕಸ್ತೂರಬಾ ಹಾಗೂ ಅವರು ನಡೆಸುತ್ತಿದ್ದ ಸಾಬರಮತಿ ಆಶ್ರಮದಿಂದ ಪ್ರಭಾವಿತರಾಗಿದ್ದ ಇವರು ಹೊಸರತಿ ಸಮೀಪದ ವರದಾ ನದಿ ತೀರದ ಮೇಲಿರುವ ಕೊರಡೂರಿನಲ್ಲಿ ಗ್ರಾಮೀಣ ಜನರಿಗೆ ತರಬೇತಿ ನೀಡುವ ಉದ್ದೇಶದಿಂದ ಮಹದೇವಪ್ಪನವರು ಒಂದು ಆಶ್ರಮವನ್ನು ಸ್ಥಾಪಿಸಿದರು.
ಆಶ್ರಮದ ಬುಕ್ಕಿಯನ್ನ ಗ್ರಾಮೀಣ ಮಟ್ಟದಲ್ಲಿ ಕೋಮು ಸೌಹಾರ್ದತೆ ಬೆಳೆಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಅದರ ಖರ್ಚು ವೆಚ್ಚ ನೀಗಿಸಲು ಅವರು ಸ್ವಂತ ಕೃಷಿಯಲ್ಲಿ ತೊಡಗಿಕೊಂಡರು. ಖಾದಿ ಬಟ್ಟೆ ತಯಾರಿಕೆ, ಯೋಗ ತರಬೇತಿ, ನೈಸರ್ಗಿಕ ಚಿಕಿತ್ಸೆ, ಓದು

0: ಬರಹ, ಚರಕದಿಂದ ನೂಲು ತೆಗೆಯುವುದು, ಆಶ್ರಮದಲ್ಲಿನ ಇನ್ನಿತರ ಚಟುವಟಿಕೆಗಳಾಗಿದ್ದು ಆಶ್ರಮ ವಾಸಿಗಳಿಗೆ ಅಡಿಗೆ ತಯಾರಿಸುವುದು ಸಿದ್ದಮ್ಮ ಹಾಗೂ ಇನ್ನಿತರ ಮಹಿಳೆಯರ ಪ್ರಮುಖ ಕಾರ್ಯವಾಗಿತ್ತು. ಬಿಡುವಿನ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಕುರಿತು ಚರ್ಚೆ, ಪತ್ರಿಕೆಗಳ ಓದು ಮುಂತಾದವುಗಳನ್ನು ನಡೆಸುತ್ತಿದ್ದರು. ತಾವೇ ಖಾದಿ ಬಟ್ಟೆ ತಯಾರಿಸಿ ಇತರರಿಗೆ ಮಾದರಿಯಾದರು. ಇದರಿಂದ ಗ್ರಾಮೀಣ ಪ್ರದೇಶಗಳು ಸ್ವಾವಲಂಬಿ ಆಗುವ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡಲಾಯಿತು. ಆಶ್ರಮದಲ್ಲಿ ತಯಾರಿಸಿದ ವಸ್ತ್ರಗಳನ್ನು ಸ್ವಯಂ ಸೇವಕರು ಹಳ್ಳಿ ಹಳ್ಳಿಗೆ ತೆರಳಿ ಮಾರಾಟ ಮಾಡಿ ಖಾದಿ ಪ್ರಚಾರ ಕೈಗೊಂಡರು. ಇದು ಬಡತನ ಮತ್ತು ಅಜ್ಞಾನವನ್ನು ನಿರ್ಮೂಲನೆ ಮಾಡುವಲ್ಲಿ ಯಶಸ್ವಿಯಾಯಿತು. ಇವರು ಸ್ಥಾಪಿಸಿದ ಆಶ್ರಮದ ಇನ್ನಿತರ ಉದ್ದೇಶಗಳೆಂದರೆ, ಒಂದು, ಗುಡಿ ಕೈಗಾರಿಕೆಗಳನ್ನು ಪ್ರಾರಂಭಿಸಿ ಹಳ್ಳಿಗಳಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು; ಎರಡು, ಗ್ರಾಮೀಣ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದರ ಮೂಲಕ ರಾಜಕೀಯ ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸುವುದು; ಮೂರು, ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದು; ನಾಲ್ಕು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಜನರಲ್ಲಿ ಅರಿವನ್ನು ಉಂಟು ಮಾಡುವುದು; ಐದು, ಹಳ್ಳಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ರಚನಾತ್ಮಕ ಕಾರ್ಯಗಳನ್ನು ಕೈಗೊಳ್ಳುವುದು; ಆರನೇದು, ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಮಾಡುವುದು; ಏಳು, ಮದ್ಯಪಾನ ನಿಷೇಧಿಸುವುದು; ಎಂಟು, ಸ್ವಾತಂತ್ರ್ಯ ಆಂದೋಲನದ ಕುರಿತು ಜಾಗೃತಿಯನ್ನು ಉಂಟು ಮಾಡುವುದು; ಕೊನೆಯದಾಗಿ, ದೇಶದ ಅಭಿವೃದ್ಧಿಯ ಸ್ವಾವಲಂಬನ ಶಕ್ತಿಯನ್ನು ಬೆಳೆಸುವುದು. ಹೀಗೆ ಕೊರಡೂರಿನ ಗ್ರಾಮೀಣ ಸೇವಾಶ್ರಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ದಂಪತಿಗಳಿಗೆ ಮುದ್ದಾದ ಹೆಣ್ಣು ಮಗು 1941 ಜನಿಸಿತು. ಪ್ರೀತಿಯಿಂದ ಆ ಮಗುವಿಗೆ ಕಸ್ತೂರಾದೇವಿ ಎಂದು ನಾಮಕರಣ ಮಾಡಿದರು. ಮಗುವಿನ ಆಗಮನ ಇಡೀ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಸಿತು. ಭಾರತ ಬಿಟ್ಟು ತೊಲಗಿ ಚಳವಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿ ಸಂಘಟಿಸಿದ ಕೊನೆಯ ರಾಷ್ಟ್ರವ್ಯಾಪಿ ಚಳವಳಿ ಎಂದರೆ ಭಾರತ ಬಿಟ್ಟು ತೊಲಗಿ ಚಳವಳಿ. ಇದು ಆಗಸ್ಟ್ 8, 1942 ಮುಂಬೈಯ ಗೌಳಿ ಮೈದಾನದಿಂದ ಪ್ರಾರಂಭವಾಯಿತು. ಧಾರವಾಡ ಜಿಲ್ಲೆಯಲ್ಲಿ ಈ ಚಳವಳಿಯನ್ನು ಮುನ್ನಡೆಸಿದ ನಾಯಕರಲ್ಲಿ ಮೈಲಾರ್ ಮಾದ್ಯಪ್ಪನವರು ಒಬ್ಬರು. ರೈಲು ಹಳಿಗಳನ್ನು ಧ್ವಂಸಗೊಳಿಸುವುದು, ಅಂಚೆ ಕಚೇರಿಗಳನ್ನು ಸುಡುವುದು ಇಲ್ಲವೇ ದೋಚುವುದು, ಟೆಲಿಫೋನ್ ತಂತಿಗಳನ್ನು ಕತ್ತರಿಸುವುದು, ರೈಲು ನಿಲ್ದಾಣಗಳಿಗೆ ಬೆಂಕಿ ಹಚ್ಚುವ ಕಾರ್ಯ, ಖಜಾನೆ ಲೂಟಿ ಮುಂತಾದ ವಿಧ್ವಂಸಕ ಕೃತ್ಯಗಳು ನಿರಂತರವಾಗಿ ಮುಂಬೈ ಕರ್ನಾಟಕ ಭಾಗದಲ್ಲಿ ನಡೆದವು. ಹೊಸ ರೀತಿಯ ಹಳ್ಳಿಯ ರೈತರು ಮಾದೇವಪ್ಪನವರ ಹೋರಾಟದಿಂದ ಪ್ರೋತ್ಸಾಹಗೊಂಡು ಭೂ ಕಂದಾಯ ನೀಡುವುದನ್ನು ನಿರಾಕರಿಸುವುದರ ಮೂಲಕ ತಮ್ಮ ಸಕ್ರಿಯ ಹೋರಾಟ ಪ್ರಾರಂಭಿಸಿದರು. ಮುಟ್ಟುಗೋಲು ಹಾಕಿದ ಭೂಮಿಯನ್ನು ಅನೇಕ ಜಮೀನ್ದಾರರು ಖರೀದಿಸಲು ಮುಂದೆ ಬಂದರು. ಆಗ ಮಾದೇವಪ್ಪನವರು ರೈತರ ಅಸಹಾಯಕತೆಯ ಭಾವನೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟರು. ಇದರಿಂದ ಕೆಲವರು ಭೂ ಖರೀದಿ ನಿಲ್ಲಿಸಿದರು. ಇದರಿಂದ ರೊಚ್ಚಿಗೆದ್ದ ಬ್ರಿಟಿಷರು ಮಹದೇವಪ್ಪನವರನ್ನು ಬಂಧಿಸಲು ಆದೇಶ ಹೊರಡಿಸಿದರು. ಅದಕ್ಕಾಗಿ ಮುಂಬೈ ಪ್ರಾಂತದ ಪೊಲೀಸರನ್ನು ನಿಯೋಜಿಸಲಾಯಿತು. ಅಲ್ಲದೆ ಅಗತ್ಯ ಮಾಹಿತಿ ನೀಡಿದವರಿಗೆ ನಗದು ಬಹುಮಾನ ನೀಡುವುದಾಗಿ ಘೋಷಿಸಿದರು. ಇದರಿಂದ ಮಹದೇವಪ್ಪನವರು ಒಂದು ಸುರಕ್ಷಿತ ಪ್ರದೇಶದಲ್ಲಿ ಭೂಗತನಾಗಿ ಹೋರಾಟವನ್ನು ಮುಂದುವರೆಸಿದರು. ಆಗ ಅವರಿಗೆ ಬೆಂಬಲ ನೀಡಿದವರೆಂದರೆ ಮುಂಡರಗಿ ತಾಲೂಕಿನ ಕೋಗನೂರು ಗ್ರಾಮದ ನೂರಾರು ಕಟ್ಟ ಅಭಿಮಾನಿಗಳು. ಅವರ ನೆರವಿನಿಂದ ಅನೇಕ ಬ್ರಿಟಿಷ್ ವಿರೋಧಿ ಕಾರ್ಯ ಕೈಗೊಂಡು ಮಹದೇವಪ್ಪನವರು ಹೆಸರುವಾಸಿಯಾದರು. ಅಂತಿಮ ಹೋರಾಟ. ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಂದರ್ಭದಲ್ಲಿ ಮಹದೇವಪ್ಪನವರು ನಿಜವಾಗಿಯೂ ತಾವು ಒಬ್ಬ ಯುವ ನಾಯಕನೆಂದು ಹಾಗೂ ಗಾಂಧೀಜಿಯ ಕಟ್ಟ ಅನುಯಾಯಿ ಎಂಬುದನ್ನು ಹೋರಾಟಗಾರರಿಗೆ ತೋರಿಸಿಕೊಟ್ಟರು. ಬ್ರಿಟಿಷ್ ವಿರೋಧಿ ಚಟುವಟಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿ ರಾಷ್ಟ್ರೀಯ ನಾಯಕರ ಗಮನ ಸೆಳೆದರು. ಆ ಸಂದರ್ಭದಲ್ಲಿ ಬ್ರಿಟಿಷರು ಆತನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದರು. 1941 ಮಾರ್ಚ್ ತಿಂಗಳಿನಲ್ಲಿ ಹಾವೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಭೂಕಂದಾಯ ಸಂಗ್ರಹ ಕಾರ್ಯ ಭರದಿಂದ ಸಾಗಿತ್ತು. ಅಂದು ಹೊಸ ರೀತಿಯಲ್ಲಿಯೂ ಸಹ ಭೂಕಂದಾಯ ಸಂಗ್ರಹ ನಡೆದಿತ್ತು. ಸಂಗ್ರಹಿಸಿದ ಹಣವನ್ನು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಖಜಾನೆಯಲ್ಲಿಟ್ಟು ಪೊಲೀಸರು ಕಾವಲಿಡಲಾಗಿತ್ತು. ಇದನ್ನು ತಿಳಿದ ಮಹದೇವಪ್ಪನವರು ತಮ್ಮ ಆತ್ಮೀಯ ಸಹಚರರಾದ ತಿರುಕಪ್ಪ ಮಡೆವಾಳರ್ ಹಾಗೂ ವಿಐಯ ಹಿರೇಮಠರೊಂದಿಗೆ ಬೆಳಗಿನ ಜಾವ ದೇವಸ್ಥಾನದ ಮೇಲೆ ದಾಳಿ ಮಾಡಿದರು. ಆಗ ಇವರು ದಾಳಿ ಮಾಡಬಹುದೆಂದು ಅರಿತಿದ್ದ ಪೊಲೀಸನೊಬ್ಬನು ಗರ್ಭಗುಡಿಯಲ್ಲಿ ಅವಿತುಕೊಂಡಿದ್ದ. ಇವರನ್ನು ನೋಡಿದ ತಕ್ಷಣವೇ ಮೂವರ ಮೇಲೆ ಏಪ್ರಿಲ್ 1 ಮುಂಜಾನೆ ಗುಂಡಿನ ಮಳೆ ಸುರಿದನು. ಆಗ ಇವರು ದಾಳಿ ಮಾಡಬಹುದೆಂದು ಅರಿತಿದ್ದ ಪೊಲೀಸನೊಬ್ಬನು ಗರ್ಭಗುಡಿಯಲ್ಲಿ ಅವಿತುಕೊಂಡಿದ್ದು ಇವರನ್ನು ನೋಡಿದ ತಕ್ಷಣವೇ ಮೂವರ ಮೇಲೆ ಏಪ್ರಿಲ್ 1 ಗುಂಡಿನ ಮಳೆ ಸುರಿದನು. ಆಗ ಹೊಸ ರೀತಿಯ ಜನ ಸೂರ್ಯೋದಯವನ್ನು ಕಂಡಿರಲಿಲ್ಲ. ಆದರೆ ತಮ್ಮ ಗ್ರಾಮದಲ್ಲಿ ಗುಂಡಿನ ಶಬ್ದ ಕೇಳಿ ಆಘಾತದಿಂದ ದೇವಸ್ಥಾನದ ಕಡೆಗೆ ಧಾವಿಸಿ ತಂಡೋಪತಂಡವಾಗಿ ಬಂದು ಅಂತಿಮ ನಮನ ಸಲ್ಲಿಸಿದರು. ಹೀಗೆ ಮೂವರು ದೇವಸ್ಥಾನದ ಮುಂಭಾಗದಲ್ಲಿ ಹುತಾತ್ಮರಾದರು. ಈ ಹೋರಾಟದ ಘೋಷಣೆಯಾದ ಮಾಡು ಇಲ್ಲವೇ ಮಡಿ ನಿಜವಾಯಿತು. ಮುಂಬೈ ಕರ್ನಾಟಕದಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಹುತಾತ್ಮರಾದ ಮೂವರ ಶವಗಳನ್ನು ಹಾವೇರಿಗೆ ತಂದು ಪಟ್ಟಣದ ಹೊರಭಾಗದಲ್ಲಿ ಹೂಳಲಾಯಿತು. ಇಂದು ಅಲ್ಲಿ ಇವರ ಸ್ಮರಣಾರ್ಥ ಭವನ ಹಾಗೂ ಸಮಾಧಿಗಳನ್ನು ನಿರ್ಮಿಸಲಾಗಿದೆ. ಹೀಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾದಾರ್ಪಣೆ ಮಾಡಿ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಏಕೈಕ ಕನ್ನಡಿಗ ನಮ್ಮ ಕೀರ್ತಿಗೆ ಪಾತ್ರನಾಗಿ ಚಿಲೇಜಾ ಚಳವಳಿಯಲ್ಲಿ ಹುತಾತ್ಮರಾದರು. ಇಂದಿನ ಯುವಕರಿಗೆ ಮಾದೇವಪ್ಪನವರ ತ್ಯಾಗಮಯ ನಿಸ್ವಾರ್ಥ ಜೀವನ, ರಾಷ್ಟ್ರಭಕ್ತಿ ಶಾಶ್ವತ ಸ್ಫೂರ್ತಿಯಾಗಲಿ.
1: ದೇಶಭಕ್ತ ಮೈಲಾರ ಮಹಾದೇವಪ್ಪ, ಇವರ ಬಗ್ಗೆ ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ. ನೆರವು ಶೈಲಜಾ ರಾಜ್ಕುಮಾರ್.

0: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಎಂದಿನಂತೆ ಇವತ್ತು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಮನುಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಇದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಕೇಳುಗರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಸಾಮಾಜಿಕ ಆರೋಗ್ಯದ ಬಗ್ಗೆ ಸ್ವಾಮೀಜಿಯವರು ನಮಗೆ ತಿಳಿಸ್ತಾ ಇದ್ರು. ನಮ್ಮ ಶರಣರು ಇಡೀ ಜಗತ್ತಿನಲ್ಲಿ ಇರತಕ್ಕಂತಹ ಜೀವರಾಶಿಯ ಬಗ್ಗೆ ತುಂಬಾನೇ ಒಂದು ಸಂಬಂಧವನ್ನ ಹೊಂದಿದ್ರು, ಅದರ ಬಗ್ಗೆ ತುಂಬಾ ಮಹತ್ವ ಕೊಡ್ತಾ ಇದ್ರು. ಅದಕ್ಕಾಗಿನೇ ನಮ್ಮ ಬಸವಣ್ಣನವರು ಹೇಳಿದ್ರು, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಈ ವಚನ ಕೂಡ ಅದೇ ವಿಷಯವನ್ನೇ ಸಾರತ್ತೆ. ಹೀಗಾಗಿ ಸ್ವಾಮೀಜಿಯವರು ಇವತ್ತು ನಮ್ಮ ಸಾಮಾಜಿಕ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಕರ್ತವ್ಯ ಏನು ಅನ್ನೋದ್ರ ಕುರಿತು ವಿಚಾರಗಳನ್ನ ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೇಳೋಣಂತೆ.
1: ಎಲ್ಲ ಶ್ರೋತೃಗಳು ನಮಸ್ಕಾರ. ಬಸವಣ್ಣನವರ ಹುಟ್ಟು ಮತ್ತು ಶರಣರ ಕ್ರಾಂತಿ, ಅನುಭವ ಮಂಟಪದ ಸ್ಥಾಪನೆ, ಮಹಾಮನೆಯ ಸ್ಥಾಪನೆ, ಇದು ಭಾರತದ ಇತಿಹಾಸದಲ್ಲಿ ಬಹಳ ದೊಡ್ಡ ಮೈಲುಗಲ್ಲು ಅಂತಾನೆ ಹೇಳಬೇಕು ಮೇಡಮ್. ಯಾಕಂದ್ರೆ ಮೊದಲು ಶರಣರು ಬರೋಕ್ ಮುಂಚೆ ಎಲ್ಲರೂ, ಎಲ್ಲ ಆಧ್ಯಾತ್ಮ ಜೀವಿಗಳು, ಧರ್ಮ ಜೀವಿಗಳು, ಪ್ರವಾದಿಗಳು ಹೆಚ್ಚಾಗಿ ಲೌಕಿಕ ಜೀವನವನ್ನು ಉಪೇಕ್ಷೆ ಮಾಡಿದ್ರು ಅಂತಾನೆ ಹೇಳಬೇಕು. ಈ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅನ್ನುವ ಮಾತು ಹೇಳೋದಾಗ್ಲಿ, ಅಥವಾ ಈ ಜಗತ್ತು ಮಾಯೆ ಅಂತಕ್ಕಂತಹದ್ದಾಗ್ಲಿ, ಇದು ಈ ರೀತಿ ಹೇಳ್ಬಿಟ್ಟು ಈ ಜಗತ್ತಿನ ಜೀವನಕ್ಕೆ ಹೆಚ್ಚಿನ ಬೆಲೆ ಕೊಟ್ಟಿರ್ಲಿಲ್ಲ. ಅದರ ಅರ್ಥ ಜಗತ್ತಿನ ಜೀವನ ಚೆನ್ನಾಗಿರ್ಲಿಲ್ಲ ಅಂತಲ್ಲ, ಚೆನ್ನಾಗಿತ್ತು. ಕೆಲವು ಸಂದರ್ಭದಲ್ಲಿ ಸುವರ್ಣ ಯುಗವನ್ನು ಕಾಣಿತು ಭಾರತ ದೇಶ.
0: ಹೌದು.
1: ಆದರೂ ಕೂಡ ಎಲ್ಲೋ ಒಂದು ಮನಸ್ಸಿನ ಒಳಗಡೆ ಇದು ಮಾಯೆ, ಅದರಲ್ಲೂ ಈ ಆಧ್ಯಾತ್ಮ ಜೀವಿಗಳಿಗಂತೂ ಜಗತ್ತು ಅಂದ್ರೆ ಮಾಯೆ ಅನ್ನೋದೇ ಇತ್ತು. ಶರಣರ ಕೆಲವು ವಚನಗಳನ್ನು, ಪ್ರಾರಂಭಿಕ ವಚನಗಳು ಹಾಗೆ ತೋರಿಸ್ಬಿಡುತ್ತೆ ನಮ್ಗೆ. ಆದ್ರೆ ಖಂಡಿತವಾಗಿ ಶರಣರು ಈ ಜಗತ್ತನ್ನ ಬಿಟ್ಟು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಮ ಪ್ರಭುಗಳದೊಂದು ವಚನ ಬರುತ್ತೆ, ಕೇಳಿರ್ಬೋದು, ನಾ ದೇವನಲ್ಲದೆ ನೀ ದೇವನೇ ಅಂತ ಕೇಳ್ತಾರೆ. ಪರಮಾತ್ಮನಿಗೆ ಸವಾಲ್ ಹಾಕ್ತಾರೆ, ನಾ ದೇವನಲ್ಲದೆ ನೀ ದೇವನೇ, ಯಾಕೆ ನಾನ್ ದೇವ್ರು ಅಂತ ಹೇಳ್ತೀನಿ ಅವ್ರು. ಅದಕ್ಕೂ ಮುಂದೆ ಹೇಳ್ತಾರೆ ಅವರು, ಹಸಿದಾಗ ಒಂದು ತುತ್ತು ಹೋಗರೋನಿಕ್ಕುವೆ, ತೃಷೆಗೆ ಒಂದು ಕುಡಿತ ನೀರನೆರೆಯುವೆ, ನೀ ದೇವನಾದ್ರೆ ಎನ್ನನೇಕೆ ಸಲಹೆ ಅಂತ ಕೇಳ್ತಾರ. ಅಂದ್ರೆ ಸಾಧಕಾವಸ್ಥೆಯಲ್ಲಿ ಕಠಿಣ ಪ್ರಸಂಗಗಳು ಬಂದಾಗ ಅವರು ದೇವ್ರ ಜೊತೆ ಪ್ರೀತಿಯಿಂದ ಸಂವಾದ ಮಾಡ್ತಾರೆ. ಅಲ್ಪ ನನ್ಗೆ ಯಾಕೋ ನಾನೇ ದೇವ್ರು ಅನ್ನಿಸ್ತಾ ಇದೆ, ಯಾಕೆ ನನಗೆ ಹಸಿವಾಗ್ತಾ ಇದೆ ಅಂದ್ರೆ ನಾನು ಹೋಗಿ ಭಿಕ್ಷೆ ಬೇಡಾದ್ರೂ ಊಟ ಮಾಡ್ತೀನಿ, ತೃಷಿ ಆಗಿದೆ ಅಂದ್ರೆ ಬಾಯಾರಿಕೆ ಆಗಿದೆ ಅಂದ್ರೆ ಒಂದು ಕುಡಿಕೆ ನೀರಾದ್ರೂ ಕೇಳಿ ಕುಡಿತೀನಿ ನಾನು, ನೀನು ನನಗೆ ತಂದ್ಕೊಡ್ತೀಯಾ, ನೀನು ನನಗೆ ತಂದ್ಕೊಡ್ತೀಯನಪ್ಪ, ನಾ ದೇವ ಕಾಣ ಅಂದ್ರೆ ಅದೊಂದು ಹಾಸ್ಯ ಪ್ರಸಂಗ ಇದ್ದ ಹಾಗೆ, ಅಥವಾ ಈ ತಾಯಿ ಮಕ್ಕಳ ನಡುವೆ ಜಗಳ ನಡೀತಿರ್ತದಲ್ಲ ಹಾಗೆ. ಅಂದ್ರೆ ಇದರ ಅರ್ಥ ದೇಹಕ್ಕೆ ಮತ್ತು ಜಗತ್ತಿನ ಜೀವನಕ್ಕೆ ಬಹಳ ಮಹತ್ವ ಕೊಟ್ರು ಶರಣರು. ಇದು ತ್ಯಾಜ್ಯ ಅಲ್ಲ, ಇದು ಹೇಯ ಅಲ್ಲ, ಇದು ಹೇಯ ಆಗಿರ್ತಕ್ಕಂಥದ್ದು ಅದು ನಮ್ಮ ತಪ್ಪಿಂದ ಅಥವಾ ನಮ್ಮ ಅಜ್ಞಾನದಿಂದ. ಅದನ್ನ ಸರಿಪಡಿಸ್ಕೊಂಡ್ರೆ ಈ ಜಗತ್ತೇ ಪೂಜ್ಯವಾಗತ್ತೆ, ಈ ಜಗತ್ತೇ ಸಹ್ಯವಾಗತ್ತೆ, ಈ ಜಗತ್ತಿನ ಜೀವನ ಮಾನ್ಯವಾಗತ್ತೆ. ಅದು ಇವಾಗ ನಮಗೆಲ್ರಿಗೂ ಅನುಭವಕ್ಕೆ ಬರ್ತಾ ಇದೆ. ಪಾಶ್ಚಿಮಾತ್ಯ ಶಿಕ್ಷಣ, ವೈಜ್ಞಾನಿಕ ಸಾಧನಗಳ ಅಳವಡಿಕೆ, ವೈಜ್ಞಾನಿಕ ಜೀವನ ಮತ್ತು ಪರದೇಶಗಳಲ್ಲಿರುವಂತಹ ಸ್ವಚ್ಛತಾ ಪ್ರಜ್ಞೆಯನ್ನ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಹೀಗಾಗಿ ಜಗತ್ತಿಗೆ ಮಹತ್ವ ಕೊಡಬೇಕು ಅನ್ನೋದು ಈಗ ಅರ್ಥ ಆಗಿದೆ ಭಾರತೀಯರಿಗೆ. ಆದ್ರೆ 12ನೇ ಶತಮಾನದ ಪರಿಸ್ಥಿತಿಯಲ್ಲಿ ಇದನ್ನ ತಿರಸ್ಕಾರ ಮಾಡ್ತಾ ಇದ್ರು. ಅದಕ್ಕೆ ಒಬ್ಬ ಶರಣೆ ಗಜೇಶ ಮಸಣಮ್ಮ ಅಂತ ಅವ್ರ ಹೆಸರು ಹೇಳೋಣ, ಅಂದ್ರೆ ಗಜೇಶ ಮಸಣಯ್ಯಗಳ ಪತ್ನಿ ಅಂತ ಸಮಗ್ರ ವಚನ ಸಾಹಿತ್ಯ ಸಂಪುಟದಲ್ಲಿ ಹಾಕಿದ್ದಾರೆ, ಆದ್ರೆ ನಿಜವಾದ ಹೆಸರು ತಿಳಿದು ಬಂದಿಲ್ಲ ಅಂತ. ಗಜೇಶ ಮಸಣಯ್ಯ ಅಂತ ಒಬ್ರು ಶರಣರಿದ್ರು, ಅವರ ಪತ್ನಿ ಇವರು, ಆದ್ರಿಂದ ನಾನು ಅನ್ನೋದು ಮಸಣಮ್ಮ ಅಂತಾನೆ ಇಟ್ಕೊಳ್ಳೋಣ. ಅದ್ಭುತವಾದಂತ ಒಂದು ಕ್ರಾಂತಿಕಾರಕ ವಚನ ಹೇಳ್ತಾರೆ ಅವ್ರು. ಅಲ್ಲಿಂದಾನೆ ನಮ್ಮ ಈ ಸಾಮಾಜಿಕ ಆರೋಗ್ಯದ ವಿಷಯವನ್ನ ಮುಂದುವರಿಸೋದು ಮತ್ತು ವಿವರಿಸೋದು ತುಂಬಾ ಒಳ್ಳೇದು ಅಂತೇನೋ ಅನ್ಸುತ್ತೆ. ತುಂಬಾ ಅದ್ಭುತವಾದ ವಚನ ಅದು, ಅತ್ಯಂತ ಕ್ರಾಂತಿಕಾರಕವಾದ ವಚನ. ಅವ್ರು ಹೇಳ್ತಾರೆ, ಹೊನ್ನ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಹೊನ್ನಿಂಗೆಯು ಲಿಂಗಕ್ಕೆ ವಿರುದ್ಧವೇ, ಹೆಣ್ಣ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಹೆಣ್ಣಿಂಗೆಯು ಲಿಂಗಕ್ಕೆ ವಿರುದ್ಧವೇ, ಮಣ್ಣ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಮಣ್ಣಿಂಗೆಯು ಲಿಂಗಕ್ಕೆ ವಿರುದ್ಧವೇ, ಅಂಗವ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು,

0: ಅಂಗಕ್ಕೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಇಂದ್ರಿಯಂಗಳ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು. ಇಂದ್ರಿಯಂಗಳಿಗೆಯೂ ಲಿಂಗಕ್ಕೆ ವಿರುದ್ಧವೇ. ಜಗವ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು. ಜಗಕ್ಕೆಯೂ ಲಿಂಗಕ್ಕೆ ವಿರುದ್ಧವೇ? ಇಲ್ಲ, ಇವ್ಯಾವೂ ವಿರುದ್ಧ ಅಲ್ಲ. ಈಗ ದೇಹ ಮಾಯೆ ಅಂತಂದ್ರು, ಈ ಇಂದ್ರಿಯಗಳು ನಮ್ಮನ್ನು ಕೊಲ್ತವೆ, ಇಂದ್ರಿಯಗಳು ನಮ್ಗೆ ವಿರುದ್ಧ ಅಂತಂದ್ರು. ಇಲ್ಲಪ್ಪ, ಇಂದ್ರಿಯ ಇಲ್ದಿದ್ರೆ ನೀನು ಹೇಗೆ ಊಟ ಮಾಡ್ತೀಯ? ನಾಲ್ಗೆ ಕೆಟ್ಟದ್ದು ಅಂತ ನಾಲ್ಗೆ ಕತ್ತರಿಸಾಕ್ಬಿಡೋದಪ್ಪ, ಆಗತ್ತಾ? ಕಣ್ಣು ಕೆಟ್ಟದ್ದು ಅಂತ ಹೇಳಿ ನಾವು ಉಣಕಲ್ ಸಿದ್ದಪ್ಪಜ್ಜವ್ರ ಜೀವನದಲ್ಲಿ ಕೇಳ್ತೀವಿ. ಅವರು ಭಿಕ್ಷಕ್ಕೆ ಹೋದಾಗ ಹೆಣ್ಣನ್ನ ನೋಡಿದರು, ವಿಕಾರ ಆಯ್ತು ಅಂತೇಳಿ ಬಂದು ಕಣ್ಣಿಗೆ ಎಕ್ಕೆ ಹಾಲು ಹಾಕ್ಬಿಟ್ಟು ಮಣ್ಣು ತುಂಬಿಡ್ತಾರೆ, ಕಣ್ಣು ಹೊಟ್ಟೋಗ್ಬಿಟ್ವು. ಸಿದ್ದಪ್ಪಜ್ಜವ್ರಿಗೆ ಒಬ್ರಿಗೆ ಸಿದ್ಧಿ ಆಗಿರ್ಬೋದು, ಆದರೆ ಕಣ್ಣು ಅದು ಇಂದ್ರಿಯಗಳಲ್ಲೆಲ್ಲ ಪ್ರಧಾನವಾದ ಇಂದ್ರಿಯ ಅಂತ ಹೇಳ್ತಾರೆ. ಕಣ್ಣಾಗಲಿ, ಕಿವಿಯಾಗಲಿ, ಚರ್ಮ ಆಗಲಿ, ಯಾವ ಒಂದಕ್ಕಿಂತ ಒಂದು ವಿಶೇಷನೇ ಇದೆ. ಒಂದನ್ನು ಬಿಟ್ಟು ಒಂದು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ನಾವು. ಆದ್ದರಿಂದ ಇಂದ್ರಿಯಗಳಾಗಲಿ, ದೇಹ ಆಗಲಿ, ಅಂಗ, ಇಂದ್ರಿಯ, ಜಗತ್ತು, ಹೊನ್ನು ಹೆಣ್ಣು ಮಣ್ಣು, ಮಾಯೆ ಮಾಯೆ ಮಾಯೆ ಅಂತ ಹೇಳ್ತಿದ್ರು. ಅವ್ರು ಹೇಳ್ತಾರೆ, ಹೊನ್ನು ಬಿಟ್ಟು ಹೆಂಗಪ್ಪ ನೀನು ಲಿಂಗವನ್ನು ಒಲಿಸ್ತೀಯ? ಹೆಣ್ಣು ಬಿಟ್ಟು ಲಿಂಗನ ಒಲಿಸ್ತೀನಿ ಅನ್ನೋದಾದ್ರೆ ನಿನ್ನನ್ನು ಹಡದಿರೋ ತಾಯಿನೇ ಹೆಣ್ಣು. ನಿನಗೆ ಹೆಣ್ಣು ಗುರು ಆಗ್ಬೋದು, ಸಹೋದರಿ ಆಗ್ಬೋದು, ಹೆಂಡತಿಯಾಗಿ ಸಲತಕ್ಕಂಥವಳು. ಇಂತಹ ಹೆಣ್ಣನ್ನು ನೀನು ಮಾಯೆ ಅಂದ್ಬಿಟ್ರೆ ಹೇಗೆ ನಿನ್ನ ಲಿಂಗ ಒಲಿತಾನೆ, ಪರಮಾತ್ಮ ಹೇಗೆ ಒಲಿತಾನೆ?
1: ಅದಕ್ಕೆ ಹೇಳಿರೋದು ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ. ಹಾ,
0: ಪ್ರಭುದೇವರ ವಚನ ಅದು. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಶೆಯ ಮಾಯೆ ಕಾಣ. ಇದನ್ನ ಪುರುಷ ವರ್ಗ ಅಥವಾ ಋಷಿಗಳು ಯಾರು ಇದನ್ನ ಮೊದಲು ಆ ಕಲ್ಪನೆ ಕೊಟ್ಟರು ಗೊತ್ತಿಲ್ಲ, ಅವರು ತಮ್ಮ ದೋಷವನ್ನ ಈ ಮೂರು ಮೇಲೆ ಹಾಕ್ಬಿಟ್ರು. ಯಾಕಂದ್ರೆ ಈ ಹೆಣ್ಣು ಚೈತನ್ಯ, ಹೆಣ್ಣಿಲ್ದೆ ಸೃಷ್ಟಿ ಸಾಧ್ಯವೇ ಇಲ್ಲ ಅಂತದ್ರಲ್ಲಿ ಮಣ್ಣು ಹೊನ್ನಿನ ಜೊತೆಗೆ ಸಮೀಕರಣ ಮಾಡ್ಬಿಟ್ರು. ಬಹಳ ದೊಡ್ಡ ಅಪರಾಧ ಇದು, ಅಪರಾಧನಂತೆ ಕರೀತೀನಿ ನಾನು ಇದನ್ನ. ಆದ್ರಿಂದ ಆಕೆ ಕೇಳ್ತಾರೆ, ಮಸಣಮ್ಮಗಳು, ಹೊನ್ನ ಬಿಟ್ಟು, ಹೆಣ್ಣ ಬಿಟ್ಟು, ಮಣ್ಣ ಬಿಟ್ಟು ಹೆಂಗ ಪೋಲಿಸ್ತೀಯ ನೀನು? ಹೋಗ್ಲಿ, ಜಗತ್ತನ್ ಬಿಟ್ಟು, ಜಗತ್ ಮಾಯೆ ಅಂತ ಅಂದ್ಬಿಟ್ಟೆ, ಮಿಥ್ಯ ಅಂದಿಯಲ್ಲ, ಜಗತ್ ಬಿಟ್ಟು ಎಲ್ಲ ಹೋಗ್ತೀಯ ನೀನು? ಜಗತ್ ಮಾಯೆ ಅಂತ ಅಂದಾಗಿದ್ರೆ, ಮಿಥ್ಯ ಅನ್ನೋದಾಗಿದ್ರೆ ಅದನ್ನ ಬಿಟ್ಟು ಎಲ್ಲೋ ಹೋಗಿ ಬರಲ್ಲ. ಇಷ್ಟೇ ಹೇಳ್ಬಿಡೋದಿಲ್ಲ ಅವರು, ಇದು ಮಾಯೆ ಅಲ್ಲಪ್ಪ ಅಂತ ಹೇಳ್ಬಿಡೋದಿಲ್ಲ. ಎಲ್ಲಿ ನಾವು ತಪ್ಪಿದೀವಿ, ವಚನ ಮುಂದುವರಿಯುತ್ತೆ. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು, ಇದನ್ನ ನಾವು ಗಮನಿಸ್ಬೇಕು. ಲಿಂಗಕ್ಕೆ ಮೂರು ಸ್ವರೂಪವನ್ನು ಕೊಡ್ತಾರ ಅವರು. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸನರಿದಡೆ ಕಾಣಬಹುದು, ಮರೆದಡೆ ಕಾಣಬಾರದು. ನೀನು ದೋಷ ಇರೋದು ಹೊರಗಲ್ಲ,
1: ನನ್ನೊಳಗೆ.
0: ಪ್ರತಿಯೊಬ್ಬರೊಳಗೆ ನಮ್ ದೋಷ ಇದೆ. ಪರಮಹಂಸ ಯೋಗಾನಂದರ ಗುರುಗಳು ಯುಕ್ತೇಶ್ವರರು ಅಂತ ಇದ್ರು. ಅವ್ರಿಗೆ ಕೇಳ್ತಾರ ಒಂದ್ಸಾರಿ ಯಾರೋ ಒಬ್ರು ಶಿಷ್ಯರಿಗೆ ಒಂದು ಪ್ರಶ್ನೆ ಮಾಡ್ತಾರೆ, ಹೆಣ್ಣು ಅಂದ್ರೆ ನರಕದ ದ್ವಾರ ಅಂತ ಒಬ್ಬ ಯಾರೋ ಸಂತ ಹೇಳ್ಬಿಟ್ಟಿದನಲ್ಲ ಗುರುಗಳೇ, ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಅದೇನು ಹಂಗೇನಲ್ಲ, ಅದು ಹೇಳದವನಿಗೆ ಸಣ್ಣ ಹುಡುಗನಿಂದ ಯಾವುದೋ ಒಂದು ಹೆಣ್ಣು ಕಾಡಿರ್ಬೇಕು, ಅದಕ್ಕೆ ಹೆಣ್ಣನ್ನೇ ನರಕದ್ವಾರ ಅಂತ ಅಂದ್ಬಿಟ್ಟಿದ್ದಾನೆ ಅವನು. ನರಕದ್ವಾರ ಹೇಗಾಗತ್ತ? ಅದು ಸಾಧ್ಯ ಇಲ್ಲ. ತಾಯಿ ಹೆಣ್ಣು,
1: ಹೌದು.
0: ಆಮೇಲೆ ಎಲ್ಲ ಸೃಷ್ಟಿಯ ಒಂದು ಅಂಗನೇ, ಹೆಣ್ಣಿಲ್ದೆ ಗಂಡಿಲ್ಲ, ಗಂಡಿಲ್ದೆ ಹೆಣ್ಣಿಲ್ಲ. ಆದ್ರಿಂದ ಅವರು ನಮಗೆ ಪರಿಹಾರ ಸೂಚಿಸ್ತಾರೆ ಮಸಣಮ್ಮನವರು. ಪರಮಾತ್ಮನ ಸ್ವರೂಪಗಳು ಮೂರು, ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತ. ಈ ಗುಣಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ, ಅಂದ್ರೆ ಪರಂಜ್ಯೋತಿ ಸ್ವರೂಪ ಅಂದ್ರೆ ಅರಿವು, ಪರಮ ಕರುಣೆ ಅಂದ್ರೆ ಎಲ್ಲದರ ಮೇಲೂ ಆ ಪರಮಾತ್ಮ ಕರುಣೆ ನಿಜ, ಆ ಗುಣವನ್ನು ನಾವು ಅಳವಡಿಸ್ಕೊಳ್ಳೋದು, ಕಾರುಣ್ಯವನ್ನ ಅಳವಡಿಸ್ಕೊಳ್ಳೋದು. ಪರಮ ಕರುಣಿ ಪರಮ ಶಾಂತ, ಯಾವುದು ತಪಸ್ ಮಾಡೋದಕ್ಕೆ ಮುಂಚೆ ನಾವು ದೋಷವನ್ನ ನನ್ನೊಳಗಡೆ ಹುಡುಕೊಂಡು, ಏನೇ ಗಲಾಟೆಗಳ ಪ್ರಸಂಗ ಬರಲಿ, ಯಾರೋ ನಮ್ಮನ್ನು ತಿರಸ್ಕಾರ ಮಾಡಲಿ, ಏನೇ ಮಾಡಲಿ, ಶಾಂತವಾಗಿ ಕೆಲವು ಸಮಯ ಇದ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ. ಈ ಮೂರು ಗುಣಗಳನ್ನ ಅಳವಡಿಸ್ಕೋಬೇಕು, ಪರಮ ಜ್ಯೋತಿ ಸ್ವರೂಪವಾದ ಅರಿವು, ಕಾರುಣ್ಯ ಮತ್ತು ಶಾಂತಿ. ಇದನ್ನ ಅಳವಡಿಸ್ಕೊಂಡ್ರೆ ಲಿಂಗವನ್ನು ಅರಿಯೋದು ಸುಲಭ ಆಗುತ್ತೆ. ಅದು ಬಿಟ್ಬಿಟ್ಟು ನೀನು ಉಗ್ರನಾಗಿ ವೈರಾಗ್ಯದ ಹೆಸರಿನಲ್ಲಿ ಸಿಟ್ಟು ಮಾಡಿಕೊಂಡು ಎಲ್ಲವನ್ನೂ ತ್ಯಾಗ ಮಾಡಿ ಹಿಮಾಲಯಕ್ಕೆ ಹೋಗಿಯೋ ಅಥವಾ ಮತ್ತಾವುದೋ ಬೆಟ್ಟದ ಮೇಲೆ ಹೋಗಿ ಕೂತ್ರೆ ಎಷ್ಟು ದಿವಸ ಅಂತ ಕೂತ್ಕೋಬಹುದು? ಆ ತರ ಕೂತ್ಕೊಂಡವರು ಇದ್ದಾರೆ, ಕೂತ್ಕೊಳ್ಳಿ, ಅವ್ರು ಸಿದ್ಧಪುರುಷರು ಆಗಿರ್ಬೋದು, ಆಗಿರ್ಲಿ, ಆದ್ರೆ ಬಹಳ ಜನರಿಗೆ ಇದು ಸಾಧ್ಯ ಇಲ್ಲ. ಆದ್ರಿಂದ ಬದುಕಬೇಕಾದ್ರೆ ಅದೇ ನಾನು ಹೇಳ್ತಿರ್ತೀನಿ, ಹೇಗಿದ್ರು ನೀವು ಮದುವೆ ಮಾಡ್ಕೊಳ್ಲೇಬೇಕು, ಹೇಗಿದ್ರು ನೀವು ಸಂಸಾರದಲ್ಲಿ ಬದುಕಬೇಕು. ಆದ್ರೆ ಕುತ್ಸಿತ ಕುಹಕದ ಜೋಕ್ಗಳನ್ನ ಮಾಡಿಕೊಂಡು ಹೆಣ್ಮಕ್ಳನ್ನ ಕಾಡಿಸೋದಾಗ್ಲಿ, ಹೆಂಡತಿಯನ್ನ ಗೋಳು ಹಿಕ್ಕೊಳ್ಳೋದಾಗ್ಲಿ, ಈ ತರ ಮಾಡಬೇಡಿ. ಹೆಣ್ಣಿಗೂ ಒಂದು ಮನಸ್ಸಿದೆ, ಅವ್ರಿಗೂ ಕೂಡ ಹೃದಯ ಇದೆ. ಅದನ್ನ ಅರ್ಥ ಮಾಡಿಕೊಂಡು ನಾವು ಸಂಸಾರದಲ್ಲಿ ಪ್ರೀತಿಯನ್ನು ಕೊಟ್ಬಿಟ್ರೆ

0: ಪರಸ್ಪರರಿಬ್ರು ನನ್ಗೆ ಗಂಡ ಪ್ರೀತಿ ಕೊಡ್ಲಿಲ್ಲ ಅಂತ ಹೆಂಡತಿ ದೂರ ಹೇಳೋದು, ಹೆಂಡತಿ ಪ್ರೀತಿ ಕೊಡ್ಲಿಲ್ಲ ಅಂತ ಹೇಳಿ ಗಂಡ ದೂರ ಹೇಳಿದ್ರೆ ಸಮಸ್ಯೆ ಬಗೆಹರಿಯಲ್ಲ. ಅದ್ರ ಬದಲಾಗಿ ಈ ಸಮಸ್ಯೆ ಪರಿಹರಿಸೋದಕ್ಕೆ ನನ್ನ ಕಡೆಯಿಂದ ಏನ್ ಸಾಧ್ಯತೆ ಇದೆ ಅದನ್ನ ಮಾಡಕ್ಕೆ ಎಲ್ಲರೂ ಯೋಚನೆ ಮಾಡಿಬಿಟ್ರೆ ಈ ಕುಟುಂಬ ಅನ್ನುವಂಥದ್ದು ತುಂಬಾ ಚೆನ್ನಾಗಾಗುತ್ತೆ, ಜಗತ್ತು ಅನ್ನುವಂಥದ್ದು ತುಂಬಾ ಚೆನ್ನಾಗಾಗುತ್ತೆ. ದೇವ್ರನ್ನ ಹುಡುಕೊಂಡು ನೀವೆಲ್ಲೂ ಅಲಿಬೇಕಾಗಿಲ್ಲ, ನಿಮ್ಮ ಮನೆಯೇ ಮಂತ್ರಾಲಯ ಆಗೋಗ್ಬಿಡುತ್ತೆ. ಅದ ಒಂದು ಹಾಡು ಬರ್ತಿರುತ್ತೆ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಹೊಸ ಚಿಂತನೆ ಅಳವಡಿಸ್ಕೋಬೇಕು. ಹಿಂಗ ಅಳವಡಿಸ್ಕೊಂಡ್ರೆ ಅದು ಆನಂದದ ಮೂಲ, ಆನಂದ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಇನ್ಮೇಲೆ ನಾನು ಎಲ್ಲರಿಗೂ ಅದೇ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನೆಗೆಟಿವಿಟಿ ಬಿಟ್ಬಿಡಿ, ಮಾಯೆ ಅನ್ನೋದು ಬಿಟ್ಬಿಡಿ, ಆಮೇಲೆ ಇನ್ನೊಬ್ಬರ ಮೇಲೆ ಆರೋಪ ಕೊಡೋದನ್ನ ಬಿಟ್ಬಿಡೋಣ. ನಾನು ಹೇಗೆ ಸರಿ ಹೋಗ್ಬೇಕು, ಲೋಕದಾಡೋಂಕ ನೀವೇಕೆ ತಿದ್ದುವಿರಿ?
1: ಹೌದು,
0: ತನು ಮನ ಸಂತೈಸ್ಕೊಂಡ್ಬಿಟ್ರೆ ಅಲ್ಲೇ ಸ್ವರ್ಗ ನಿರ್ಮಾಣ ಆಗ್ಬಿಡುತ್ತೆ, ಅಲ್ಲೇ ಸ್ವರ್ಗ ನಿರ್ಮಾಣ ಆಯ್ತು. ಆದ್ರಿಂದ ನಾವು ತಿಳ್ಕೊಬೇಕು, ಈ ಕುಟುಂಬ ಅನ್ನುವಂತಹದ್ದು ಅದು ನಮಗೆ ಪೂಜ್ಯವಾಗಬೇಕು. ಕುಟುಂಬದ ಪರಿಸರ ಅದು ಆನಂದದ ತಾಣ ಆಗ್ಬೇಕು. ಹಾಗೆ ಎಲ್ಲರೂ ರೂಪಿಸ್ಕೊಂಡ್ರೆ ಸಾಮಾಜಿಕ ಆರೋಗ್ಯ ಅಲ್ಲಿಂದ ಶುರುವಾಗ್ಬಿಡುತ್ತೆ.
1: ತುಂಬಾ ಒಳ್ಳೆಯ ವಿಚಾರಗಳನ್ನ ತಿಳಿಸಿದ್ರು ಕೇಳುಗರೇ ಸ್ವಾಮೀಜಿಯವರು. ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳಿ ಅಂದ್ರೆ, ನಮ್ಮ ಮನದ ಮುಂದಣ ಆಸೆಗಳನ್ನ ನಾವು ನಿಗ್ರಹಿಸಿಕೊಳ್ಬೇಕು. ಇದು ನಮ್ಮಲ್ಲೇ ಇದೆ, ನಮ್ಮ ಕೈಯಲ್ಲೇ ಇದೆ ಅಂತ ಹೇಳಿ ಹೇಳ್ತಾ, ಸಾಮಾಜಿಕ ಆರೋಗ್ಯದ ಮೂಲವಾದಂತಹ ಕುಟುಂಬ ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ಎಲ್ಲರೂ ಪ್ರೀತಿಯಿಂದ ಒಗ್ಗೂಡ್ಬೇಕು ಅಂತ ಹೇಳ್ತಾ ತಮ್ಮ ವಿಚಾರಧಾರೆಯನ್ನ ತಿಳಿಸಿದ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮತ್ತೆ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
5: ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ.
6: ಆಕಾಶವಾಣಿ ಧಾರವಾಡ.
7: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
8: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
9: ನಾನು ಡಾಕ್ಟರ್ ರಿಕಿತಾ ಆರ್ಮದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
7: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

ಪ್ರೋಗ್ರಾಂ ನಿಮ್ಮ ಮೆಚ್ಚಿನ ರೇಡಿಯೋನ ನೀವು ಇವತ್ತು ಇಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದೀರಿ. ಹಿಂದನೂ ಕೇಳ್ತಿದ್ರಿ, ಇನ್ನು ಮುಂದನೂ ಕೇಳೇ ಕೇಳ್ತೀರಿ ಅನ್ನೋದು ನಮ್ಮ ಆಶಯ. ಮನೆಯ ಯಾವುದೋ ಮೂಲೆಯೊಳಗೆ ಕೂತು ನಿಮ್ಮ ಮನೆ ತುಂಬ ಇಂಪನ್ನ ತುಂಬೋ ನಿಮ್ಮ ರೇಡಿಯೋ ವಿಶ್ವದ ಮೂಲೆ ಮೂಲೆಯ ಸುದ್ದಿಗಳನ್ನು ನಿಮ್ಮ ತನಕ ತರ್ತದೆ. ಒಂದು ಪ್ರಭಾವಶಾಲಿ ಮಾಧ್ಯಮವಾಗಿ ಈ ಧ್ವನಿಪೆಟ್ಟಿಗೆ ಜಾಗತಿಕ ಭ್ರಾತೃತ್ವವನ್ನು ಎತ್ತಿ

0: ಹಿಡಿತದೆ. ಮಾಹಿತಿ ಸಂಗ್ರಹಕ್ಕೆ, ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ, ಲಿಂಗ ಸಮಾನತೆಗೆ ರೇಡಿಯೋ ಸದಾ ಪುಷ್ಟಿ ನೀಡುವಂಥ ಮಾಧ್ಯಮವಾಗಿದೆ. ಡಿಜಿಟಲ್ ಯುಗದತ್ತ ಹೆಜ್ಜೆ ಹಾಕ್ತಿರೋ ರೇಡಿಯೋ ಜಗತ್ತಿನಾದ್ಯಂತ ಅತಿ ಹೆಚ್ಚು ಕೇಳುಗರನ್ನ ಮುಟ್ಟುವ ಮಾಧ್ಯಮ. ಮಹಿಳಾ ಸಶಕ್ತೀಕರಣ ಮತ್ತು ಲಿಂಗ ಸಮಾನತೆಯನ್ನ ಎತ್ತಿ ಹಿಡಿಯುವ ಯುನೆಸ್ಕೋದ ಸದುದ್ದೇಶವನ್ನ ಸಾರ್ಥಕಗೊಳಿಸಿರೋ ಮಾಧ್ಯಮ ರೇಡಿಯೋ ಮಾಧ್ಯಮ. ಈ ನಿಟ್ಟಿನಾಗ ಇವತ್ತ ಭಾರತದಾಗೂ ರೇಡಿಯೋ ತನ್ನ ಪ್ರಭಾವವನ್ನ ಬೀರ್ತಾ ಅದ ಅನ್ಲಿಕ್ಕೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಕೇಳುಗರ ಭಾಗವಹಿಸುವಿಕೆನ ಸಾಕ್ಷಿ.
1: ಮನೆಯೊಳಗೆ ತಂದೆ ತಾಯಿ ಸಹಿತ ಮಕ್ಕಳಿಗೆ ಬುದ್ಧಿ ಹೇಳಂಗಿಲ್ಲ, ಆದ್ರೆ ನಮ್ ರೇಡಿಯೋ ಮಾತ್ರ ಎಲ್ಲರಿಗೂ ತಂದೆ ತಾಯಿ ನಿಂತದ ಮೇಡಮ್. ದೊಡ್ಡ ಖುಷಿ ನಮ್ಗಿದೆ.
2: ಜನರಿಗೆ ಬಹಳ ಒಂದು ಒಳ್ಳೆ ಕೆಲಸ ಮಾಡ್ತ ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು ಮೇಡಮ್. ಅದ
3: ಬಹಳ ಜನಕ್ಕೆ ಆಕಾಶವಾಣಿ ಅಂದ್ರೆ ಏನು ಸ್ಟುಡಿಯೋದಾಗ ನಿಂತು ಭಾಷಣ ಮಾಡೋದು ಬಿಡ್ರಿ, ಆಮೇಲೆ ಸ್ಟುಡಿಯೋದಾಗ ಯಾರು ಪ್ರೊಫೆಸರ್ಸ್ ದೊಡ್ಡ ದೊಡ್ಡ ಜನ ಅಷ್ಟ ಹೋಗ್ತಾರೆ, ಹಂಗಲ್ಲ. ಇದು ರೈತರಿಗೆ ಕೂಡ ಮುಕ್ತವಾದಂತಹ ಬಾಗಿಲು ಈ ಆಕಾಶವಾಣಿ. ಮಕ್ಕಳಿಗೆ ಕೂಡ ಒಳಗೆ ಕರ್ಕೊಂಡು ಅವರ ಪ್ರತಿಭೆಯನ್ನು ಬೆಳಕಿಗೆ ತರುವಂತಹ ಪ್ರಯತ್ನ ಆಕಾಶವಾಣಿಯಿಂದ ಆಗ್ತದೆ. ರೈತರು, ಮಹಿಳೆಯರು, ಯುವಕರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಹೀಗೆ ಸಮಾಜದ ಬೇರೆ ಬೇರೆ ಸಮುದಾಯಗಳಿಗೆ ಇದು ಆಕಾಶವಾಣಿ ತನ್ನ ವೈಚಾರಿಕ ಆಹಾರವನ್ನು ಪೂರೈಸ್ತಾ ಇರ್ತದೆ ಅನ್ನೋ ಮಾತು ಎಲ್ಲರಿಗೂ ಈಗ ಮನವರಿಕೆ ಆಗಿದೆ.
0: ಭಾರತದಾಗ ಆಕಾಶವಾಣಿ ಅತಿ ಜನಪ್ರಿಯ ರೇಡಿಯೋ ಮಾಧ್ಯಮ. ನಮ್ಮ ದೇಶದಾಗ ರೇಡಿಯೋದ ಇತಿಹಾಸ, ಇವತ್ತು ರೇಡಿಯೋದ ಪ್ರಭಾವ, ಅಲ್ದ ಭವಿಷ್ಯದಾಗೂ ರೇಡಿಯೋದ ತಾಂತ್ರಿಕತೆಯ ಬಗ್ಗೆ ಒಂದು ಚಿತ್ರಣ ಕೊಡುವ ರೂಪಕ ತರಂಗಗಳ ಬೆನ್ನೇರಿ.

0: ತರಂಗಗಳ ಬೆನ್ನೇರಿ. ಕೇಳುಗ್ರೆ, ಇವತ್ತು ಈಗ ಸದ್ಯ ನೀವು ರೇಡಿಯೋನ ಕೇಳ್ತಾ ಇದ್ದೀರಿ. ಮನರಂಜನೆ, ಮಾಹಿತಿ, ಜ್ಞಾನ ನೀಡ್ತಿರೋ ಅನೇಕ ಮಾಧ್ಯಮಗಳ ನಡುವೆ ಇವತ್ತು ಈ ರೇಡಿಯೋ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡದಷ್ಟೇ ಅಲ್ಲ, ಪರಿಣಾಮಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತದ. ನೀವು ರೇಡಿಯೋದ ವರ್ತಮಾನವನ್ನು ಈಗ ನೋಡ್ಲಿಕ್ಕತ್ತೀರಿ, ಕೇಳಲಿಕ್ಕತ್ತೀರಿ. ನಿಮ್ಮಲ್ಲಿ ಎಷ್ಟೋ ಜನ ಎಷ್ಟೋ ದಶಕಗಳಿಂದ ರೇಡಿಯೋನ ಕೇಳ್ಕೋತ ಬಂದಾರ. 50 ವರ್ಷಗಳ ಹಿಂದೆ ಏನೇನು ಕಾರ್ಯಕ್ರಮಗಳು ಪ್ರಸಾರವಾಗ್ತಿದ್ವು ಅನ್ನೋದನ್ನು ಸಹ ಇನ್ನೂ ಕೆಲವರು ಸ್ಪಷ್ಟವಾಗಿ ನೆನಪಿಟ್ಟಾರ. ಇದು ರೇಡಿಯೋದ ಶ್ರೀಮಂತ ಬುನಾದಿ, ಅದರ ಹೆಮ್ಮೆ, ಅದರ ಶಕ್ತಿ. ಇತಿಹಾಸದ ಪುಟಗಳನ್ನು ತಿರುಗಿಸಿ ಸ್ವಲ್ಪ ಹಿಂದೆ ನೋಡೋಣ. 1923 ಭಾರತ. ಬ್ರಿಟಿಷರು ಇನ್ನೂ ಆಳ್ತಿದ್ರು. ರೇಡಿಯೋ ಕ್ಲಬ್ ಆಫ್ ಬಾಂಬೆ ಸೇರಿದಂಗ ಇನ್ನೂ ಹಲವಾರು ರೇಡಿಯೋ ಕ್ಲಬ್ಗಳು ಸೇರಿಕೊಂಡು 1923 ಜುಲೈಯೊಳಗ ಪ್ರಸಾರ ಶುರು ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದ್ರು. 1927 ಜುಲೈ 23 ಒಂದು ಒಪ್ಪಂದದ ಪ್ರಕಾರ ದ ಪ್ರೈವೇಟ್ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಲಿಮಿಟೆಡ್ IBC ಅನ್ನೋ ಖಾಸಗಿ ಸಂಸ್ಥೆಗೆ 2 ರೇಡಿಯೋ ಕೇಂದ್ರಗಳನ್ನು ನಡೆಸಲಿಕ್ಕೆ ಅನುಮತಿಯನ್ನು ನೀಡಲಾಯಿತು. ಹೀಗಾಗಿ ಜುಲೈ 23, 1927 ಈ ದಿನ ಬಾಂಬೆ ರೇಡಿಯೋ ಕೇಂದ್ರ ಶುರುವಾಯಿತು.
1: Hello, and from me, Jones, welcome to the program.
0: ಮುಂದೆ 1927 August 26 ತಾರೀಕಿಗೆ ಕಲ್ಕತ್ತಾ ಸ್ಟೇಷನ್ ಶುರುವಾಯಿತು. ಆದ್ರೆ 1930 March 1 ತಾರೀಕಿಗೆ ಈ ಪ್ರೈವೇಟ್ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಲಿಮಿಟೆಡ್ IBC ಈ ಕಂಪನಿ ಮುಳುಗಿ ಹೋತು. ಪ್ರಸಾರ ಸೌಕರ್ಯವನ್ನ ಜವಾಬ್ದಾರಿಯನ್ನ ಸರ್ಕಾರನ ವಹಿಸ್ಕೋತು. ಈ ನಿಮಿತ್ತ 1930 April 1 ತಾರೀಕಿಗೆ ದ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ISBS ಅನ್ನೋದನ್ನ ಪ್ರಾಯೋಗಿಕವಾಗಿ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಮೇಲೆ 2 ವರ್ಷಗಳ ತನಕ ನಡೆಸಲಾಯಿತು.
1: Nowadays, what in those times seemed to be a daring move is glossed over or even ignored. Today, the general view is that it's not so much the nature but the quality of a composition that takes priority.
0: May 1932 ಕ್ಕೆ ಇದನ್ನು ಖಾಯಂ ಮಾಡಲಾಯಿತು. 1936 June 8 ತಾರೀಕಿಗೆ ISBS ಇದರ ಹೆಸರನ್ನ ಆಲ್ ಇಂಡಿಯಾ ರೇಡಿಯೋ ಅಂತ ಬದಲಿಸಲಾಯಿತು. 1947 ಇಸ್ವಿ ಭಾರತ ಸ್ವಾತಂತ್ರ್ಯ ಪಡೆದಾಗ ಆಲ್ ಇಂಡಿಯಾ ರೇಡಿಯೋ ಜಾಲದಾಗ 6

ಕೇಂದ್ರಗಳು ಮಾತ್ರ ಇದ್ವು. ದಿಲ್ಲಿ, ಬಾಂಬೆ, ಕಲ್ಕತ್ತಾ, ಮದ್ರಾಸ್, ಲಖನೌ ಮತ್ತು ತಿರುಚಿ. ಆವಾಗ ದೇಶದಾಗಿರೋ ಒಟ್ಟು ರೇಡಿಯೋ ಸೆಟ್ಗಳು ಎಷ್ಟಂತ ಗೊತ್ತಾ? ಬರೀ 2,75,000.

0: 1957 ಅಕ್ಟೋಬರ್ 3ನೇ ತಾರೀಕು ವಿವಿಧ ಭಾರತಿ ಸೇವೆಯನ್ನ ದೇಶದಾಗ ಶುರು ಮಾಡಲಾತು.
1: ಘರ್ ಸೆ ಚಲಾ ಥಾ ಯೇ ಸೋಚ್ತೆ ಹುಯೆ ಕಿ ಆಪ್ಸೆ ಯೂಂ ಕಹೂಂಗಾ ಐಸೆ ಕಹೂಂಗಾ ಗೋಯಾ ಬಡೆ ಬಡೆ ಖ್ಯಾಲಿ ಪಲಾವ್ ಪಕಾಯೆ ಥೆ ಮಗರ್ ಮಾಯಿಕ್ ಕೆ ಸಾಮ್ನೆ ಆತೆ ಹಿ ಸಾರಿ ಬಹಾದರಿ ಹರ್ಮ್ ಹೋ ಗಯಿ ಔರ್ ಭಾಯಿಯೋ ಯೇ ಮಾಯಿಕ್ ಹೈ ನಾ ಯಹಿ ಮೇರಿ ಸಬ್ಸೆ ಬಡಿ ಕಮ್ಜೋರಿ ಯೂಂ ಸಮಝಿಯೆ ಕಿ ಆಜ್ ಪಹಲಿ ಬಾರ್ ಮೈ ಮಾಯಿಕ್ ಕೆ ಸಾಮ್ನೆ ಆಯಾ ಹೂಂ ಇಸ್ಸೆ ಪಹಲೆ ನಾ ಕಿಸಿ ಜಲ್ಸೆ ಮೇ ಬೋಲಾ ಔರ್ ನಾ ಹಿ ರೇಡಿಯೋ ಪರ್ ಯಹಾಂ ಭಿ ಮೈ ಖುದ್ ನಹಿ ಆಯಾ ಹೂಂ ಆಪ್ಕಿ ಮೊಹಬ್ಬತ್ ಖೇಂಚ್ ಲಾಯಿ ಹೈ
0: ಎಫ್ಎಂ ಪ್ರಸಾರ ನಮ್ಮ ದೇಶದಾಗ ಮೊದಲಿಗೆ ಮದ್ರಾಸ್ದಾಗ 1977 ಜುಲೈ 23ನೇ ತಾರೀಕಿನಂದು ಶುರು ಮಾಡಲಾತು. 1990ರ ದಶಕದಾಗ ಇದನ್ನ ವಿಸ್ತರಿಸಲಾತು. ಅಂದಂಗ ಆಕಾಶವಾಣಿ ಅನ್ನೋ ಪದವನ್ನ 1936ರೊಳಗ ಹುಟ್ಟಿ ಹಾಕಿದವರು ಮೈಸೂರಿನ ಪ್ರೊಫೆಸರ್ ಎಂ ವಿ ಗೋಪಾಲಸ್ವಾಮಿ. ಇವತ್ತ ವಿವಿಧ ಭಾರತಿ, ಮುಖ್ಯವಾಹಿನಿ, ರಾಷ್ಟ್ರೀಯ ಚಾನೆಲ್, ಹೋಮ್ ನ್ಯೂಸ್ ಸರ್ವಿಸ್, 27 ಭಾಷೆಗಳೊಳಗೆ ಎಕ್ಸ್ಟರ್ನಲ್ ಸರ್ವಿಸಸ್, ಯುವವಾಣಿ ವಾಹಿನಿ, ಎಫ್ಎಂ ವಾಹಿನಿ ಅಂದ್ರೆ ರೇನ್ಬೋ, ಗೋಲ್ಡ್ ಮತ್ತು ಅಮೃತ ವರ್ಷಿಣಿ, ಹಿಂಗ ಆಕಾಶವಾಣಿಯ ಅನೇಕ ಚಾನೆಲ್ಗಳು ಜನರ ಸೇವೆಗೆ ಕಂಕಣಬದ್ಧವಾಗಿ ನಿಂತಾವ. ಸಮಯದ ಈ ಅದ್ಭುತ ಪ್ರಯಾಣದಾಗ ರೇಡಿಯೋ ಪ್ರಸಾರದ ವೈಖರಿನೂ ಬದಲಾವಣೆ ಕಾಣ್ತಾ ಬಂತು. ತಾಂತ್ರಿಕತೆ ಬದಲಾದಂಗ ಪ್ರಸಾರನೂ ಬೆಳೀತು. ಜನರನ್ನ ಮಂತ್ರಮುಗ್ಧಗೊಳಿಸೋ ಅನೇಕ ನಾಟಕಗಳು, ಸಂಗೀತ ಕಾರ್ಯಕ್ರಮಗಳು ರೇಡಿಯೋದಾಗ ಕೇಳಿಬಂದ್ವು. ವಿಶೇಷವಾಗಿ ವಾರ್ತೆಗಳನ್ನ ತಪ್ಪದ ಕೇಳೋ ಜನ ಇದ್ರು, ಈಗೂ ಇದ್ದಾರ. ತನ್ನ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಮನಿ ಮನಿ ಮನ ಮನ ಮುಟ್ಟಿದ 200 ಕಿಲೋವಾಟ್ ಸಾಮರ್ಥ್ಯದ ಮೀಡಿಯಂ ವೇವ್ ಪ್ರಸಾರ ನಡೆಸ್ತಿರೋ ಧಾರವಾಡ ಆಕಾಶವಾಣಿಯ ಬಗ್ಗೆ ನಾಡೋಜ ಪಾಟೀಲ್ ಪುಟ್ಟಪ್ಪ ಅವರು ಹೇಳೋದು ಹಿಂಗ.
2: ನಾನು ಧಾರವಾಡ ಆಕಾಶವಾಣಿ ಕೇಂದ್ರವನ್ನ ಅದರ ಒಳಗಿನಿಂದಲೂ ಕಂಡಿದ್ದೇನೆ, ಹೊರಗೆ ನಿಂತು ಕೂಡ ನೋಡಿದ್ದೇನೆ. ಅದು ಒಂದು ರೀತಿಯಿಂದ ನಮ್ಮ ಜನಸಾಮಾನ್ಯರ ವಿಶ್ವವಿದ್ಯಾಲಯ ಇದ್ದಂತೆ. ಆ ವಿಶ್ವವಿದ್ಯಾಲಯದಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ಹೇಳಬಹುದು, ಆದರೆ ಆಕಾಶವಾಣಿ ಮನುಷ್ಯ ಪ್ರತಿಭೆಗೆ ನಿಲುಕತಕ್ಕಂಥ ಎಲ್ಲ ವಿದ್ಯೆಗಳನ್ನು, ಎಲ್ಲ ಜ್ಞಾನವನ್ನು ತನ್ನ ಕಾರ್ಯಕ್ರಮಗಳಲ್ಲಿ ಕೊಡ್ತಾ ಇದೆ. ಇದು ಯಾವ ಒಂದು 10-20 ವಿಶ್ವವಿದ್ಯಾಲಯಗಳು ಕೊಡದೇ ಇದ್ದಂಥ ಜ್ಞಾನವನ್ನು ಕೊಡ್ತದೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ.
0: ರೇಡಿಯೋ ಕಾರ್ಯಕ್ರಮಗಳ ಪೈಕಿ ಬಹಳ ಜನಪ್ರಿಯತೆಯನ್ನು ಪಡೆದದ್ದು ನಾಟಕಗಳ ಕಾರ್ಯಕ್ರಮ.
3: ಸರಿ, ಸ್ನಾನ ಗಿನ ಮಾಡಿ ಪೇಟೆಗೆ ಹೋಗ್ತೇನೆ, ಎಲ್ರಿಗೂ ಒಳ್ಳೊಳ್ಳೆ ಸಾಮಾನು ತರ್ತೀನಿ. ಪುಷ್ಪ, ನಾನು ಇವತ್ತು ಪೇಟೆಗೆ ಹೋಗ್ತಾ ಇದ್ದೀನಿ, ನಿನಗೆ ಏನು ತರಲಮ್ಮ?
4: ನನಗೆ ಕಸೂತಿ ಹಾಕೋಕೆ ದಾರ, ಸೂಜಿ, ಬಟ್ಟೆ ತಗೊಂಬಪ್ಪ, ಟೀಚರ್ ದಿನಾಲೂ ಹೇಳ್ತಿದ್ದಾರೆ ತಗೊಂಡ್ಬಾ ಅಂತ.
5: ನನಗೆ ಗೊಂಬೆ ಬೇಕು ಅಪ್ಪಾಜಿ, ಗೊಂಬೆ, ರಾಣಿ ಗೊಂಬೆ ಜೊತೆ ಮದುವೆ ಮಾಡ್ತೇನೆ.
6: ನನಗೆ ಗುಲಾಬ್ ಜಾಮೂನ್ ಬೇಕಪ್ಪಾಜಿ, ಇಷ್ಟು ದೊಡ್ಡದು ದೊಡ್ಡದು.
3: ಹಾ ಹಾ ಹಾ.
0: ಕೇಳುಗ್ರೆ, ಆಕಾಶವಾಣಿ ಧಾರವಾಡ ಕೇಂದ್ರ ಶುರುವಾದದ್ದು 1950ರ ಜನವರಿ 8ನೇ ತಾರೀಕಿನಿಂದ. ಆಕಾಶವಾಣಿಯನ್ನ ತಮ್ಮ ಕಾರ್ಯಕ್ರಮಗಳ ಮೂಲಕ ಶ್ರೀಮಂತಗೊಳಿಸಿದ್ರು ದರಾ ಬೇಂದ್ರೆ, ಹುಕ್ಕೇರಿ ಬಾಳಪ್ಪ, ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್, ಪಂಡಿತ್ ರವಿಶಂಕರ್, ಸುಕ್ರಿ ಬೊಮ್ಮಗೌಡ, ಇನ್ನೂ ಅಸಂಖ್ಯಾತ ದಿಗ್ಗಜರು. ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರನ್ನ ಸಂದರ್ಶಿಸಿದ ಅಮೋಘ ಕ್ಷಣಗಳನ್ನ ಆಕಾಶವಾಣಿ ಧಾರವಾಡ ಕೇಂದ್ರ ತನ್ನ ಧ್ವನಿ ಭಂಡಾರದಾಗ ಸೆರೆ ಹಿಡ್ಕೊಂಡದ.
7: ನಮಸ್ಕಾರ.
8: ನಮಸ್ಕಾರ ಮಹಾರಾಜ್.
7: ಬನಾರಸ್ ಬನಾರಸ್.

0: ಇವತ್ತು ಸಮುದಾಯ ರೇಡಿಯೋ ಪ್ರಸಾರ, ಕಮ್ಯುನಿಟಿ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡದ. ಈ ಬಗ್ಗೆ ಹೇಳ್ತಾರ ಆಕಾಶವಾಣಿಯೊಳಗೆ ಸುಪ್ರಿಂಟೆಂಡಿಂಗ್ ಇಂಜಿನಿಯರ್ ಅಂತ ಸೇವೆ ಸಲ್ಲಿಸಿದ್ದ ಶ್ರೀ ಆರ್ ನರಸಿಂಹಸ್ವಾಮಿ ಅವರು.
1: ಮೂರನೇ ಸ್ತರ ರೇಡಿಯೋದಲ್ಲಿ ಒಂದು ಅಂತ ಹೇಳಿದ್ರೆ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್, ಅದು ಫಸ್ಟ್ ಸ್ಟೇಜ್. ಎರಡನೇದು ಅಂತ ಹೇಳಿದ್ರೆ ಪ್ರೈವೇಟ್ ಎಫ್ಎಂ. ಮೂರನೇದು ಅಂತ ಹೇಳಿದ್ರೆ ಕಮ್ಯುನಿಟಿ ರೇಡಿಯೋ ಅಂತ. ಇದ್ರನ್ನ ಈ ಪಾಲಿಸಿನ ಮಾಡಿ ಸುಮಾರು ಒಂದು 15 ವರ್ಷ ಆಗಿದೆ ಸರ್ಕಾರದಿಂದ. ಈಗಾಗಲೇ ಸುಮಾರು ಒಂದು 200 ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳು ಈಗಾಗಲೇ ನಮ್ಮ ದೇಶದಲ್ಲಿ ಬೇಕಾದಷ್ಟು ಕಡೆ ಆಗಿದೆ. ಈ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಯಾರು ಮಾಡ್ಬೋದು? ಇದು ಸಮುದಾಯ ರೇಡಿಯೋ, ಕಮ್ಯುನಿಟಿ ಅಂತ ಸಮುದಾಯ. ಆದ್ರೂ ಕೆಲವುದೆಲ್ಲ ಒಂದಿಷ್ಟು ಯಾರು ಮಾಡಬಹುದು ಅಂತ ಒಂದು ಸರ್ಕಾರದ ಒಂದು ಕೆಲವೊಂದು ನೀತಿ ನಿಯಮಗಳಿದೆ. ಅದರಲ್ಲಿ ಒಂದು ಅಂತ ಹೇಳಿದ್ರೆ ನಮ್ಮನೆ ಏನ್ ಹೇಳ್ತೀವಿ, ಎನ್ಜಿಒಗಳು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋದು, ಅವರು ಒಂದು ಸಾರ್ವಜನಿಕ ಸೇವೆ ಮಾಡೋರು, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಅಂತ ಅದೊಂದು. ಮತ್ತೆ ವಿದ್ಯಾಸಂಸ್ಥೆಗಳು, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳು. ನಮ್ಮ ದೇಶದಲ್ಲಿ ಎಲ್ರಿಗೂ ಗೊತ್ತಿರೋ ಹಂಗೆ ವ್ಯವಸಾಯ ಮತ್ತೆ ಅಗ್ರಿಕಲ್ಚರ್ ಎಲ್ಲ ಬಹಳ ಬಹಳ ಇಂಪಾರ್ಟೆಂಟ್. ನಮ್ಮ ದೇಶ ಅಗ್ರಿಕಲ್ಚರ್ ಅನ್ನೇ ನಂಬಿಕೊಂಡಿರುವಂತ ದೇಶ. ಹಾಗಾಗಿ ಈ ತರ ಮೂರು ತರದ ಆರ್ಗನೈಸೇಷನ್, ಈ ಮೂರು ಸಂಸ್ಥೆಗಳಿಗೆ ಯಾವ್ದು ಬೇಕಾದಕ್ಕೂ ಸರ್ಕಾರದಿಂದ ಲೈಸೆನ್ಸ್ ಕೊಡುತ್ತೆ. ಕಮ್ಯುನಿಟಿ ರೇಡಿಯೋ ಇರೋದು ಎಫ್ಎಂ ನಲ್ಲೇ. ಸಮುದಾಯ ರೇಡಿಯೋ ಕೇಂದ್ರ ಅಂದ್ರೆ ಇದನ್ನ ಆಕಾಶವಾಣಿ ತರ ಬಹಳ ದೊಡ್ಡ ದೊಡ್ಡ ಟೆಕ್ನಾಲಜಿ ಸಂಬಂಧಪಟ್ಟು ತುಂಬಾ ದೊಡ್ಡ ಇದೇನಲ್ಲ, ಬಿಲ್ಡಿಂಗ್ ಕಟ್ಟಡ ದೊಡ್ಡ ದೊಡ್ಡ ಸ್ಟೇಷನ್ ಆ ತರ ಏನಿಲ್ಲ. ಸುಮಾರು ಒಂದು 10-15 ಲಕ್ಷ ರೂಪಾಯಿನಲ್ಲಿ ಒಂದು ಸಣ್ಣ ಎಫ್ಎಂ ಸ್ಟೇಷನ್ ಮಾಡಿ ಸುಮಾರು ಒಂದು 10 ಕಿಲೋಮೀಟರ್ ಅಷ್ಟು ಕವರೇಜ್ ಮಾಡುವಂತ ವ್ಯವಸ್ಥೆ ಇರುತ್ತೆ. 15 ಲಕ್ಷ ರೂಪಾಯಿನಲ್ಲಿ ತುಂಬಾ ಚೆನ್ನಾಗಿರೋ ಸ್ಟೇಷನ್, 15-20 ಲಕ್ಷದಲ್ಲಿ ಒಂದು ಚೆನ್ನಾಗಿರೋ ಸ್ಟೇಷನ್ ಮಾಡ್ಬೋದು. ಇದು ವ್ಯಾಪಾರಕ್ಕೋಸ್ಕರ ಮಾಡುವಂತ ಅಲ್ಲ, ಇದು ಸಮುದಾಯ ರೇಡಿಯೋ ಕೇಂದ್ರಗಳು ಸಮುದಾಯಕ್ಕೋಸ್ಕರನೇ ಮಾಡುವಂತದ್ದು. ಮತ್ತೆ ಇದ್ರಲ್ಲಿ ಯಾರು ಭಾಗವಹಿಸ್ತಾರೆ ಅಂದ್ರೆ ಜನಸಾಮಾನ್ಯರು ಎಲ್ಲರೂ ಭಾಗವಹಿಸಬಹುದು. ಇದಕ್ಕೊಂದು ತುಂಬಾ ಚೆನ್ನಾಗಿರೋದು ಒಂದು ಫ್ರೇಸ್ ಇದೆ, ವಾಯ್ಸ್ ಫಾರ್ ದಿ ವಾಯ್ಸ್ಲೆಸ್ ಅಂತ. ಯಾರಿಗೆ ಧ್ವನಿ ಇರೋದಿಲ್ಲ, ಧ್ವನಿ ಇರೋದಿಲ್ಲ ಅಂದ್ರೆ ಯಾರ ಧ್ವನಿ ಎಲ್ರಿಗೂ ಕೇಳಿಸಕ್ ಆಗೋದಿಲ್ಲ ಅಂತವ್ರು ಇಂಥ ಸ್ಟೇಷನ್ ಅಲ್ಲಿ ಹೋಗಿ ಅವ್ರದೇನೇನು ಅಭಿಪ್ರಾಯಗಳಿರುತ್ತೆ ಇದನ್ನ ಮುಕ್ತವಾಗಿ ಎಲ್ಲರ ಜೊತೆ ಹಂಚ್ಕೊಳ್ಬಹುದು. ಬಹಳ ತುಂಬಾ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರು, ತುಂಬಾ ತುಂಬಾ ದೊಡ್ಡ ಜನಗಳು ಬಂದು ಮಾತಾಡೋದು ಆ ತರದ್ದೇನಿಲ್ಲ. ಜನಸಾಮಾನ್ಯರುಗಳು ಅವ್ರಿಗೆ ಗೊತ್ತಿರೋದು ಏನೇನಿರುತ್ತೆ ವಿಷಯಗಳು, ಅದನ್ನ ಜನರು ಉಳಿದವ್ರ ಜೊತೆ ಹಂಚ್ಕೊಳ್ಳೋದು.

ರೇಡಿಯೋದ ಪ್ರಾಮುಖ್ಯತೆ ಎಷ್ಟು ಅಂದ್ರೆ, ಎಷ್ಟೋ ಸಿನಿಮಾಗಳ ಕಥಾವಸ್ತುವಾಗಿ ಅಥವಾ ಕಥೆಯೊಳಗ ಒಂದು ತಿರುವಾಗಿ ಅಂದ್ರೆ ಟರ್ನಿಂಗ್ ಪಾಯಿಂಟ್ ಆಗಿ ರೇಡಿಯೋ ಅಥವಾ ರೇಡಿಯೋ ಧ್ವನಿಮುದ್ರಣ ಅಥವಾ ರೇಡಿಯೋ ಪ್ರಸಾರವನ್ನ ಬಳಸಲಾಗಿದೆ.

0: ಜನಸಾಮಾನ್ಯರನ್ನ ತಲುಪಿದ ರೇಡಿಯೋದ ಸುದ್ದಿ ಪ್ರಸಾರ ಇವತ್ತಿಗೂ ತನ್ನ ಜನಪ್ರಿಯತೆಯನ್ನ ಕಾಯ್ಕೊಂಡದ. ಆಕಾಶವಾಣಿಯ ನಿವೃತ್ತ ಸುದ್ದಿ ಓದುಗ ಶ್ರೀ ಕೆಟಿ ಕೃಷ್ಣಕಾಂತ್ ಅವರು ಹೇಳೋದು ಇದನ್ನ.
1: ವಾರ್ತೆಗಳ ಜೊತೆಗೆ ರಸವಾರ್ತೆ ಅಂತ ಒಂದು ಕಾರ್ಯಕ್ರಮ ಇರ್ತಾ ಇತ್ತು. ಆ ರಸವಾರ್ತೆಯನ್ನ ಅವ್ರು ಏನ್ ಮಾಡ್ತಿದ್ರಂದ್ರೆ ದೇಶ ವಿದೇಶಗಳ ಸ್ವಾರಸ್ಯಕರ ಸಂಗತಿಗಳನ್ನ ಒಂದು 5 ನಿಮಿಷ ಕಾಲ ಆ ರಸವಾರ್ತೆಯಲ್ಲಿ ಮಾಡ್ತಾ ಇತ್ತು. ಮತ್ತೆ ನನಗೆ ಅವರು ಹೇಳಿದಾಗ ಮೊತ್ತ ಮೊದಲ ಬಾರಿಗೆ ನಾನು ಅದರ ಭಾಷೆ, ಶೈಲಿ, ಅದರ ಪ್ರಸ್ತುತಿ ಎಲ್ಲವನ್ನ ಬದಲಾಯಿಸಿ ಅದನ್ನ ಆಡು ಮಾತಿನ ಶೈಲಿಗೆ ತಗೊಂಡು ಬಂದು ನಾನು ಅದನ್ನ ಪ್ರಸ್ತುತಪಡಿಸಿದೆ. ಆಗ ಅದು ಬಹಳ ದೊಡ್ಡ ಆಘಾತಕ್ಕೆ ಕಾರಣ ಆಯ್ತು. ನಮ್ಮ ಅಧಿಕಾರಿಗಳೆಲ್ಲ ಬಹಳ ಒಂದು ಶಾಕ್ ಅನುಭವಿಸಿದ್ರು. ನನಗೆ ಹೇಳಿದ್ರು ನಮ್ಮ ಸುದ್ದಿ ವಿಭಾಗದ ಹಿರಿಯರಾಗ, ಇದೇನು ಇದು ಆ ರೀತಿ ಮಾಡಬೇಡಿ ಮುಂದಕ್ಕೆ ಅಂತ ನನಗೆ ಹೇಳಿದ್ರು. ನಾನೇನು ಹೇಳಿಲ್ಲ. ಆಮೇಲೆ 4-5 ದಿವಸಕ್ಕೆ ಮತ್ತೆ ಅವರೇ ನನ್ನ ಕರೆದ್ರು. ಕರೆದು ಬಿಟ್ಟು ಇಲ್ಲ ಇಲ್ಲ ನೀವು ಹ್ಯಾಕ್ ಮಾಡಿದ್ದೀರಿ ಅದೇ ರೀತಿ ಮಾಡಿ ಮುಂದೆ ಕೂಡ. ನನಗೆ ಹೇಳುಗರಿಂದ ಬಹಳ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ನಿಮ್ಮ ಕಾರ್ಯಕ್ರಮಕ್ಕೆ, ಅದರಿಂದ ನೀವು ಮೊದಲನೇ ಹಾಗೆ ಮಾಡಿ ಅಂತ ಸರ್. ಹಾಗೆ ಅಂದ್ರೆ 5-6 ವರ್ಷಗಳ ಕಾಲ ನಾನು ಅದೇ ಶೈಲಿಯಲ್ಲಿ ರಸವಾರ್ತೆ ಮಾಡಿದೆ. ಬಹಳ ಜನಪ್ರಿಯ ಆಯಿತು ಅದು. ಜನರಲ್ಲಿ ಅದು ಎಷ್ಟು ಮಟ್ಟಿಗೆ ರಸವಾರ್ತೆ ಜನಪ್ರಿಯ ಆಗಿತ್ತು ಅಂದ್ರೆ 1984 2000 ಇಸ್ವಿವರೆಗೆ 16 ವರ್ಷ ನಾನು ಬೆಂಗಳೂರು ದೂರದರ್ಶನದಲ್ಲಿ ಅಂದ್ರೆ ಚಂದ್ರ ವಾಹಿನಿಯಲ್ಲಿ ಸುಮಾರು 1,000 ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದೆ. ಅದರಲ್ಲೊಂದು ನನ್ನ ಸಹಯೋಗ ಇತ್ತು. ಕೆಲವರಲ್ಲಿ 100 ಕಾರ್ಯಕ್ರಮಗಳ ತೆರೆ ಮೇಲೆ ಬಂದಿದ್ದೇನೆ, ಉಳಿದವುಗಳಲ್ಲಿ ಹಿನ್ನೆಲೆ ಧ್ವನಿ ಇರ್ತಿತ್ತು. ಕೇಳುಗರು ನಾನು ಬೀದಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಮುಖ ಗುರುತಿಸ್ಬಿಟ್ಟು ಬಂದು ಮಾತಾಡ್ತವರು, ಟ್ರಾಫಿಕ್ ಕಂಟ್ರೋಲ್ ಮಾಡೋ ಪೊಲೀಸ್ ಅವರು ಟ್ರಾಫಿಕ್ ಕಂಟ್ರೋಲ್ ಮಾಡೋ ಕೆಲಸ ಬಿಟ್ಟು ಫುಟ್ಪಾತಿಗೆ ಬಂದು ನನಗೆ ಮಾತಾಡಿಸೋರು, ಕೆಲವು ಆಟೋ ಚಾಲಕರು ನಿಮ್ಮಿಂದ ನಾನು ಶುಲ್ಕ ತಗೊಳ್ಳಲ್ಲ ಹಾಗೆ ಆಕಾಶವಾಣಿಗೆ ಬಿಡ್ತೀನಿ ಅಂತ ಬಿಡೋರು. ಹೀಗೆ ದೂರದರ್ಶನದಿಂದ ನನ್ನನ್ನು ಗುರುತಿಸ್ತಾ ಇದ್ದ ಜನರು ನನ್ನ ಹತ್ರ ಬಂದು ಮೊದಲು ನನಗೆ ಕಾಂಪ್ಲಿಮೆಂಟ್ ಹೇಳ್ತಾ ಇದ್ರು ಆಕಾಶವಾಣಿಯ ರಸವಾರ್ತೆ ಬಗ್ಗೆ.
0: ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹೆಸರು ಮಾಡಿ ಯಶಸ್ಸು ಗಳಿಸಿದ ಎಷ್ಟೋ ಜನ ಇವತ್ತಿಗೂ ಆಕಾಶವಾಣಿಯನ್ನ ನೆನಪಿಸಿಕೊಳ್ತಾರೆ. ನಿವೃತ್ತ ಲೆಫ್ಟಿನೆಂಟ್ ಜನರಲ್ ವಿಎಂ ಪಾಟೀಲ್,
2: ನನ್ನ ಹೈಸ್ಕೂಲ್ ಎಜುಕೇಷನ್ ಮೊದಲನೇ 4 ಕರ್ನಾಟಕ ಎಜುಕೇಷನ್ ಬೋರ್ಡ್ ಸ್ಕೂಲಲ್ಲಾಯಿತು. ನಂತರ ಕಡೆಯ 4 ಬಾಸಿಲ್ ಮಿಷನ್ ಸ್ಕೂಲ್ ಧಾರವಾಡದಲ್ಲಿ ಆಯಿತು. 1957 ನಾನು ಭಾರತೀಯ ಸೇನೆ ತರಬೇತಿಗಾಗಿ ಡೆಹ್ರಾಡೂನ್ಗೆ ಹೋದೆ. ನನಗೆ ಹೆಮ್ಮೆಯ ವಿಷಯ ಎಂದರೆ ನಾನು ಶಾಲೆಯಲ್ಲಿದ್ದಾಗ 1950 ಜೂನ್ ಮತ್ತು 1951 ಸೆಪ್ಟೆಂಬರ್ ಈ 2 ಪ್ರಸಂಗದಲ್ಲಿ ಇಲ್ಲಿ ಗಿಳಿವಿಂಡು ಮಕ್ಕಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗ ಅವಕಾಶ ಸಿಕ್ಕಿತ್ತು. ಅದು ನನಗೆ ಬಹಳ ಹೆಮ್ಮೆಯ ವಿಷಯ.
0: ಕನ್ನಡ ಚಲನಚಿತ್ರ ನಟಿ ವಿನಯಾ ಪ್ರಕಾಶ್,
3: ನಮ್ಮ ಸ್ಕೂಲ್ಗೆ ಅಂದ್ರೆ ಪುತ್ತೂರಿನಲ್ಲಿ ನಾನು ಓದ್ತಾ ಇದ್ದಾಗ ನಮ್ಮ ಸ್ಕೂಲ್ಗೆ ಅವಾಗ ಮಂಗಳೂರು ಆಕಾಶವಾಣಿಯಲ್ಲಿ ಅಧಿಕಾರಿಯಾಗಿದ್ದಂಥ ಅಬ್ದುಲ್ ರೆಹಮಾನ್ ಪಾಷಾ ಅಂತ ಹೇಳಿ ಅವ್ರು ಬಂದು, ಮಕ್ಕಳೇ ಯಾರ್ಯಾರು ಆಕಾಶವಾಣಿಗೆ ಬಂದು ಮಾತಾಡ್ತೀರಿ, ಯಾರ್ಯಾರು ಆಕಾಶವಾಣಿಲಿ ಬಂದು ಹಾಡು ಹೇಳ್ತೀರಿ. ನಮ್ಗಾಗ ಆಕಾಶವಾಣಿ ಅಂದ್ರೆ ನೋಡಿ ಟಿವಿ ಇರಲಿಲ್ಲ. ಆಕಾಶವಾಣಿ ಅಂತಂದ್ರೆ ರೇಡಿಯೋ ಅಂದ್ರೆ ರೇಡಿಯೋದೊಳಗೆ ನಾವು ಯಾರಾದ್ರೂ ಮಾತಾಡ್ತೀವಿ ಹಾಡ್ತೀವಿ ಅಂದ್ರೆ ನಾವೇ ಏನೋ ದೊಡ್ಡ ದೇವತೆಗಳಾಗಿತ್ತ ನಮ್ಮ ಮನಸ್ಸಿನೊಳಗಡೆ ಭಾವನೆ. ಯಾರು ಬರ್ತೀರಿ ಅಂತ ಕೇಳಿದ್ರು. ನಾನು ಬರ್ತೀನಿ ಅಂತ ಹೇಳ್ಬಿಟ್ಟೆ. ನಾನೊಬ್ಳೇ ಹೇಳಿದ್ದೆ ನಾನು ಬರ್ತೀನಿ ಅಂತ ಹೇಳಿ. ಕೊನೆಗೆ ಬನ್ನಿ ನಾವು ಎಲ್ಲ ಜೊತೆಲ್ಲ ಹೋಗೋಣ ಅಂತ ಹೇಳಿ ಒಂದು 3-4 ಜನರನ್ನ ಒಟ್ಟಿಗೆ ಸೇರಿಸ್ಕೊಂಡು ಮಂಗಳೂರು ಆಕಾಶವಾಣಿವರೆಗೂ ಹೋಗಿ ಬಂದಿದ್ದಾಯ್ತು. ಹಾಡು ಹೇಳು ಅಂದ್ರು ಹಾಡು ಹೇಳಿದ್ದಾಯ್ತು, ಮಾತಾಡು ಅಂದ್ರು ಮಾತಾಡಿದ್ದಾಯ್ತು, ಕತೆ ಹೇಳು ಅಂದ್ರು ಕತೆ ಹೇಳಿದ್ದಾಯ್ತು. ಹೀಗೆ ಅದರ ಘನತೆ ಏನಿದೆ, ಅದಕ್ಕಿರೋ ಗೌರವ ಏನಿದೆ, ಇದು ಯಾವುದೂ ಗೊತ್ತಿಲ್ಲದೆ ಮಕ್ಕಳ ಮುಗ್ಧ ಮನಸ್ಸಿನಿಂದ ಮಾತ್ರ ನಾವಲ್ಲಿ ಹೋಗಿ ಭಾಗವಹಿಸಿ ಬಂದಿದ್ದೆಷ್ಟೋ ಅಷ್ಟೇ. ಆದರೆ ಇವತ್ತಿಗೆ ಅದನ್ನು ನೆನಪು ಮಾಡಿಕೊಳ್ಳುವಾಗ ಅಲ್ಲಿ ನನಗೆ ಸಿಕ್ಕಂಥ ಒಂದೊಂದು ಚಿಕ್ಕ ಚಿಕ್ಕ ಚಿಕ್ಕ ಅನುಭವವೂ ಕೂಡ ಈಗ ಒಂದೊಂದು ಪಾಠದಂತೆ ಆಗಿ ಈಗ ನಾನು ಸಿನಿಮಾದಲ್ಲೋ ಕಿರುತೆರೆಯಲ್ಲೋ ಅಭಿನಯಿಸುವಾಗ ಅಥವಾ ಒಂದು ಸ್ಟೇಜ್ನಲ್ಲಿ ಲೈವ್ ಶೋನಲ್ಲಿ ನಾನು ಕಾಂಪೇರ್ ಮಾಡುವಾಗಲೋ ನನಗೆ ಎಷ್ಟೊಂದು ಉಪಕಾರಿ ಆಗ್ತಿದೆ ಅದು ಅಂದರೆ ನಾನು ನಿಜಕ್ಕೂ ಆಕಾಶವಾಣಿಗೆ ಆಭಾರಿಯಾಗಿದ್ದೀನಿ ಅಂತ ನಾನು ಹೇಳ್ತೀನಿ.
0: ಅನೇಕ ಮಾಧ್ಯಮಗಳು ತಲೆ ಎತ್ತಿರೋ ಈ ಹೊತ್ತಿನಾಗೂ ರೇಡಿಯೋ ತನ್ನ ನಿಜ ಕೇಳುಗರನ್ನ ಕಳ್ಕೊಂಡಿಲ್ಲ.
4: ಗಿರಿಜಾ ಸೆಕ್ಕೇರಿ ನನ್ನ ಹೆಸರು, ಟೇಲರಿಂಗ್ ಶಾಪ್ ಅದ ನಂದು, ನಾವೇ ಟೇಲರಿಂಗ್ ವರ್ಕ್ ಮಾಡ್ತಿರ್ತೀನಿ. ರೇಡಿಯೋ ಅಂದ್ರೆ ಸ್ವಲ್ಪ ಹಳೆ ಹಾಡುಗಳೆಲ್ಲ ಹಾಕ್ತಾರಲ್ಲ ಬಹಳ ಖುಷಿ ಆಗ್ತದ ರೀ. ಆಮೇಲೆ ಕೆಲವ್ ನಾಟಕ ಇರ್ತಾವ, ಒಟ್ಟು ಏನೋ ನಗಸೋದು ಇರ್ತದಲ್ರಿ. ಈ ಟಿವಿ ಅಂದ್ರ ಅದ್ ನೋಡ್ಕೋತ ಕೂಡ್ಬೇಕಲ್ಲ ನಮಗ, ಮೇನ್ ಅಂದ್ರೆ ನನಗೆ ವರ್ಕ್ ಆಗ್ಬೇಕಾಗಿರ್ತದ.

0: ರೇಡಿಯೋ ಒಂದು ಪ್ರಬಲ ಮಾಧ್ಯಮವಾಗಿ ಬೆಳ್ಕೊಂಡದ. ಅನೇಕ ಸಂದರ್ಭಗಳೊಳಗ ತನ್ನ ಕೇಳುಗರ ಕೈ ಬಿಡದ ಸಹಾಯ ನೀಡಿದ. ಪ್ರಕೃತಿ ವಿಕೋಪಗಳು ತಮ್ಮ ತಾಂಡವ ಪ್ರದರ್ಶಿಸಿದಾಗ ನಾಗರಿಕರ ಸೇವೆಗೆ ಕಂಕಣಬದ್ಧವಾಗಿ ನಿಂತದ್ದು ರೇಡಿಯೋ.
1: ಮರೀನಾ ಪಾರ್ಕ್ ಒಂದು ಜಾಗ ಇದೆ, ಅಲ್ಲಿ ಹೋಗಿ ನೋಡುವಾಗ ಕಾಂಕ್ರೀಟ್ ರೋಡ್ ಎಲ್ಲ ಹಾಳಾಗಿದೆ, ಎಲ್ಲ ಒಡೆದು ಬಿಸಾಡಿದೆ. ಒಂದು ಶಾಲೆ ಇದೆ ಜವಾಹರ್ಲಾಲ್ ನೆಹರು ಕಾಲೇಜ್, ಆ ಶಾಲೆಯ ಗೋಡೆ ಎಲ್ಲ ಪುಡಿ ಮಾಡಿದೆ. ಅಲ್ಲಿ ಗೋಡೆ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ ಆಯ್ತು. ಮತ್ತೆ ಸ್ಪೀಡ್ ಬೋಟ್ ಎಲ್ಲ ಅಲ್ಲಿ ಕೆಳಗಿದೆ, ಅದೆಲ್ಲ ತೆಗೆದು ಬಿಸಾಡಿ 2-3 ಕಿಲೋಮೀಟರ್ ದೂರದಲ್ಲಿ ಬಿಸಾಡಿ ಬಿಟ್ಟಿದೆ. ಅದೆಲ್ಲ ಮಿಡಿತಾಯಿ ನಾವು ರಿಪೋರ್ಟ್ ಮಾಡಿದೆ.
0: ಇವರು ಶ್ರೀ MS ರಾಜನ್. ಸುನಾಮಿ ವಿನಾಶವನ್ನ ಗೈಯೋ ಮುಂದೆ ಪೋರ್ಟ್ ಬ್ಲೇರ್ ಆಕಾಶವಾಣಿ ಕೇಂದ್ರದ ನಿರ್ದೇಶಕರಾಗಿದ್ರು.
1: ಸ್ಟುಡಿಯೋದಲ್ಲಿ ನಮ್ಮ ಅದೆಲ್ಲ ಕೂಡಲೇ ನಮ್ಮ ಲೈವ್ ಆಗಿ ಬ್ರಾಡ್ಕಾಸ್ಟ್ ಮಾಡಿದ್ರು. ಫ್ಯಾಮಿಲಿ ಮೆಸೇಜ್ ಎಲ್ಲ ಬರ್ತಾ ಇತ್ತು, ಮೇಲ್ ಅಲ್ಲಿಂದ ಕೂಡ ಮೆಸೇಜ್ ಬರ್ತಾ, ಅವರ ರಿಲೇಟಿವ್ಸ್ ಎಲ್ಲ ಇದೆಯಲ್ಲ, ಅವರ ಬಗ್ಗೆ ಎಲ್ಲ ತುಂಬಾ ಬೇಜಾರಾಗಿದೆ. ಸುಮಾರು 3000 ಮೆಸೇಜ್ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ರು, ಅದು ಮೇಲ್ ಅನ್ನು ಕೂಡ ಫೋನ್ ಅಲ್ಲಿ ನಮಗೆ ಸಿಕ್ಕಿದೆ. ಕರೆಂಟ್ ಹೋದ ಕಾರಣ ಎಲ್ಲ ಪ್ರಾಬ್ಲಮ್ ಆಗಿದೆ, ನೀರು ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ನಾವು ಜನರೇಟರ್ ಆನ್ ಮಾಡಿ, ನಮ್ಮ ಟ್ರಾನ್ಸ್ಮಿಟರ್ ಮತ್ತೆ ಸ್ಟುಡಿಯೋದಲ್ಲಿ ಜನರೇಟರ್ ಆನ್ ಮಾಡಿ ಜನರೇಟರ್ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಬ್ರಾಡ್ಕಾಸ್ಟ್ ಅಲ್ಲಿ ಹೋಗ್ತಾ ಇದ್ರು. ಮತ್ತೆ ಹಾಮ್ ರೇಡಿಯೋ ಅಲ್ಲಿ ಆಪರೇಷನ್ ಮಾಡ್ತಿದ್ರು ಆ ಟೈಮಲ್ಲಿ, ಅವೆಲ್ಲ ಸರ್ವಿಸ್ ಕೂಡಿ ನಮಗೂ ಸಿಕ್ಕಿದೆ. ನಮ್ಮ ಈ ಕೋಸ್ಟ್ ಗಾರ್ಡ್ ನ ನೇವಿನ ಶಿಪ್ ಯಾವಾಗ ಯಾವ್ದಲ್ಲಿ ಹೋಗ್ತಾರೆ ಆ ಮೆಸೇಜ್ ಎಲ್ಲ ನಾವು ಕೊಡ್ತಾ ಇದ್ರು. ಅಪ್ಪ ಅಲ್ಲಿ ಜನ ಎಲ್ಲ ಕಾಡಲ್ಲಿ ಎಲ್ಲ ಹೋಗಿ ಕೂತ್ಕೊಳ್ತಾರೆ, ಅವ್ರಿಗೆ ಊಟ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಹಾಗಾಗಿ ಕೂತ್ಕೊಳ್ಳಿ ಅವ್ರು ಹೇಳ್ತಾರೆ. ನಮ್ಮ ರಿಲೀಫ್ ಮೆಸೇಜ್ ಆಗಿ ಶಿಪ್ ಬರ್ತಾರೆ, ಇನ್ನ ಅಲ್ಲಿಂದ ಹತ್ರ ಬರ್ತಾ ಇದೆಲ್ಲ ಮೆಸೇಜ್ ನಮ್ಗೆ ಕೊಡ್ತಾ ಇದ್ರು.
0: ಜನಸೇವೆಯೊಳಗ ತೊಡಗಿದ ಆಕಾಶವಾಣಿಯ ಕೃಷಿ ಕಾರ್ಯಕ್ರಮಗಳು ರೈತರಿಗೆ ಮಾರ್ಗದರ್ಶನ ನೀಡ್ತಾವ ಅನ್ನೋದಕ್ಕ ಕೃಷಿಕರಾದ ಬೆಳಗಾವಿ ಜಿಲ್ಲೆ ರಾಮದುರ್ಗ್ ತಾಲೂಕಿನ ಬಟಕುರ್ಕಿ ಗ್ರಾಮದ ಶಿವಪ್ಪ ಮುರುಗೆಪ್ಪ ನಿರಾಕಾರಿ ಅವರ ಮಾತುಗಳ ಸಾಕ್ಷಿ.
2: ನನಗೆ ಆಕಾಶವಾಣಿ ಮಾಧ್ಯಮ ಬಹಳ ಒಂದು ಒಳ್ಳೆ ರೀತಿಯಿಂದ ಸಹಾಯ ಮಾಡಿತ್ತು. ಹೆಂಗ್ ಸಹಾಯ ಮಾಡಿದಪ್ಪ ಅಂತಂದ್ರ, ಕೃಷಿ ರಂಗದೊಳಗ ಪ್ರಗತಿಪರ ರೈತರ ಮತ್ತು ವಿಜ್ಞಾನಿಗಳ ಸಲಹೆ ಸೂಚನೆಗಳನ್ನ ದಿನಂಪ್ರತಿ ಆ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುವಾಗ ಬೇರೆ ಬೇರೆ ವಿಚಾರಗಳು ಬರುತ್ತಿದ್ದವು. ಅದೇ ಒಂದು ವಿಚಾರಗಳನ್ನ ನನ್ನ ಕೃಷಿ ಬದುಕಿನಲ್ಲಿ ಪ್ರಯೋಗಿಸಿಕೊಂಡು ಅಥವಾ ನನ್ನ ಜಮೀನಿನಲ್ಲಿ ಆ ಸಲಹೆ ಸೂಚನೆಗಳನ್ನು ಪ್ರಯೋಗ ಮಾಡಿ ಒಂದು ಒಳ್ಳೆಯ ಒಂದು ಬೆಳೆ ಬೆಳೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಯ್ತು.
0: ಹಿಂದಿನ ರೇಡಿಯೋ ಪ್ರಸಾರಕ್ಕೂ ಇವತ್ತಿನದಕ್ಕೂ ಅಜಗಜಾಂತರ ವ್ಯತ್ಯಾಸ. ಆಕಾಶವಾಣಿಯ ನಿನ್ನೆಗಳು ಹಿಂಗಿದ್ವು ಅಂತ ನಾಣಿ ಕಾಕ ಅಂತನ ಜನಪ್ರಿಯರಾಗಿದ್ದ ಎನಕೆ ಅವರು ಹೇಳಿದ್ರು.
3: ನಮ್ಮ ಕಾಲಕ್ಕೆ ಈ ಟೇಪ್ ರೆಕಾರ್ಡಿಂಗ್ ಸೌಕರ್ಯ ಇದ್ದಿದ್ದಿಲ್ಲ, ಎಲ್ಲ ಲೈವ್ ಲೈವ್ ಲೈವ್ ಅಂದ್ರೆ ನಮ್ಮ ಭಾಷಣಕಾರರು ಉಪನ್ಯಾಸಕರು ಬರ್ತಿದ್ರು, ಅವ್ರಿಗೆ ಮೊದಲು ನಾವು ಕೊಟ್ಟಿರ್ತಿದ್ವಿ ಹಿಂಟ್ಸ್. ರಿಹರ್ಸಲ್ ಮಾಡಿದ ಮೇಲೆ ಈ ಕೆಂಪು ದೀಪ ಬರ್ತದ, ಕೆಂಪು ದೀಪ ಬಂದಕ್ಕಿನ ಶುರು ಮಾಡ್ರಿ ಅಂತ ಹೇಳ್ತ. ಯಾರು ಅಲ್ಲ, ನಮ್ಮ IND ಮಿನಿಸ್ಟರ್ ಒಮ್ಮೆ ಬಂದಿದ್ರು ಇದನ್ನ ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಅಂತ ಅಂತ, ರಂಗನಾಥ್ ದಿವಾಕರ್ ಅವರು. ಅವ್ರ ಪಾಪ ಅವ್ರಿಗೇನು ಅದೇ ಮೊದಲೇ ಬ್ರಾಡ್ಕಾಸ್ಟ್ ಮಾಡಿದ್ದು, ಇನ್ನೂ ಅವ್ರು ಮಿನಿಸ್ಟರ್ ಆಗಿದ್ದಿಲ್ಲ. ಆವಾಗ ಆಕಾಶವಾಣಿಯಿಂದ ಅವ್ರದ್ದೊಂದು ಟಾಕ್ ಬ್ರಾಡ್ಕಾಸ್ಟ್ ಆಗೋದಿತ್ತು. ನಾ ರಿಹರ್ಸಲ್ ಮಾಡಿದೆ, ಕೆಂಪು ದೀಪ ಬಂದಕ್ಕಿನ ಶುರು ಮಾಡ್ರಿ ಅಂತ ಅಂತಂದೆ. ಕೆಂಪು ದೀಪ ಬಂತು, ಶುರು ಮಾಡ್ಲೆ ಅಂತ ಕೇಳಿದ್ರು. ನಾನು
4: ಅದು ಏರ್ ಮೇಲೆ ಹೋಯ್ತು,
3: ನಾ ಮಾತ್ರ ಸುಮ್ಮನಿದ್ದೆ.
0: ರೇಡಿಯೋಕ್ಕ ಉಜ್ವಲ ಭವಿಷ್ಯ ಅದ ಅನ್ನೋದು ಶ್ರೀ ಆರ್ ನರಸಿಂಹಸ್ವಾಮಿ ಅವರ ಬಲವಾದ ನಂಬಿಕೆ.
5: ಈಗ ನೋಡಿ, ನಿಜ ಹೇಳ್ಬೇಕಂದ್ರೆ ಬೇರೆ ಮುಂದುವರೆದ ದೇಶಗಳಿದೆ, ಯುರೋಪ್ ಇರ್ಬೋದು ಅಥವಾ ಅಮೆರಿಕನ್ ಕಾಂಟಿನೆಂಟ್ ಇರ್ಬೋದು, ಇವತ್ತು ಕೂಡ ಅಲ್ಲಿ ರೇಡಿಯೋ ಬಹಳ ದೊಡ್ಡ ಪ್ರಬಲವಾಗಿರುವಂತ ಮೀಡಿಯಂ. ನಮ್ಗಿಂತ ಬಹಳ ವರ್ಷಗಳ ಹಿಂದೆನೆ ಅಲ್ಲಿ ಕೇಬಲ್ ಟಿವಿ, ಸ್ಯಾಟಲೈಟ್, ಇಂಟರ್ನೆಟ್ ಎಲ್ಲ ಬಂದು ಬೇಕಾದಷ್ಟು ವರ್ಷದಿದೆ. ಆದ್ರೂ ಕೂಡ ರೇಡಿಯೋ ಏನು ಅಲ್ಲೇನು ಯಾವ ರೇಡಿಯೋ ಸ್ಟೇಷನ್ ಇಲ್ಲ ಇಲ್ಲಿ, ಯಾವ್ದೇ ತರದ ಸಬ್ಸ್ಕ್ರಿಪ್ಷನ್ ಆಗ್ಲಿ, ಫೀಸ್ ಆಗ್ಲಿ, ಲೈಸೆನ್ಸ್ ಆಗ್ಲಿ, ಅದಾಗ್ಲಿ ಏನು ಯಾವ ತರದ್ದು ಇಲ್ಲ. ಇದು ಅತ್ಯಂತ ದೊಡ್ಡದಾಗಿರೋ ಇದ್ರದ್ದು ರೇಡಿಯೋದ ಶಕ್ತಿ. ಇನ್ನೊಂದು ಡಿಜಿಟಲ್ ರೇಡಿಯೋ ಅಂತ, ಡಿಜಿಟಲ್ ರೇಡಿಯೋ ಮಾಂಡಿಯಾಲ್ ಅಂತ, DRM ಅಂತ ಹೇಳ್ತಾರೆ. ಈಗಾಗಲೇ ನಮ್ಮ ದೇಶದಲ್ಲಿ ಶುರು ಆಗಿದೆ. ಈಗಾಗಲೇ ಬರೋ ಕ್ವಾಲಿಟಿ FM ಕ್ವಾಲಿಟಿ ತರನೇ ಇರುತ್ತೆ.
0: ಕಾರ್ಯಕ್ರಮ ಪ್ರಸಾರ ಆಗೋಕ್ಕಿಂತ ಮೊದಲು ಅದರ ಹಿಂದೆ ಎಷ್ಟೊಂದು ತಯಾರಿ, ಮಾಹಿತಿ ಸಂಗ್ರಹ, ಅದರ ಗುಣಮಟ್ಟವನ್ನ ಕಾಯ್ಲಿಕ್ಕೆ ಇರೋ ಮಾರ್ಗದರ್ಶನ

0: ಮಾರ್ಗಗಳು, ಶ್ರಮ ಇವೆಲ್ಲ ಸ್ಟುಡಿಯೋದೊಳಗೆ ಇರ್ತಾವ. ಈ ಶ್ರಮವನ್ನ ಜವಾಬ್ದಾರಿಯಿಂದ ನಿಭಾಯಿಸೋರು ಕಾರ್ಯಕ್ರಮದ ಸಿಬ್ಬಂದಿ ವರ್ಗ, ಅಲ್ದ ಕೇಂದ್ರದ ತಾಂತ್ರಿಕ ಸಿಬ್ಬಂದಿ ವರ್ಗ.
1: ಹಲೋ, ಗುಡ್ ಮಾರ್ನಿಂಗ್ ಕಂಟ್ರೋಲ್ ರೂಮ್, ಪ್ಲೀಸ್ ಚೆಕ್, ದಿಸ್ ಈಸ್ ಮೈಕ್ರೋಫೋನ್ ನಂಬರ್ 1 ಟೆಸ್ಟ್ ಫ್ರಮ್ ಪ್ಲೇಬ್ಯಾಕ್ ಸ್ಟುಡಿಯೋ, ದಿಸ್ ಈಸ್ ಸ್ಪೇರ್ ಮೈಕ್. ನೌ ದ ಟೈಮ್ ಈಸ್ 5 hours 25 minutes 31, 32, 33 seconds. ಥ್ಯಾಂಕ್ ಯು. ಹಲೋ, ಪ್ಲೀಸ್ ಚೆಕ್, ದಿಸ್ ಈಸ್ HDBS ನಂಬರ್ 1 ಟೆಸ್ಟಿಂಗ್. ಹಲೋ, ಪ್ಲೀಸ್ ಚೆಕ್, ದಿಸ್ ಈಸ್ HDBS ನಂಬರ್ 2 ಟೆಸ್ಟಿಂಗ್. ಥ್ಯಾಂಕ್ ಯು.
0: ರೇಡಿಯೋದ ಮೇಲೆ ನಿರೂಪಕರಷ್ಟ ಕೇಳಿ ಬರಬಹುದು, ಆದ್ರೆ ತೆರೆ ಮರೆಯೊಳಗ ಇನ್ನೂ ಬಹಳ ಮಂದಿ ಇರ್ತಾರ. ಪ್ರತಿಯೊಬ್ಬರ ಶ್ರಮದ ಫಲವಾಗಿ ಕೇಂದ್ರದ ತರಂಗಗಳ ಬೆನ್ನೇರಿ ಬರೋದು ಒಂದು ಉತ್ತಮ ಕಾರ್ಯಕ್ರಮ. ರೇಡಿಯೋ ಮಾಧ್ಯಮ ಭಾರತದಾಗ 1927 ತನ್ನನ್ನು ತಾನು ಸ್ಥಾಪಿಸಿಕೊಂಡದ. ಮಹಾತ್ಮ ಗಾಂಧೀಜಿ ಅವರ ವಿಚಾರಗಳನ್ನಾಗಲಿ, ಡಾಕ್ಟರ್ ಸಿವಿ ರಾಮನ್ ಅವರ ನುಡಿಗಳನ್ನಾಗಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಮಾತುಗಳನ್ನಾಗಲಿ, ಇನ್ನೂ ಅನೇಕ ಅನೇಕ ಮುತ್ತು ರತ್ನಗಳನ್ನು ಜೋಪಾನದಿಂದ ತನ್ನ ಧ್ವನಿ ಖಜಾನೆಯೊಳಗೆ ಇಟ್ಟುಕೊಂಡ ರೇಡಿಯೋ ಮುಂಬರೋ ದಿನಗಳೊಳಗೂ ತನ್ನ ಘನತೆ, ಗೌರವ, ಜನಪರ ಕಾಳಜಿಯನ್ನು, ಮುಖ್ಯವಾಗಿ ಅಭಿಮಾನಿ ಕೇಳುಗರ ಪ್ರೀತಿ ವಿಶ್ವಾಸವನ್ನು ಕಾಯ್ಕೊಂಡು ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ.
2: ತರಂಗಗಳ ಬೆನ್ನೇರಿ ವಿಶ್ವ ರೇಡಿಯೋ ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ಕೇಳಿದಿರಿ.

ಸಹಕಾರ ಕೆ ಶಿವರಾಜ್, ಚಂದ್ರಕಾಂತ್ ನೇಕಾರ್, ರಾಜಶ್ರೀ ಕಲಘಟಗಿ. ರೂಪಕದ ರಚನೆ ಹಾಗೂ ನಿರ್ಮಾಣ ಕೀರ್ತಿ ನಿಡುಗುಂದಿ.

ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದ ಮರುಪ್ರಸಾರ ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ಶ್ರೋತೃ ಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ.

ನನ್ನನ್ನೇ ಭಜಿಸುತ್ತಾರೋ. ಅಂತಹ ಎಲ್ಲ ಭಕ್ತರ ಯೋಗಕ್ಷೇಮವನ್ನು ತಾನೇ ನಿರ್ವಹಿಸುತ್ತೇನೆ ಎಂಬುದಾಗಿ ಭಗವಾನ್ ಶ್ರೀಕೃಷ್ಣ ಅಪ್ಪಣೆ ಕೊಡಿಸಿದ್ದಾನೆ. ಈ ಒಂದು ಪೂರ್ಣವಾದ ಸತ್ಯವನ್ನು ಲೋಕಕ್ಕೆ ತೋರಿಸುವುದಕ್ಕೋಸ್ಕರವಾಗಿ ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಉಪವರ್ಣನೆ ಮಾಡಿದರು ಜ್ಞಾನಿಗಳು. ಅಂತಹ ಕಥೆಗಳಲ್ಲಿ ಮಹಾಭಾರತದಲ್ಲಿ ಅಂತರ್ಗತವಾಗಿ ಬಂದ ದ್ರೌಪದಿಯ ಭಕ್ತಿ ಎಂಬಂತಹ ಒಂದು ಪುಟ್ಟ ಕಥಾನಕವನ್ನು ಸಮಯ ಮಿತಿಯಲ್ಲಿ ನಾವಿವತ್ತು ಶ್ರವಣ

ದುಷ್ಟನಾದಂತಹ ದುರ್ಯೋಧನನ ವಂಚನೆಯ ಸಂಚಿಗೆ ಬಲಿಯಾದಂತಹ ಪಾಂಡವರು ಕಪಟದ್ಯೂತದಲ್ಲಿ ಪರಾಜಯವನ್ನು ಹೊಂದಿ ಸೋಲನ್ನು ಅನುಭವಿಸಿ ತತ್ತರಿಸಿ ಹೋಗಿದ್ದಾರೆ. ಪೂರ್ವದಲ್ಲಿಯೇ ಆಡಿದಂತಹ ಮಾತಿಗೆ ಅನುಗುಣವಾಗಿ ಸೋತಂತಹ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕು ಎನ್ನುವಂತಹ ಆ ಷರತ್ತಿಗೆ ಅನುಗುಣವಾಗಿ ಧರ್ಮರಾಜ ತನ್ನ ಪತ್ನಿಯಾದ ದ್ರೌಪದೀ ದೇವಿ ಮತ್ತು ಎಲ್ಲ ಸಹೋದರರಿಂದ ಒಡಗೂಡಿ ಕಾಡಿಗೆ ತೆರಳಿದ್ದಾನೆ. ವಿಧಿಯ ವಿಚಿತ್ರ ವಿಲಾಸವೋ ಎಂಬಂತೆ ನಾಡಿನಲ್ಲಿ ಅರಸರಾಗಬೇಕಾದಂತಹ ರಾಜಕುಮಾರರು ಪಾಂಡವರು ಕಾಡಾಡಿಗಳಾದರು. ಧರ್ಮರಾಜನಲ್ಲಿ ವಿಶೇಷವಾದಂತಹ ಪ್ರೀತಿಯನ್ನು ಆದರವನ್ನು ಹೊಂದಿದ ಅನೇಕ ವಿಪ್ರೋತ್ತಮರು, ಜ್ಞಾನಿಗಳು, ಸಜ್ಜನರು, ಪುರಜನರು ಆತನನ್ನೇ ಅನುಸರಿಸಿ ಅಡವಿಗೆ ಆಗಮಿಸಿದ್ದಾರಂತೆ. ಇಷ್ಟೊಂದು ಜನ ಅತಿಥಿಗಳಿಗೆ ತನ್ನನ್ನು ಆಶ್ರಯಿಸಿ ಬಂದಂತಹ ಈ ಎಲ್ಲರಿಗೆ ಆಹಾರವನ್ನು ಹೇಗೆ ತಾನೇ ಪೂರೈಸುವುದು ಎನ್ನುವುದಾಗಿ ಧರ್ಮರಾಜನಿಗೆ ಮಹತ್ತರವಾದ ಚಿಂತೆ ತಲೆದೋರಿದೆ. ಆಗ ಪಾಂಡವರ ಪುರೋಹಿತ ಶ್ರೇಷ್ಠರಾದಂತಹ ಧೌಮ್ಯ ಮಹರ್ಷಿಗಳು ಒಂದು ಸೂಚನೆಯನ್ನು ಕೊಟ್ಟು ಸಲಹೆ ಕೊಟ್ಟಿದ್ದಾರೆ. ಧರ್ಮಜ, ಈ ದುರಂತದ ಚಿಂತೆ ಬೇಡಲೆ, ದ್ವಾದಶಾತ್ಮನ ಭಜಿಸಿ

0: ಚಕ್ಷುವಾದಂತಹ ಸೂರ್ಯನಾರಾಯಣನ ದಿವ್ಯ ಮಂತ್ರವನ್ನು ಅನುಸಂಧಾನ ಮಾಡ್ತಾ ಉಪಾಸನೆ ಮಾಡಿದರೆ ಅವನ ಅನುಗ್ರಹ ನಿನ್ನನ್ನು ಕಾಪಾಡುತ್ತದೆ ಅಂತ ಹೇಳಿ ಅವನಿಗೆ ಶ್ರೇಷ್ಠವಾದ ಸೂರ್ಯ ಮಂತ್ರವನ್ನು ಉಪದೇಶ ಮಾಡಿದರು. ಯುಧಿಷ್ಠಿರ 3 ದಿನಗಳ ಕಾಲ ಸೂರ್ಯ ಮಂತ್ರವನ್ನು ಸತತವಾಗಿ ಜಪಿಸ್ತಾ ಅಮೋಘವಾದ ಭಕ್ತಿಯಿಂದ ಸೂರ್ಯನನ್ನು ಉದ್ದೇಶಿಸಿ ತಪಸ್ಸನ್ನು ಆಚರಿಸಿದ. ಧರ್ಮರಾಜನ ಅತ್ಯುಗ್ರವಾದಂತಹ ತಪಸ್ಸಿಗೆ ಮೆಚ್ಚಿದಂತಹ ಭಗವಾನ್ ಸೂರ್ಯದೇವ ತನ್ನ ಅನನ್ಯವಾದಂತಹ ಅದ್ಭುತವಾದಂತಹ ರೂಪದಿಂದ ಪ್ರಕಟಗೊಳ್ಳುತ್ತಾನೆ. ಅವನನ್ನು ಅನುಗ್ರಹಿಸಿದನಂತೆ.
1: ಗೃಣೇಶ್ವ ಪಿಠರಂ ತಾಮ್ರಂ ಮಯಾ ದತ್ತಂ ನರಾಧಿಪ.
0: ಧರ್ಮದ, ಈ ಪಾತ್ರೆಯನ್ನು ಸ್ವೀಕಾರ ಮಾಡು. ತಾಮ್ರಮಯವಾದಂತಹ ಈ ಪಾತ್ರೆ ಇದು ಸಾಮಾನ್ಯವಾದದ್ದಲ್ಲ, ಇದು ಅಕ್ಷಯ ಪಾತ್ರೆ. ನಿನ್ನ ಆಶ್ರಮದಲ್ಲಿ ಎಷ್ಟೇ ಜನ ಅತಿಥಿಗಳು ಆಗಮಿಸಿದರೂ ಕೂಡ ಅನ್ನಕ್ಕೆ ಕೊರತೆಯಾಗಲಾರದು. ಎಲ್ಲರಿಗೂ ಉಣಬಡಿಸಿ ದ್ರೌಪದಿಯ ಭೋಜನ ಸಮಾಪ್ತಿಯಾಗುವ

ಧರ್ಮದ ಈ ಪಾತ್ರೆಯನ್ನು ಸ್ವೀಕಾರ ಮಾಡು. ತಾಮ್ರಮಯವಾದಂತಹ ಈ ಪಾತ್ರೆ ಇದು ಸಾಮಾನ್ಯವಾದದ್ದಲ್ಲ, ಇದು ಅಕ್ಷಯ ಪಾತ್ರೆ. ನಿನ್ನ ಆಶ್ರಮದಲ್ಲಿ ಎಷ್ಟೇ ಜನ ಅತಿಥಿಗಳು ಆಗಮಿಸಿದರೂ ಕೂಡ ಅನ್ನಕ್ಕೆ ಕೊರತೆಯಾಗಲಾರದು. ಎಲ್ಲರಿಗೂ ಉಣಬಡಿಸಿ ದ್ರೌಪದಿಯ ಭೋಜನ ಸಮಾಪ್ತಿಯಾಗುವವರೆಗೂ ಕೂಡ ಅನ್ನಕ್ಕೆ ಯಾವ ವಿಧವಾದ ತೊಂದರೆ ಆಗಲಾರದು. ಷಡ್ರಸೋಪೇತವಾದಂತಹ ಭಕ್ಷ್ಯ ಈ ಪಾತ್ರೆಯ ಪ್ರಭಾವದಿಂದ ನಿನಗೆ ಒದಗಿ ಬರುತ್ತದೆ ಎನ್ನುವುದಾಗಿ ಧರ್ಮಜರಾಜನಿಗೆ ಆಶ್ವಾಸನೆಯನ್ನು ಕೊಟ್ಟು ಅಂತರ್ಧಾನನಾಗಿದ್ದಾನೆ ಸೂರ್ಯದೇವ. ಧರ್ಮಜನಿಗೆ ಪರಮಾನಂದದ ಅನುಭೂತಿಯಾಗಿದೆ, ಆನಂದ ಸಾಗರದಲ್ಲಿ ಮುಳುಗಿದ್ದಾನೆ. ಇಂತಹ ಶ್ರೇಷ್ಠ ಸಲಹೆಯನ್ನು ಕೊಟ್ಟಂತಹ ಧೌಮ್ಯರನ್ನು ಪುನಃ ಪುನಃ ತಾನು ಸ್ಮರಣೆ ಮಾಡಿ ಸ್ತುತಿ ಮಾಡಿದಂತೆ. ಪಾಂಡವರು ವನವಾಸಕ್ಕೆ ಬಂದು ಒಂದಲ್ಲ ಎರಡಲ್ಲ 8 ವರ್ಷಗಳ ಗತಿಸಿದ್ದಾರೆ.

ಪುಣ್ಯ ನದಿಗಳಲ್ಲಿ ತೀರ್ಥವನ್ನು ತಾನು ಆಚರಿಸುತ್ತಾ ಆಶ್ರಮಕ್ಕೆ ಬಂದಂತಹ ಅತಿಥಿಗಳಿಗೆ ಯೋಗ್ಯವಾದ ಸತ್ಕಾರವನ್ನು ಪೂರೈಸುತ್ತಾ ಆ ಸಂದರ್ಭದಲ್ಲಿ ಅಲ್ಲಿ ಆಗಮಿಸಿದ ಅನೇಕ ಋಷಿ ಮಹರ್ಷಿಗಳ ಉಪದೇಶಾಮೃತವನ್ನು ಕೇಳಿ ಸಂತೋಷವನ್ನು ಅನುಭವಿಸಿ ಸಮಾಧಾನದಲ್ಲಿ ನೆಲೆಗೊಂಡಿದ್ದಾನೆ ಧರ್ಮರಾಜ. ಕಾಡಿನಲ್ಲಿದ್ದರೂ ಕೂಡ ನಾಡಿನಲ್ಲಿ ಇರುವವರಂತೆ ಸಮಾಧಾನ ಚಿತ್ತ. ಅವನ ಸುದೈವವೋ ಎಂಬಂತೆ ಕಾಡುವಾಸಿಯಾಗಿರುವ ಸಂದರ್ಭದಲ್ಲಿ ಸ್ವತಃ ವೇದವ್ಯಾಸರು, ಶ್ರೀಕೃಷ್ಣ, ಮಾರ್ಕಾಂಡೇಯ ಮಹರ್ಷಿಗಳು, ಬೃಹದಶ್ವರೇ ಮೊದಲಾದಂತಹ ಋಷಿಶ್ರೇಷ್ಠರು ಆಗಮಿಸಿ ಅದ್ಭುತವಾದಂತಹ ಆಧ್ಯಾತ್ಮಿಕ ತತ್ವಗಳನ್ನು ಧರ್ಮಜನಿಗೆ ಉಪದೇಶ ಮಾಡಿ ಅವನ ಮನಸ್ಸನ್ನು ಪರಿಪೂತಗೊಳಿಸಿ ಧನ್ಯರಾಗಿದ್ದಾರೆ. ಹೀಗಾಗಿ ತನ್ನ ಎಲ್ಲ ಕುಟುಂಬ ಪರಿವಾರ ಅತಿಥಿಗಳ ಜೊತೆಗೂಡಿ ಅರಣ್ಯದಲ್ಲಿದ್ದರೂ ಕೂಡ ಮನಃಶಾಂತಿಯನ್ನು ಕಳೆದುಕೊಳ್ಳದೆ ಶಾಂತ ಚಿತ್ತದಿಂದ ಬದುಕನ್ನು ನಡೆಸ್ತಾ ಇದ್ದಾನೆ. ಧರ್ಮರಾಜನ ಸ್ವಭಾವವೇ ಹಾಗೆ. ಬದುಕಿನಲ್ಲಿ ಎಷ್ಟು ಕಷ್ಟ ಬಂದರೂ ಕೂಡ ಅದನ್ನು ಕ್ಷಮಾಗುಣಶೀಲನಾಗಿ ಸಹಿಸಿಕೊಳ್ಳುವ ಯೋಗ್ಯತಾವಂತ. ಜಗವೆಲ್ಲ ನಗುತ್ತಿರಲಿ, ಜಗದಳುವು ತನಗಿರಲಿ, ಇದು ಧರ್ಮರಾಜನ ಸ್ವಭಾವವಂತ. ಆದರೆ ಇತ್ತ ದುರ್ಯೋಧನ ಅತ್ಯದ್ಭುತವಾದಂತಹ ಅರಮನೆಯ ಸಕಲ ವಿಧವಾದಂತಹ ಸಂಪತ್ತುಗಳಲ್ಲಿ ತಾನು ನಿಮಗ್ನಾಗಿದ್ದರೂ, ಮುಳುಗಿ ಹೋಗಿದ್ದರೂ ಕೂಡ ಮನಸ್ಸಮಾಧಾನ ಇಲ್ಲ. ಯಾಕೆ ಗೊತ್ತೇ? ಆಗಲೇ ದೂತರ ಮುಖೇನ ಪಾಂಡವರ ಸಮಾಚಾರವನ್ನು ತಿಳಿದವನಾಗಿದ್ದ. ಪಾಂಡವರನ್ನ ನಾವು ಹೊಂಚು ಹಾಕಿ ಕಾಡಿಗೆ ಕಳುಹಿದರೂ ಕೂಡ ಅಕ್ಷಯಪಾತ್ರದ ಬಲದಿಂದಾಗಿ ಸುಖವಾಗಿ ನೆಮ್ಮದಿಯಾಗಿ ಇದ್ದಾರೆ ಎಂಬ ವಾರ್ತೆಯನ್ನು ಕೇಳಿಯೇ ಅಂತರಂಗದಲ್ಲಿ ಕುದಿಯುವುದಕ್ಕೆ ಪ್ರಾರಂಭಿಸಿದ್ದಾನೆ ದುರ್ಯೋಧನ. ಹೇಗಾದರೂ ಇವರಿಗೆ ಗಂಡಾಂತರವನ್ನು ಉಂಟು ಮಾಡಬೇಕು, ಕೇಡನ್ನು ಉಂಟು ಮಾಡಬೇಕು ಎನ್ನುವಂತಹ ಸಂಕಲ್ಪ ಮಾಡಿದ. ಯಾಕಂದರೆ ಈ ಹೊಟ್ಟೆ ಕಿಚ್ಚು ಹಾಗೆ ಮಾಡಿಸ್ತದೆ ಅಂತ ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ಬಹಳ ಸೊಗಸಾಗಿ ವರ್ಣಿಸ್ತಾರೆ.

పరరదిట్టి సుత కరుబుమేయో మంకుతిమ్మ. ಪಾಂಡವರಿಗೆ ಒದಗಿ ಬಂದಂತಹ ನೆಮ್ಮದಿಯನ್ನು ಕಂಡು ಅಂತರಂಗದಲ್ಲಿ ಕೊರಗಿದ್ದಾನೆ, ಬೆಂದಿದ್ದಾನೆ ದುರ್ಯೋಧನ. ಹಾಗಾಗಿ ತನ್ನ ನಲ್ಮಯ ಸ್ನೇಹಿತನಾದಂತಹ ಕರ್ಣ, ಅನುಜನಾದಂತಹ ದುಶಾಸನ, ಮಾಮನಾದಂತಹ ಶಕುನಿ ಇವರೆಲ್ಲರನ್ನೂ ಸೇರಿಸಿಕೊಂಡು ಸಮಾಲೋಚನಾ ಸಭೆಯನ್ನು ಕರೆದನಂತೆ. ಪಾಂಡವರಿಗೆ ಕೇಡನ್ನು ಒಡ್ಡುವ ಬಗೆ ಹೇಗೆ, ಇದೇ ಆ ಸಮಾಲೋಚನಾ ಸಭೆಯ ಮುಖ್ಯವಾದ ವಿಷಯ. ಹಾಗೆ ಯೋಚಿಸುತ್ತಿರುವಾಗಲೇ ಹಸ್ತಿನಾವತಿಯ ಅರಮನೆಗೆ ಆಗಮಿಸಿದ್ದಾರೆ. ಯಾರು ಗೊತ್ತೇ?

ಈಶ್ವರನ ಅವತಾರ ಸ್ವರೂಪಿಗಳಾದಂತಹ ಕಡುಕೋಪಿಗಳಾದಂತಹ ದುರ್ವಾಸ ಮಹರ್ಷಿಗಳು ಆಕಸ್ಮಿಕವಾಗಿ ಅರಮನೆಯ ಮಹಾದ್ವಾರಕ್ಕೆ ಆಗಮಿಸಿದರು. ದುರ್ಯೋಧನಾದಿಗಳಿಗೆ ವಿಶೇಷವಾದ ಆನಂದವಾಯಿತಂತೆ. ಯಾಕೆ? ದುರ್ವಾಸರ ಮೇಲೆ ಇರುವಂತಹ ಪ್ರೀತಿ ಅಲ್ಲ ಅದು. ಕೋಪಿಗಳಾದ ದುರ್ವಾಸರನ್ನು ಚೆನ್ನಾಗಿ ಸತ್ಕರಿಸಿ ಸಂತೋಷಪಡಿಸಿ ವರವನ್ನು ಪಡೆದುಕೊಂಡು ಪಾಂಡವರಿಗೆ ಕೇಡು ಬಗೆಯುವುದಕ್ಕೆ ಸಾಧ್ಯ ಎನ್ನುವ ದುರಾಲೋಚನೆ. ಹಾಗಾಗಿ ಅಂತರಂಗದ ಈ ಭಾವನೆಯನ್ನು ತೋರ್ಪಡಿಸಿಕೊಳ್ಳದೆ ಅತ್ಯಂತ ವೈಭವೋಪೇತವಾಗಿ ಅರಮನೆಯ ಹಿರಿಯರಾದಂತಹ ಹಸ್ತಿನಾವತಿಯ ಕುಲವೃದ್ಧರಾದಂತಹ ಜ್ಞಾನಿಗಳಾದಂತಹ ಭೀಷ್ಮ ದ್ರೋಣ ಕೃಪಾ ಮೊದಲಾದಂತಹ ಹಿರಿಯರ ಜೊತೆಗೂಡಿ ಕಲಶ ಕನ್ನಡಿ ವಾದ್ಯವಾದನಗಳೊಂದಿಗೆ ವಿಶೇಷವಾದಂತಹ ರೀತಿಯಲ್ಲಿ ಅವರನ್ನು ಸ್ವಾಗತಿಸಿ ಅರಮನೆಯ ಒಳಪ್ರಾಂಗಣಕ್ಕೆ ಕರೆಯಿಸಿಕೊಂಡು ಸ್ವರ್ಣಖಚಿತವಾದಂತಹ ಆಸನದಲ್ಲಿ ದುರ್ವಾಸರನ್ನು ಕುಳ್ಳಿರಿಸಿಕೊಂಡು ಸ್ವಾಗತ ವಚನವನ್ನು ಹೇಳಿ ಸಂತೋಷಗೊಳಿಸಿದನಂತೆ.

ದುರ್ಯೋಧನ ಅತ್ಯಂತ ಪ್ರೀತ್ಯಾದರಗಳಿಂದಲೋ ಎಂಬಂತೆ ಮಹರ್ಷಿಗಳ ಪಾದಾರವಿಂದಗಳಲ್ಲಿ ರಾಶಿರಾಶಿಯಾಗಿ ಕಾಣಿಕೆಗಳನ್ನು ಸಮರ್ಪಿಸಿ ಅದ್ಭುತವಾದ ಸ್ವಾಗತವನ್ನು ಕೋರಿದ. ಅವನ ಪ್ರೀತ್ಯಾದರಗಳನ್ನು ಕಂಡಂತಹ ದೂರ್ವಾಸರು ಒಂದೆರಡು ದಿನ ಅವನ ಅರಮನೆಯಲ್ಲಿ ಅತಿಥಿಯಾಗಿ ತಂಗಿದ್ದಾರೆ. ದುರ್ಯೋಧನ ಬಹಳ ಜಾಗ್ರತೆಯಿಂದ ಸತ್ಕಾರ ಮಾಡಿದ್ದಂತೆ. ಯಾಕೆಂದರೆ ದೂರ್ವಾಸರನ್ನು ಸತ್ಕರಿಸಿ ಅವರನ್ನು ಪ್ರಸನ್ನೀಕರಿಸಿಕೊಳ್ಳುವುದು ಸಾಮಾನ್ಯ ಸಂಗತಿಯಲ್ಲ. ರಾತ್ರಿ 12 ಗಂಟೆ ಎದ್ದು ದುರ್ಯೋಧನ ನನಗೆ ಊಟ ಹಾಕುವಂತ ಕೂಗಿದರಂತೆ. ದುರ್ಯೋಧನ ಬೇಸರ ಮಾಡಿಕೊಳ್ಳಿಲ್ಲ. ಎಲ್ಲವನ್ನೂ ಸಿದ್ಧಪಡಿಸಿ ಬಡಿಸಬೇಕು ಎನ್ನುವ ಹಂತದಲ್ಲಿರುವಾಗ ದುರ್ಯೋಧನ ನನಗೆ ಹಸಿವಿಲ್ಲ ಊಟ ಬೇಡ ಅಂತ ಮರಳಿದರಂತೆ. ಇಂತಹ ಸಂದರ್ಭಗಳು ಅನೇಕ ಘಟಿಸಿದರೂ ಕೂಡ ದುರ್ಯೋಧನ ಕೊಂಚವೂ ಬೇಸರಿಸಿಕೊಳ್ಳದೆ ಸಹನೆಯಿಂದ ಅವರನ್ನು ಸತ್ಕಾರ ಮಾಡಿದ. ಇವನ ಒಂದು ವಿಶಿಷ್ಟವಾದಂತಹ ಸತ್ಕಾರದ ಪರಿಯನ್ನು ಕಂಡು ಬಹಳ ಸಂತೋಷವಾಗಿದೆ ದುರ್ವಾಸರಿಗೆ. ಹಾಗಾಗಿ ಹತ್ತಿರಕ್ಕೆ ಕರೆದು, ದುರ್ಯೋಧನ ಮಗನೇ, ನಿನಗೇನು ಹೊರಗಬೇಕು ಕೇಳು

ಮೆಚ್ಚಿದ್ದೇನೆ ಪಾವತ್ಸ. ನಿನ್ನ ಅಂತರಂಗದ ಅಭಿಲಾಷೆ ಎನ್ನುವುದನ್ನು ಕೇಳು, ನಾನು ಒದಗಿಸ್ತೇನೆ ಅನುಗ್ರಹಿಸ್ತೇನೆ ಎನ್ನುವುದಾಗಿ ಹೇಳುವಾಗ ದುರ್ಯೋಧನ ಬೇಕಾದ ಭಾಗ್ಯವನ್ನು ಕೇಳಬಹುದಿತ್ತು. ಆದರೆ ಆ ದುಷ್ಟನಿಗೆ, ಮೂರ್ಖನಿಗೆ, ಅವಿವೇಕಿಗೆ ಉತ್ತಮವಾದದ್ದನ್ನು ಬೇಡುವ ಗುಣ ಎಲ್ಲಿಂದ ತಾನೇ ಬಂತು? ಪಾಂಡವರನ್ನು ಹೇಗಾದರೂ ನೆಲಸಮ ಮಾಡಬೇಕು ಎನ್ನುವ ದುರಾಲೋಚನೆ. ಹಾಗಾಗಿ ಅವನು ಏನು ವರ ಕೇಳ್ತಾನೆ ಗೊತ್ತೇ? ಭಕ್ತಿಯನ್ನು ಕೇಳಲಿಲ್ಲ, ಪ್ರಜಾವರ್ಗದ ಸುಖವನ್ನು ಕೇಳಲಿಲ್ಲ, ಮನಃಶಾಂತಿಯನ್ನು ಕೇಳಲಿಲ್ಲ. ಆದರೆ ಅವನು ಕೇಳಿದ ವರ ಅಂದರೆ ತನಗೇನು ಕೊಡಬೇಕು ಅಂತ ಅರ್ಥ ಅಲ್ಲ. ಮಹರ್ಷಿಗಳೇ, ವನೇ ವಸತಿ ಧರ್ಮಾತ್ಮ ಭ್ರಾತೃ ವಿಪರಿವಾರ.

ನಃ ತಸ್ಯ ತ್ವಂ ಮತಿತಿರ್ಭವ. ನನ್ನಣ್ಣನಾದಂತಹ ಧರ್ಮರಾಜ ಅರಣ್ಯವಾಸಿಯಾಗಿದ್ದಾನೆ, ನನ್ನನ್ನು ಹೇಗೆ ಇಲ್ಲಿ ಅತಿಥಿಯಾಗಿ ನೀವು ಬಂದು ಸಂತೋಷಗೊಳಿಸಿದರೋ, ಹಾಗೆಯೇ ನನ್ನ ಹಿರಿಯಣ್ಣನಾದ ಧರ್ಮರಾಜನ ಆಶ್ರಮಕ್ಕೆ ನೀವು ಭೇಟಿ ಇತ್ತು, ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿ, ಅವನಿಗೆ ಆಶೀರ್ವಾದವನ್ನು ಅನುಗ್ರಹ ಮಾಡಿ ಅಂತ ಕೇಳ್ತಾನೆ. ಇಷ್ಟೇ ಅಲ್ಲ, ಹೋಗುವ ಸಮಯವನ್ನು ಹೇಳಿದನಂತೆ. ಸ್ವಾಮಿ, ನೀವು ಹೋಗ್ತೀರಿ, ಯಾವ ಸಮಯದಲ್ಲೂ ಹೋಗಬೇಕು ಅಂತೆ. ನಮ್ಮ ಅಣ್ಣ ಮತ್ತು ಅವನ ಪರಿವಾರ ಎಲ್ಲರೂ ಊಟ ಮಾಡಿ, ನತ್ತಿಗೆಯಾದ ದ್ರೌಪದಾದೇವಿಯು ಊಟ ಮಾಡಿ ವಿಶ್ರಾಂತಿಯಲ್ಲಿರುವ ಸಂದರ್ಭದಲ್ಲಿ ತಾವು ಅಲ್ಲಿಗೆ ದಯಮಾಡಿಸಬೇಕು. ದೂರ್ವಾಸರು ಕೇಳ್ತಾರೆ, ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ದುರ್ಯೋಧನನ ವಂಚನೆಯ ಸಂಚು ಅರ್ಥವಾಗಲಿಲ್ಲ. ಹಾಗೇ ಆಗಲಪ್ಪ, ತಥಾಸ್ತು ಅಂತ ಆಶೀರ್ವಾದ ಮಾಡಿದರು. ಪಕ್ಕದಲ್ಲಿಯೇ ಇದ್ದಂತಹ ಭೀಷ್ಮ, ದ್ರೋಣ, ಕೃಪಾಚಾರ್ಯ ಮೊದಲಾದವರು ಮನದಲ್ಲಿಯೇ ಮರಗಿದರಂತೆ. ಕೆಟ್ಟಲ್ಲವೇನಮ್ಮ ಪಾಂಡವರು, ದುರ್ವಾಸರ ಉಗ್ರಕೋಪಕ್ಕೆ ತಾವು ಬಲಿಯಾಗುತ್ತಾರೆ ಎನ್ನುವುದಾಗಿ ಮಮ್ಮಲ ಮರಗಿದ್ದಾರೆ. ಆದರೆ ಹೇಳಲಿಕ್ಕೆ ಬರಲಿಕ್ಕೆ ಸಾಧ್ಯವನ್ನು ಹೇಳುವುದಕ್ಕೆ ದುಷ್ಟರ ರಾಜ್ಯ ಅದು, ಹಾಗಾಗಿ ಮೌನವಾಗಿ ಉಳಿದಿದ್ದಾರೆ. ಪಾಂಡವರು ಕಾಮ್ಯಕ ವನದಲ್ಲಿ ಶಾಂತವಾದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ದುರ್ವಾಸರು ದುರ್ಯೋಧನಿಗೆ ಹೇಳಿದಂತಹ ಮಾತನ್ನು ನಡೆಸಬೇಕಲ್ಲ, ಹಾಗಾಗಿ ಮಾರನೆಯ ದಿವಸ ಸ್ನಾನಾದಿಗಳನ್ನೆಲ್ಲ ಪೂರೈಸಿಕೊಂಡು ಧರ್ಮರಾಜಾದಿಗಳಿಗೆಲ್ಲ ಊಟ ಮುಗಿದು ದ್ರೌಪದಿಯು ಇನ್ನೇನು ವಿಶ್ರಾಂತಿಗೆ ಹೋಗ್ತಾಳೆ ಎನ್ನುವ ಸಮಯವನ್ನು ಅರಿತು

ಶಿವಾವತಾರ ಸ್ವರೂಪಿಗಳಾದಂತಹ ದೂರ್ವಾಸರ ಆಗಮನ ಮಾತ್ರದಿಂದಲೇ ಅತ್ಯಂತ ಸಂತುಷ್ಟನಾದಂತಹ ಧರ್ಮಜ ಪರಿವಾರ ಸಮೇತನಾಗಿ ಅತ್ಯಂತ ಆದರದಿಂದ ಸ್ವಾಗತಿಸಿ ಅವರ ಪಾದಮೂಲಗಳಲ್ಲಿ ಬಿದ್ದು ಪ್ರಣತಿಯನ್ನು ಸಮರ್ಪಣೆ ಮಾಡಿದ, ಹಣೆಯನ್ನೇ ಮನೆಯನ್ನಾಗಿ ಸಮರ್ಪಣೆ ಮಾಡಿದರಂತೆ. ಸ್ವಾಮಿಗಳೇ ಬರಬೇಕು, ಋಷಿವರ್ಯರೇ ಬರಬೇಕು, ನಿಮ್ಮಂತಹ ಜ್ಞಾನಿಗಳ ಆಗಮನದಿಂದ ಈ ಆಶ್ರಮದ ಪರಿಸರ ಪರಿಶುದ್ಧವಾಗಿದೆ. ಬಡವರಾದ ನಾವು ವಿಶೇಷವಾದ ಆತಿಥ್ಯವನ್ನು ನೀಡಲಿಕ್ಕೆ ಅನರ್ಹರಿದ್ದೇವೆ. ಇಗೋ ಸ್ವೀಕರಿಸಿ ಈ ದರ್ಭೆಯ ಆಸನವನ್ನೇ ಪರಮಾಸನ ಎನ್ನುವುದಾಗಿ ಭಾವಿಸಿ ಪಕ್ಕದಲ್ಲಿಯೇ ಹರಿಯುತ್ತಿರುವ ನದಿಯ ನೀರನ್ನೇ ನಿಮಗೆ ಅಮೃತಪಾನ ಅಂತ ಸಮರ್ಪಣೆ ಮಾಡಿದ್ದೇವೆ, ಸ್ವೀಕಾರ ಮಾಡಬೇಕು. ಹೀಗೆ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಸ್ವಾಗತ ಸಮರ್ಪಣೆ ಮಾಡಿದ, ಅವರ ಪಾದಮೂಲಗಳಲ್ಲಿ ಬಿದ್ದು ಪ್ರಾರ್ಥನೆ ಮಾಡಿದ ಶ್ರೀ

ಪರಿಪರಿಯಾಗಿ ದೂರ್ವಾಸನ ಸ್ತುತಿ ಮಾಡಿದ. ದೂರ್ವಾಸ ಅಂದರು, ಧರ್ಮಜ, ನಿನ್ನ ಹೊಗಳಿಕೆಯನ್ನು ನನ್ನ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ, ನನಗೀಗ ತುಂಬ ಹಸಿವಿಯಾಗಿದೆಯಪ್ಪ. ಉದರವನ್ನಿಯ ಪೀಡಾಕಾರ ಕುಂಟೆ ಚಿಕಿತ್ಸೆಯನಗೆಂದ, ತುಂಬ ಹಸಿದ್ದಿದ್ದನ್ನು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಪ್ಪ, ಊಟ ಕೊಡಬಲ್ಲಯ್ಯ. ಧರ್ಮರಾಜ ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ, ಕೊಟ್ಟೆನೆಂದನು ನೃಪತಿ ಕೈ ಮುಗಿದು. ಮಹರ್ಷಿಗಳೇ ಸ್ನಾನಾದಿಗಳನ್ನು ಆಚರಿಸಿಕೊಂಡು ಬನ್ನಿ, ತಕ್ಷಣದಲ್ಲಿ ಊಟ ಕೊಡ್ತೇನೆ ಅಂದೇ ಬಿಟ್ಟ. ಅವರು ಸ್ನಾನಕ್ಕೆ ತೆರಳಿದರು. ಇತ್ತ ದ್ರೌಪದಿ ಹೊರಗೆ ಬಂದು ನೋಡಿದರು. ಧರ್ಮಜನ ಬಳಿಯಲ್ಲಿ ಬಂದಾಗ ದ್ರೌಪದಿಯ ಬಾಡಿದ ಮುಖವನ್ನು ನೋಡ್ತಾನೆ ಧರ್ಮರಾಜ. ಸ್ವಾಮಿ, ದುಡುಕಿ ಬಿಟ್ರಲ್ಲ ನೀವು. ಆಗಲೇ ನಮ್ಮೆಲ್ಲ ಊಟ ಸಮಾಪ್ತಿಯಾಗಿ ಅಕ್ಷಯಪಾತ್ರೆಯನ್ನು ತೊಳೆದಿಟ್ಟಿದ್ದೇನೆ, ಇನ್ನು ಹೇಗೆ ಇಷ್ಟೊಂದು ವಿಸ್ತಾರವಾದ ಪರಿವಾರಕ್ಕೆ ಭೋಜನವನ್ನು ಒದಗಿಸೋಣ? ದುಡುಕಿದರಲ್ವೇ, ಕೆಟ್ಟರಲ್ವೇ, ನಾವು ಕೆಟ್ಟವಲ್ಲವೇ ಎನ್ನುವುದಾಗಿ ದುಃಖವನ್ನು ಪ್ರಕಟಪಡಿಸುವಾಗ ಧರ್ಮರಾಜ ಕೊಂಚ ಕಾಲ ತಲೆಗೆ ಕೈಕೊಟ್ಟು ಚಿಂತಾಗ್ರಸ್ತನಾಗಿದ್ದಾನೆ. ನುಡಿಗನೃತ ಸಂಭಾವಿಸಿತಲ ಕೆಟ್ಟೆ ನಾನೆಂದ, ಆಡಿದ ಮಾತನ್ನು ಉಳಿಸಿಕೊಳ್ಳುವ ಶಕ್ತಿ ನನಗಿಲ್ಲದೆ ಹೋಯಿತೆ, ಇದೆಂತಹ ವಿಚಿತ್ರವಾದ ಸನ್ನಿವೇಶ ನನಗೆ ಎದುರಾಯಿತು ಅಂತ ದುಃಖಿಸುತ್ತಿರುವಾಗ ವಾಯುಪುತ್ರನಾದ ಭೀಮಸೇನ ಗದಾದಂಡವನ್ನೆತ್ತಿ ಅಬ್ಬರದಿಂದ ಆರ್ಭಟಿಸುತ್ತಾ ಅಣ್ಣನನ್ನು ಸಂತೈಸಿದನಂತೆ. ಬಿಡು

ಅಬ್ಬರದಿಂದ ಬೊಬ್ಬಿರಿಯುವ ಭೀಮಸೇನನ್ನು ಕಂಡು ಧೌಮ್ಯ ಮಹರ್ಷಿಗಳಿಗೆ ಪುರೋಹಿತರಿ ನಗುಬಂತು. ಭೀಮ, ಈ ಹೊತ್ತಿನಲ್ಲಿ ನಿನ್ನ ಕೋಪಾಟೋಪದಿಂದ ಪ್ರಯೋಜನ ಇಲ್ಲವಪ್ಪ. ಈ ಒಂದು ಆಪತ್ತಿನಿಂದ ನಿಮ್ಮನ್ನು ಪರಿಪಾಲಿಸುವುದಕ್ಕೆ ಒಬ್ಬಳೇ ಒಬ್ಬಳು ಸಮರ್ಥ, ನಿಮ್ಮಾಕೆಯಾದ ದ್ರೌಪದಿ, ಶ್ರೀಕೃಷ್ಣನ ಪರಮಭಕ್ತೆ. ಆಕೆ ಆ ಶ್ರೀಕೃಷ್ಣನನ್ನು ಸ್ತುತಿ ಮಾಡಲಿ ಎನ್ನುವ ಸಲಹೆ ಕೊಟ್ಟಾಗ ದ್ರೌಪದಾದೇವಿ ಏಕಾಗ್ರಚಿತ್ತಳಾಗಿ ತನ್ನ ಮೂಗಿನ ತುದಿಯಲ್ಲಿ ತನ್ನ ಚಿತ್ತವನ್ನು ನೆಲೆಗೊಳಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ.

ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡು ಎನ್ನುವುದಾಗಿ ಶ್ರೀಕೃಷ್ಣನಲ್ಲಿ ಅನನ್ಯವಾದಂತಹ ಭಕ್ತಿಯನ್ನು ಪ್ರಾರ್ಥನೆ ಮಾಡಿದ್ದು. ದ್ರೌಪದಿಯ ಆ ಏಕಾಂತ ಭಕ್ತಿಯನ್ನು ಕೇಳಿಸಿಕೊಂಡಂತಹ ಶ್ರೀಕೃಷ್ಣ ಪರಮಾತ್ಮ ತನ್ನ ಅಂತಃಪುರದಲ್ಲಿ ಪತ್ನಿಯಾದ ರುಕ್ಮಿಣೀ ದೇವಿಯ ಜೊತೆಯಲ್ಲಿ ಸರಸ ಸಲ್ಲಾಪದಲ್ಲಿ ತೊಡಗಿದ ಆ ಕ್ಷಣದಲ್ಲಿ ದ್ರೌಪದಿಯ ರಕ್ಷಣೆಗೆ ಆಗಮಿಸಿದನಂತೆ. ಹೇಗೆ ಬಂದನಂತೆ

ಭಕ್ತರಕ್ಷಣ ಪರಾಯಣನಾದಂತಹ ಶ್ರೀಕೃಷ್ಣ ಪರಮಾತ್ಮ ಲಘುಬಗೆಯಿಂದ ದ್ರೌಪದಿಯ ಬಳಿಯಲ್ಲಿ ಪಾಂಡವರ ಆಶ್ರಮಕ್ಕೆ ಆಗಮಿಸಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳ ದರ್ಶನ ಮಾತ್ರದಿಂದ ಪುಳಕಿತ ಗಾತ್ರಳಾದಂತಹ ದ್ರೌಪದಾ ದೇವಿ ಅವನ ಚರಣಾರವಿಂದಗಳಲ್ಲಿ ಹೊರಳಾಡಿ ಪ್ರಾರ್ಥಿಸಿದ್ದಾಳಂತೆ. ಕೃಷ್ಣ ಕೃಷ್ಣ ಮಹಾಬಾಹೋ ದೇವಕೀ ನಂದನಾಮ್ಯಯ, ನಮ್ಮನ್ನು ಈ ಆಪತ್ತಿನಿಂದ ಕಾಪಾಡು ಎನ್ನುವುದಾಗಿ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದೆ. ಅವನ ಸ್ತುತಿಯನ್ನು ಕೇಳಿ ಕೃಷ್ಣ ಹೇಳ್ತಾನೆ, ಈ ಸಂದರ್ಭದಲ್ಲಿ ನನ್ನ ಸ್ತುತಿ ಮಾಡಿದರೆ ಏನು ಪ್ರಯೋಜನವಮ್ಮ? ಆ ಪಾತ್ರೆಯನ್ನು ಎತ್ತಿಕೊಂಡು ಬಾ, ಏನಾದರೂ ಕೊಂಚ ಅನ್ನ ಇದೆಯೋ ನೋಡೋಣ ಅಂತ ಹೇಳುವಾಗ ದ್ರೌಪದಿ ಲಜ್ಜೆಯನ್ನು ವ್ಯಕ್ತಗೊಳಿಸ್ತಾ ಪಾತ್ರೆಯನ್ನು ತರುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಆ ಅಕ್ಷಯ ಪಾತ್ರೆಯನ್ನು ನೋಡಿದ. ಹೀಗೊಮ್ಮೆ ತನ್ನ ಬೆರಳಿನಿಂದ ಸವರುವಾಗ ಅದರಲ್ಲಿ ಒಂದು ಅಗಳು ಪರಮಾತ್ಮನ ಅಂಗುಲಿಗೆ ನಾಟಿದೆ. ಪರಮಸಂತುಷ್ಟನಾದ ಶ್ರೀಮನ್ನಾರಾಯಣ ಶ್ರೀಹರಿ ಅದನ್ನು ತನ್ನ ರಸನೆಯ ಮೇಲೆ ನಾಲಿಗೆಯ ಮೇಲೆ ಇಟ್ಟುಕೊಂಡ. ಶೇಷ ವಿಶೇಷ

ಶೇಷ ಶಯನನಾದಂತಹ ಶ್ರೀಕೃಷ್ಣ ಪರಮಾತ್ಮನ ಅಂಗುಲಿ ಸ್ಪರ್ಶದಿಂದ ಅದು ಯಾವಾಗ ಅವನ ನಾಲಿಗೆಯ ತಾಗಿತೋ ಆ ಅನ್ನದ ಅಗಳು ತಕ್ಷಣದಲ್ಲಿ ಅತ್ಯಂತ ಸಂತುಷ್ಟನಾಗಿ ತಲೆದೋಗಿದನಂತೆ. ಯಾವಾಗ ಶ್ರೀಕೃಷ್ಣ ತಲೆದೋಗಿದನೋ, ಬೇರು ನೀರುಂಡಾಗ, ಮರದ ಬೇರಿಗೆ ನೀರು ಹಾಕಿದರೆ ಎಲ್ಲ ಎಲೆಗಳಿಗೆ ಹೇಗೆ ತಲುಪುತ್ತದೆಯೋ, ಆ ಪರಿಯಲ್ಲಿ ಎಲ್ಲರ ಹೊಟ್ಟೆಯು ತುಂಬಿ ಹೋಗಿ ಬರ್ತಾ ಇದೆ ಅಂತ ದೂರ್ವಾಸನ ಶಿಷ್ಯ ಪರಿವಾರ ಇಲ್ಲ ಸ್ಥಾನಕ್ಕೆ ಹೋದವರಿಗೆ ಅಲ್ಲಲ್ಲಿಯೇ ಅಲ್ಲಲ್ಲಿಯೇ ಕೊರಳಿಗಡರುವ ಹೊಟ್ಟೆಗಳ ಋಷಿವರರು ಸಹ ದೂರ್ವಾಸ ಮುನಿ ಅಚ್ಚರಿಯ ಬಾಳುತ.

ಶಿಷ್ಯರನ್ನು ಉದ್ದೇಶಿಸಿ ದುರ್ವಾಸರು ಹೇಳ್ತಾರೆ. ಇದೇನಿದು ಆಶ್ಚರ್ಯ, ಹಸಿದು ಸ್ನಾನಕ್ಕಾಗಿ ಇಲ್ಲಿಗೆ ಬಂದರೆ ಈಗ ಇದ್ದಕ್ಕಿದ್ದಂತೆ ಹಸಿವೆಲ್ಲ ನಿವೃತ್ತವಾಗಿ ಹೊಟ್ಟೆ ತುಂಬಿದ ಅನುಭವ. ಒಬ್ಬರಾದ ಮೇಲೆ ಒಬ್ಬರು ತೇಗುತ್ತಾ ಇದ್ದಾರೆ. ಇನ್ನೇನು ಧರ್ಮರಾಜಾದಿಗಳು ತಮ್ಮನ್ನು ಭೋಜನಕ್ಕಾಗಿ ಸಿದ್ಧ ಮಾಡಿಕೊಂಡು ಆಹ್ವಾನ ಮಾಡಲಿಕ್ಕೆ ಬಂದಾರು ಎನ್ನುವ ಕಾರಣಕ್ಕೆ ಗಡಿಬಿಡಿಯಿಂದ ಆ ಪ್ರದೇಶವನ್ನು ಬಿಟ್ಟು ಅಲ್ಲಿಂದ ಧಾವಿಸಿ ಓಡಿ ಹೋದರಂತೆ ದುರ್ವಾಸಾದಿಗಳು. ಭಗವಂತನ ಮಾತು ಸತ್ಯ ಅಲ್ಲವೇ? ಯಾರಿಗೆ ಭಗವಂತನಲ್ಲಿ ಅನನ್ಯವಾದ ವಿಶ್ವಾಸ ಇರುತ್ತದೆಯೋ ಅಂಥವರು ಎಂತಹ ಕೇಡಿನ ಸಂದರ್ಭದಲ್ಲಿಯೂ ಅಪಾಯದ ಸಂದರ್ಭದಲ್ಲಿಯೂ ಆತಂಕಕ್ಕೆ ಗುರಿಯಾಗೋದಿಲ್ಲ, ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಮರದ ಶಾಖೆಯ ಮೇಲೆ ಕುಳಿತುಕೊಂಡಂತಹ ಪಕ್ಷಿಗೆ ಆ ಕೊಂಬೆ ಮುರಿದರೂ ಕೂಡ ಭಯ ಇಲ್ಲವಂತೆ. ಯಾಕೆ ಗೊತ್ತೇ? ಮರವೇ ಮುರಿದು ಬಿದ್ದರೂ, ಕೊಂಬೆಯೇ ಮುರಿದು ಬಿದ್ದರೂ ನನಗೆ ಹಾರುವುದಕ್ಕೆ ಸ್ವತಂತ್ರವಾದ ರೆಕ್ಕೆ ಇದೆ ಎನ್ನುವ ಬಲವಾದ ವಿಶ್ವಾಸ ತುಂಬಿರುತ್ತದೆ. ಹಾಗೆಯೇ ಭಕ್ತರಾದವರಿಗೆ ಜಗತ್ತೇ ಆತಂಕವಾಗಿ ಬಂದರೂ ಕೂಡ ಜಗದ್ರಕ್ಷಕನಾದ ಪರಮಾತ್ಮ ರಕ್ಷಿಸ್ತಾನೆ ಎನ್ನುವ ಅಚಲವಾದ ವಿಶ್ವಾಸ, ಚ್ಯುತರಹಿತವಾದಂತಹ ಭಕ್ತಿ ನೆಲೆಗೊಂಡ ಕಾರಣ ಅವರು ಭಯಕ್ಕೆ ಕಾರಣರಾಗುವುದಿಲ್ಲ, ಭಯಕ್ಕೆ ತುತ್ತಾಗುವುದಿಲ್ವ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯ. ಭಕ್ತರ ಲಕ್ಷಣ ಅದು, ತಾವೂ ಬೇರೆಯವರನ್ನು ಉದ್ವೇಗಕ್ಕೆ ಒಳಪಡಿಸದೆ, ತಾವೂ ಸ್ವತಃ ಉದ್ವೇಗಕ್ಕೆ ಒಳಗಾಗದೆ ಭಗವಂತನಲ್ಲಿಯೇ ಸದಾ ಮನಸ್ಸನ್ನು ಇಟ್ಟು ತಮ್ಮ ರಕ್ಷಣೆಯನ್ನು ತಾವು ಮಾಡಿಕೊಳ್ಳುತ್ತಾರೆ ಇವನ ಅನುಗ್ರಹದ ಕಾರಣದಿಂದಾಗಿ. ಹಾಗಾಗಿ ಆ ಭಕ್ತಿ ಎಂಬ ಅದ್ಭುತವಾದ ಸಾಧನವನ್ನು ದ್ರೌಪದಿ ತನ್ನದಾಗಿರಿಸಿಕೊಂಡು ತನ್ನ ಪರಿವಾರಕ್ಕೆ ಕುಟುಂಬಕ್ಕೆ ಆಕಸ್ಮಿಕವಾಗಿ ಬಂದೊದಗಿದಂತಹ ಮಹತ್ತರವಾದ ಆಪತ್ತಿನಿಂದ ಪಾರಾದಳು. ದೂರ್ವಾಸರು ಮನಸ್ಸಿನಲ್ಲಿಯೇ ಅರ್ಥ ಮಾಡಿಕೊಂಡ್ರಂತೆ. ದುರ್ಯೋಧನ ದುಷ್ಟಾನ್ನದ ಪ್ರಭಾವದಿಂದ ಪಾಂಡವರಿಗೆ ಕೇಡನ್ನು ಆಚರಿಸುವುದಕ್ಕೆ ಹೋಗಿ ನಾನೇ ಸ್ವತಃ ವಿಪತ್ತಿಗೆ ಒಳಗಾದನಲ್ಲ. ಭಗವಂತ ಆಡಿದ ಮಾತು, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಎನ್ನುವ ಆ ಶ್ರೀಕೃಷ್ಣ ಪರಮಾತ್ಮ ತನ್ನ ಆಡಿದ ಮಾತಿದಂತೆ ಪಾಂಡವರನ್ನು ರಕ್ಷಿಸಿದ ಎನ್ನುವುದಾಗಿ ಭಾವಿಸಿದರಂತೆ. ಇಂತಹ ಒಂದು ಭಕ್ತಿಮಯವಾದ ಈ ದ್ರೌಪದಿಯ ಭಕ್ತಿ ಎನ್ನುವ ಕಥಾನಕವನ್ನು ನಾವು ನೀವು ಶ್ರವಣ ಮಾಡಿದ್ದೇವೆ. ಭಗವಂತ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ಮಂಗಲವನ್ನು ಮಾಡೋಣ.

0: them from increase in the prices of fertilizers. So this is a very important input, the fertilizers. So this aspect, how it has been taken care of at the policy level in these 12 years, can you tell us about this empowerment aspect for farmers?
1: See, fertilizer in India is considered the cheapest in the world when you talk about urea particularly. Why? Because government has not raised the price for past 2 decades or so. And urea currently is available at 267 rupees per bag of 45 kg. Last international price at which India bought urea was $954 per ton. So roughly, if you take $1,000, it comes to around 95,000 per ton. 95,000 means 9,500 per quintal. It is a big amount. So when farmers are sold at 267 rupees, just imagine how much money the government is subsidizing. The result is farmers are getting the product fertilizer at the very cheap rate, so that their cost of production is also limited within certain range.
0: Right.
1: And it is also reflected in the end price which they are selling their produce. If you raise the input cost, the product will also be costlier for the consumers. So it is based on this theory that you subsidize the input to some extent,
0: okay,
1: so that the end product also becomes cheaper for the consumers, and our inflation is also remain under control.
0: Mr. Anand, Mr. Prasad, Mr. Mishra, thank you so much for this insightful discussion on the various aspects of how the farmers and the agriculture sector has been empowered in the last 12 years.
2: Thank you.
3: Thank you very much.
1: Thank you very much.
4: In the special series, you were listening to a discussion on 12 years of the Modi government, initiatives for empowering farmers and achievements in agriculture sector. Participants were Binod Anand, member of the High Power Committee on MSP and Agricultural Reforms, Government of India, K.V. Prasad and Prabhudat Mishra, senior journalists. Moderator was Sonu Sood. This program was produced and presented by the News Services Division of Akashwani.
5: विशेष श्रृंखला के अंतर्गत अभी आप सुन रहे थे मोदी सरकार के 12 साल किसानों के सशक्तिकरण और कृषि क्षेत्र के उत्थान के प्रयासों पर चर्चा इसमें भाग ले रहे थे भारत सरकार में एमएसपी और कृषि सुधारों पर उच्च स्तरीय समिति के सदस्य विनोद आनंद और वरिष्ठ पत्रकार केवी प्रसाद व प्रभुदत्त मिश्रा कार्यक्रम का संचालन कर रही थीं सोनू सूद यह कार्यक्रम आकाशवाणी के समाचार सेवा प्रभाग द्वारा प्रस्तुत किया गया इसे आप हमारे मोबाइल ऐप न्यूज ऑन एआईआर और यूट्यूब चैनल न्यूज ऑन एआईआर ऑफिशियल पर भी सुन सकते हैं कार्यक्रम के संबंध में अपनी प्रतिक्रिया आप हमें ईमेल या व्हाट्सएप के माध्यम से भेज सकते हैं ईमेल का पता है airnsdtalks@gmail.com और व्हाट्सएप नंबर है 9289094044
6: ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಯಿತು
7: ಆಕಾಶವಾಣಿ ಧಾರವಾಡ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ ಮುಂಜಾನೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ 6:25 ಅಶೋಕ್ ಚಳಚಗುಡ್ಡ ಅವರಿಂದ ಚಿಂತನ 6:30 ರೈತರಿಗೆ ಸಲಹೆ 6:35 ಹುಲಕುಂದದ ಕಸ್ತೂರವ್ವ ಮುಷಣ್ಣವರ್ ಮತ್ತು ಸಂಗಡಿಗರಿಂದ ಗೀಗೀಪದ 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಸ್ತುತಿ ಮಾಯಾರಾಮನ್ 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ ಪ್ರಸ್ತುತಿ ಶರಣಬಸವ ಚೋಳೇನ್ 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರಿಸಿ 7:50 ಚಿತ್ರಗೀತೆ ಕೇಳುತ್ತೀರಿ 8:30 ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ನರ್ಮದಾ ಅವರಿಂದ ವಯಲಿನ್ ವಾದನ 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ 9:05 ಭಾಗ್ಯಶ್ರೀ ಅವಧಾನಿ ಅವರಿಂದ ಸುಗಮ ಸಂಗೀತ 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳುತ್ತೀರಿ 9:30

10:30ಕ್ಕೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ. 11:00ಗೆ ಕಾರ್ಯಕ್ರಮ ಗಾನಲಹರಿ. 11:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಾನಿ ಮಿರಜ್ಕರ್ ಅವರ ಗಾಯನ. 12:05ಕ್ಕೆ ವನಿತಾ ವಿಹಾರ. ಈ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಡಾ ವಿಜಯ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾ ಶಾಂತಲಾ ಹರ್ಲೇಕರ್ ಅವರಿಂದ ಮಾಹಿತಿ ಕೇಳುತ್ತೀರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:00ಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ

ಸಂದರ್ಶನ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾ ಶಾಂತಲಾ ಹರ್ಲೇಕರ್ ಅವರಿಂದ ಮಾಹಿತಿ ಕೇಳುತ್ತೀರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕಲಾ ಉತ್ಸವ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಬ್ಯಾಹಟ್ಟಿಯ ಹನುಮಂತಗೌಡ ಮೇಲಿನಮನಿ ಮತ್ತು ಸಂಗಡಿಗರಿಂದ ಜಗ್ಗಲಿಗೆ ವಾದನ. 1:30 ಹಲೋ ಅಭಿಲಾಷ. 2:40 ಹೊಸ ಹಾಡು. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆ, 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ವಯಸ್ಕರಲ್ಲಿ ಡೆಂಗ್ಯೂ. ಭಾಗವಹಿಸುತ್ತಾರೆ ಡಾ ನಿಖಿತಾ ಆರ್ ಮುಧೋಳ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. 7:45 ವಿವೇಕಾನಂದರು. ಮಾತನಾಡುತ್ತಾರೆ ಡಾ ನೇಮಿಚಂದ್ರ ದಿಬ್ಬದ್. 8:00 ಕಾರ್ಯಕ್ರಮ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ಜಿಶಾನ್ ಶಿರ್ಸಂಗಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಯಾರಾಮನ್. 8:30 ಪುಷ್ಪಹಾರ್, 9:15 ಸ್ವರ ಸೌರಭ, 9:30 ಬಾನುಲಿ ಭಿತ್ತಿಯಿಂದ. ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಧಾರವಾಡದ ನಿವೃತ್ತ ಹಿರಿಯ ಉದ್ಘೋಷಕರಾದ ಲತಾ ಹೆಗಡೆ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಜಿ ಸುರೇಖಾ ಸುರೇಶ್. 10:00 ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೀತಾ ಮೂರ್ತಿ ಅವರ ಹಾಡುಗಾರಿಕೆ. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಕೇಳುತ್ತೀರಿ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:09 ತರಂಗಾಂತರ 392.163 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು ದಿಲ್ಲಿ ಕೇಂದ್ರದಿಂದ. ಇನ್ನು ನಿಮ್ಮ ಉಮಾ ಭಾತ್ಕಂಡೆಯವರಿಗೆ ಅನುಮತಿ ನೀಡಿ. ಶುಭರಾತ್ರಿ. ಜೈ ಹಿಂದ್.

0: ಚೆನ್ನ ಮಲ್ಲಿಕಾರ್ಜುನನೇ ತನ್ನ ಗಂಡನೆಂದು ಆರಾಧಿಸಿ ಮನೆಯವರ ಪ್ರೀತಿಯನ್ನು ಧಿಕ್ಕರಿಸಿ ಅನುಭವದ ಹಾದಿಯಲ್ಲಿ ನಡೆದ ಧೀಮಂತಿ, ನವಕಲ್ಯಾಣದ ಅನುಭವ ಮಂಟಪದ ಪ್ರೇರಣಾ ತಾರೆ ಅಕ್ಕಮಹಾದೇವಿ, ಅನುಭಾವಿ ಕವಯಿತ್ರಿಯಾಗಿ ಮೇರು ವಿಚಾರಗಳನ್ನು ಪ್ರಸ್ತುತಪಡಿಸಿದ ಮೇಧಾವಿ, ಲೌಕಿಕ ಸಂತೋಷಗಳನ್ನು ತಿರಸ್ಕರಿಸಿದ ತ್ಯಾಗಮಯಿ.
1: ಸೂರ್ಯದೇವ ನಮಗೆಲ್ಲ ಸದಾ ಕಾಣುತ್ತಿರುವ ದೈವ, ಜಗತ್ತಿನ ಜೀವಿಗಳಿಗೆಲ್ಲ ಚೈತನ್ಯ ನೀಡುವ ಮಹಾಪುರುಷ, 84 ಲಕ್ಷ ಕೋಟಿ ಜೀವರಾಶಿಗಳಿಗೆ ನಿತ್ಯದ ಜೀವನ ಆರಂಭಕ್ಕೆ ಪ್ರೇರಣಾದಾಯಕ, ಚಿಲಿಪಿಲಿಗುಟ್ಟುವ ಪಕ್ಷಿಗಳು ಆಹ್ಲಾದತೆಯಿಂದ ತಲೆದೂಗುವ ಗಿಡಮರಗಳ ಸಂತಸಕ್ಕೆ ಸೂರ್ಯದೇವನ ಆಗಮನವೇ ಕಾರಣ.
0: ಆತನ ಪ್ರಭಾವದಿಂದಲೇ ಸಾಗರದ ನೀರು ಕಾಯ್ದು ಆವಿಯಾಗುವುದು, ಮೋಡ ಮಳೆ ಕೊಡುವುದು. ಮಳೆ ನೀರು ನಮಗೆಲ್ಲ ಜೀವವಾಹಿನಿ. ಹಾಗಾಗಿಯೇ ಅಕ್ಕ ಮಹಾದೇವಿಯ ಅನುಭಾವಿಕ ದೂರದೃಷ್ಟಿಯ ಕಂಗಳಿಗೆ ಲೋಕದ ಚೇಷ್ಟೆಗೆ ರವಿಬೀಜ ಎಂಬ ಅಭೂತಪೂರ್ವ ಅನುಭವ ಕಂಡುಬಂತು, ಮುತ್ತಿನ ನುಡಿಗಳಾಗಿ ಮೂಡಿಬಂತು.
1: ಬಾಹ್ಯ ಜಗತ್ತಿನ ಹಾಗೆ ನಮ್ಮ ದೇಹವೆಂಬ ಆಂತರಿಕ ಜಗತ್ತಿನಲ್ಲಿಯೂ ಇಂದ್ರಿಯ ವ್ಯವಹಾರಗಳು ನಡೆಯುತ್ತಿರುತ್ತವೆ. ಆ ಎಲ್ಲ ಪ್ರಕ್ರಿಯೆಗಳಿಗೆ ಮನಸ್ಸು ಕಾರಣ ಎಂಬುದನ್ನು ಮಾರ್ಮಿಕವಾಗಿ ತಿಳಿಸುವ ಅಕ್ಕ, ಮನಸ್ಸನ್ನು ಪರಮಾತ್ಮನೆಡೆಗೆ ತೆಗೆದುಕೊಂಡು ಹೋದಾಗ ನಾವೆಲ್ಲ ಹುಟ್ಟು ಸಾವುಗಳೆಂಬ ಭವಚಕ್ರದ ಬಂಧನದಿಂದ ಮುಕ್ತರಾಗುತ್ತೇವೆ ಎಂದು ತಿಳಿ ಹೇಳುತ್ತಾಳೆ.
0: ಇಂದ್ರಿಯ ವಿಷಯೋಪಭೋಗಿಯಾಗ ಬಯಸುವ ಮನಸ್ಸನ್ನ ತಡೆದು ನಿಲ್ಲಿಸುವವನು ಸುಖಿಯಾಗಿ ಬಾಳ.
2: Hello, this is Anand Sir, mic 1 testing from PBS studio.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ